ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kHz. DRM ತರಂಗಾಂತರ 603 kHz ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕ ವರ್ಷ ಶ್ರಾವಣ ಮಾಸದ 19th ದಿನ, ಅಂದರೆ 2026 ಆಗಸ್ಟ್ ತಿಂಗಳ 10th ಸೋಮವಾರ. ಈಗ ಸಮಯ 5:58:50. ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಲು ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ಸವಿತಾ ಶಿವಕುಮಾರ್.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಉಮೇಶ್ ಹೊಸಹಳ್ಳಿ ಅವರಿಂದ, ಹಾಸನ ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 6:50 ರೈತರಿಗೆ ಸಲಹೆ, 7:15 ಅಮೂಲ್ಯ ಕೆಎಸ್ ಅವರು ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ವಾಣಿಜ್ಯ ಬೆಳೆಗಳಿಗಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಕೇಂದ್ರದ ಕೊಡುಗೆ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದ, ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ, 9:30 ಗಾನಗಂಗೆ, 10:30 ಸುನೆರೆಪಲ್, 11:00 ಸವಿನೆನಪು, 12:05 ವನಿತಾ ವಿಹಾರ, ಡಾಕ್ಟರ್ ಸಹಜ ಕಿತ್ತೂರ್ ಅವರೊಂದಿಗೆ ಸಂದರ್ಶನ, ವಿಷಯ ಋತುಬಂಧ, ಸಂದರ್ಶಕರು ಮಂಜುಳಾ ಪುರಾಣಿಕ್, ನಂತರ ಭಾವಗೀತೆ ಕೇಳುವಿರಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಮೈಸೂರಿನ ಯೋಗ ಪರಂಪರೆಗೆ ಮೈಸೂರು ರಾಜವಂಶಸ್ಥರ ಕೊಡುಗೆ ಹಾಗೂ ಸ್ವಾಸ್ಥ್ಯ ಮೈಸೂರು, ಈ ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ಡಾಕ್ಟರ್ ಎಸ್ ಕೆ ಗಡ್ಡನಕೆರೆ ಅವರಿಂದ. ಧಾರವಾಡ ಕೇಂದ್ರದ ಕೊಡುಗೆ, 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಮಂಜುನಾಥ್. ಇನ್ನು 5:30 ಗಿರ್ಮಿಟ್, 6:00 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗ, ಬೆಳೆ ಸಮೀಕ್ಷೆ ಕುರಿತು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆಯ ಅಪರ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಸಿಬಿ ಬಾಲರೆಡ್ಡಿಯವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮ, ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ, 7:45 ಸಿರಿಗಂಧ, 8:30 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 8:30 ಸಿರಿಗಂಧ ಮುಂದುವರಿಯುವುದು, 9:15 ಭಜನೆಗಳು ಅನುಷ್ಯ ಜಿಬಿ ಅವರಿಂದ, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ,

ಬಾನ್ಸುರಿ ವಾದನ ವಿಶ್ವನಾಥ್ ಆರ್ ಕಾಲಬಾಗ್ ಅವರಿಂದ, ತಬಲಾ ಸಾತ್ ಎಸ್ ವಿ ಪ್ರಶಾಂತ್. ಇಂದು ರಾತ್ರಿ 10 ಗಂಟೆಗೆ ಸಂಸತ್ತಿನಲ್ಲಿ ನಡೆದ ಪ್ರಶ್ನೋತ್ತರ ಅವಧಿಯ ಅವಲೋಕನ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿ.

ಇನ್ನೀಗ ಕೇಳಿ. ಸಂಧ್ಯಾ ಗಿರೀಶ್ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಇದುವರೆಗೆ ಕೇಳಿದರೆ. ಪಕ್ವಾದ್ಯದಲ್ಲಿ ವೈಲಿನ್ ನುಡಿಸಿದವರು ಕಾರ್ತಿಕ್ ಕೌಶಿಕ್, ಮೃದಂಗ ಪೃಥ್ವಿ ಕೃಷ್ಣ, ವೀಣೆ ಎಂಆರ್ ಮಂಜುಳಾ. ಇನ್ನೀಗ ಮತ್ತೊಂದು ಭಕ್ತಿಗೀತೆ, ವಾದಿರಾಜರ ರಚನೆ. ಅನ್ನವನ್ನುಣಿಸಿದ ರತಿಯರು ಹರುಷದಿಂದ ನಂದ ಗೋಪಾಲ ಕಂದನಿಗೆ. ಹಾಡಿದ್ದಾರೆ ಎ ಆರ್ ರಾಗಿಣಿ.

ಗೋಪಾಲದಾಸರ ರಚನೆ, ಎ ಆರ್ ರಾಗಿಣಿಯವರು ಹಾಡಿದ್ದಾರೆ. ದುರ್ಗೆ ಪಾಲಿಸೆ ಮಾತೆ.

0: ಶುಭೋದಯ ಕರ್ನಾಟಕ ಇದುವರೆಗೆ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ, ಉಮೇಶ್ ಹೊಸಹಳ್ಳಿ ಅವರಿಂದ.
1: ವಿದ್ಯಾಭ್ಯಾಸದ ಗುರಿ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸುವುದು, ಜ್ಞಾನಾರ್ಜನೆ ಹೆಚ್ಚಿಸಿಕೊಳ್ಳುವುದು. ಅದು ಕೇವಲ ವಿಷಯ ಸಂಗ್ರಹಣೆಯಲ್ಲ. ಹಾಗೆ ನಾವು ಮಾಡುತ್ತಾ ಹೋದರೆ ನಾವು ಆಹಾರವನ್ನು ಜೀರ್ಣಿಸಿಕೊಳ್ಳದೆ ಸುಮ್ಮನೆ ತಿಂದಂತಾಗುತ್ತದೆ. ಹಾಗೆ ಗಬಗಬನೆ ತಿನ್ನುವುದರಿಂದ ಏನು ಪ್ರಯೋಜನ? ಇಂದಿನ ಜನಾಂಗದ ಶಿಕ್ಷಣ ಈ ರೀತಿಯದಾಗಿದೆ. ವಿದ್ಯಾರ್ಥಿಗಳು ತಮ್ಮ ಹೆಚ್ಚಿನ ಸಮಯವನ್ನು ಶಾಲೆ, ಟ್ಯೂಷನ್, ಕೋಚಿಂಗ್ ಕ್ಲಾಸ್ ಅಂತ ಕಲಿತಿದ್ದನ್ನು ಜೀರ್ಣಿಸಿಕೊಳ್ಳಲು ಸಮಯವೇ ಸಿಗುವುದಿಲ್ಲ. ಈ ರೀತಿಯ ಅಧ್ಯಯನವು ದಿನದ 24 ಗಂಟೆಯೂ ತಿಂದು ಜೀರ್ಣಿಸಿಕೊಳ್ಳದಿರುವ ಕ್ರಿಯೆಗೆ ಸಮಾನವಾಗಿದೆ. ನಾವು ತಿಂದ ಆಹಾರ ಜೀರ್ಣವಾಗಿ ನಮಗೆ ಶಕ್ತಿಯನ್ನು ನೀಡುತ್ತದೆ. ವಿದ್ಯಾರ್ಥಿಗಳು ದಿನ ಕನಿಷ್ಠ 3 ತಾಸು ಅಧ್ಯಯನ ಚಿಂತನೆ ಮಾಡಬೇಕು. ಅದು ಶಾಲೆ, ಕೋಚಿಂಗ್ ಕ್ಲಾಸಿನಲ್ಲಿ ಕಲಿತದನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಜ್ಞಾನ ಪ್ರಾಪ್ತಿಗೆ ನಮಗಿರುವ ಉಪಾಯ ಒಂದೇ, ಅದೇನೆಂದರೆ ಏಕಾಗ್ರತೆಯನ್ನು ಪಾಲಿಸಬೇಕು. ಹೇಗೆ ಸಂಶೋಧನೆಯಲ್ಲಿ ತೊಡಗಿದ ವ್ಯಕ್ತಿ ಮನಃಶಕ್ತಿಯನ್ನು ಏಕಾಗ್ರಗೊಳಿಸಿದಾಗ ಸಂಶೋಧನೆಯು ಫಲ ನೀಡುತ್ತದೆಯೋ, ಹಾಗೆ ಖಗೋಳ ವಿಜ್ಞಾನಿ ಗಗನಕ್ಕೆ ಟೆಲಿಸ್ಕೋಪಿನ ಮೂಲಕ ಕೇಂದ್ರೀಕರಿಸಿದಾಗ ಆಕಾಶ ಕಾಯಗಳ ರಹಸ್ಯ ಗೋಚರಿಸುತ್ತದೆಯೋ, ಹಾಗೆ ವಿದ್ಯಾರ್ಥಿ ಏಕಾಗ್ರತೆಯನ್ನು ಹೆಚ್ಚಿಸಿದಷ್ಟು ಜ್ಞಾನ ಪ್ರಾಪ್ತಿಯಾಗುತ್ತದೆ. ಹಾಗಂತ ಮನಸ್ಸನ್ನು ನಿಗ್ರಹಿಸಿ ಏಕಾಗ್ರತೆಯನ್ನು ಸಾಧಿಸುವುದು ಅಷ್ಟು ಸುಲಭದ ಕೆಲಸವಲ್ಲ, ತುಂಬಾ ಕಠಿಣ. ಏಕೆಂದರೆ ಮನಸ್ಸೆಂಬುದು ಮರ್ಕಟ. ಮನಸ್ಸು ಕೋತಿಯಂತೆ ಚಂಚಲವಾದುದು. ಎಷ್ಟೇ ತರಬೇತಿ ನೀಡಿದ ಕೋತಿಯಾದರೂ ಕಪಿಚೇಷ್ಟೆ ಮಾಡುತ್ತದೆ. ಒಂದೂರಲ್ಲಿ ಒಂದು ಕೋತಿ ಇತ್ತು. ಅದರ ಸ್ವಭಾವ ತುಂಬಾ ಚಂಚಲ. ಅದು ಸಾಲದೆಂಬಂತೆ ಯಾರೋ ಅದಕ್ಕೆ ಹೆಂಡ ಕುಡಿಸಿದರು. ಅದು ಇನ್ನಷ್ಟು ಚಂಚಲವಾಯಿತು. ಹೆಂಡ ಕುಡಿದ ಕೋತಿ ಕುಣಿದು ಎದ್ದು ಬಿದ್ದು ಉರುಳಾಡುತ್ತಿರುವಾಗ ಅದಕ್ಕೆ ಒಂದು ಚೇಳು ಕಚ್ಚಿತು. ಚೇಳು ಕುಟುಕಿದರೆ ಮನುಷ್ಯನೇ ಸಹಿಸಲಾರ. ಹಾಗಿರುವಾಗ ಹೆಂಡ ಕುಡಿದ ಕೋತಿಯ ಸ್ಥಿತಿ ಕೇಳಬೇಕೆ? ಅದು ಇನ್ನಷ್ಟು ಕುಣಿದು ಪರಚಿ ಕಚ್ಚಿ ಇಡೀ ವಾತಾವರಣವನ್ನು ಹುಚ್ಚೆಬ್ಬಿಸಿತು. ಅದೇ ಸಮಯಕ್ಕೆ ಅದಕ್ಕೊಂದು ಭೂತ ಮೆಟ್ಟಿಕೊಂಡಿತು. ಈಗ ಆ ಕೋತಿಯ ಪರಿಸ್ಥಿತಿಯನ್ನು ಯಾವ ಭಾಷೆಯಿಂದ ವರ್ಣಿಸಬೇಕು? ಮನುಷ್ಯನ ಮನಸ್ಸು ಹಾಗೆ ಸ್ವಭಾವತಃ ಚಂಚಲ. ಜೊತೆಯಲ್ಲಿ ಆಸೆಗಳೆಂಬ ಮದ್ಯವನ್ನು ಕುಡಿದ ಒದ್ದಾಟ, ಉಳಿದವರ ಯಶಸ್ಸನ್ನು ಕಂಡು ಕರುಬುವ ಮತ್ಸರದ ಚೇಳು ಅದನ್ನು ಕುಟುಕಿದೆ. ತಾನೇ ಹೆಚ್ಚು, ತನ್ನನ್ನು ಬಿಟ್ಟರೆ ಬೇರೆ ಯಾರಿಲ್ಲ ಎಂಬ ಅಹಂಕಾರದ ಭೂತ ಮೆಟ್ಟಿದೆ. ಹಾಗಾಗಿ ಅಂತಹ ಮನಸ್ಸನ್ನು ನಿಗ್ರಹಿಸುವುದು ಕಷ್ಟ. ಇಂದು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ರೀತಿಯ ಅಹಮಿಕೆಯ ಭೂತ ಮೆಟ್ಟಿಕೊಂಡಿರುತ್ತದೆ. ನಾನು, ನನ್ನವರು, ನನ್ನದು, ನಾನೇ ಹೆಚ್ಚು ಎಂಬ ದುರಹಂಕಾರದಿಂದ ವರ್ತಿಸಿ ಅನರ್ಥ ಕೋಪಕ್ಕೀಡಾಗಿ ಸಮಾಜದ ಅವಕೃಪೆಗೆ, ನಿಂದೆಗೆ ಗುರಿಯಾಗಬೇಕಾಗುತ್ತದೆ. ಹಾಗಾಗಿ ಅದನ್ನು ಕಡಿಮೆ ಮಾಡಲು ಏಕಾಗ್ರತೆ ಹೊಂದಬೇಕು. ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ನಮ್ಮ ಇಡೀ ಶಕ್ತಿಯನ್ನು ಕಾರ್ಯಸಾಧನೆಯಲ್ಲಿ ತೊಡಗಿಸಬಹುದು. ಕೆಲವು ವಿದ್ಯಾರ್ಥಿಗಳು ಓದುತ್ತಾ ಓದುತ್ತಾ ಒಂದು ಪುಟದಿಂದ ಇನ್ನೊಂದು ಪುಟಕ್ಕೆ ಹೋದಂತೆ ಹಿಂದಿನ ಪುಟದ್ದನ್ನು ನೆನಪಿಟ್ಟುಕೊಳ್ಳಲಾಗದೆ ಸಮಸ್ಯೆಗೊಳಗಾಗುತ್ತಾರೆ. ಸರಿಯಾಗಿ ಗಮನವಿಟ್ಟು ಓದದಿರುವುದು ಇದಕ್ಕೆ ಕಾರಣ. ಜ್ಞಾನಪ್ರಾಪ್ತಿ ಮತ್ತು ಬೌದ್ಧಿಕ ವಿಕಾಸಕ್ಕಾಗಿ ಎಚ್ಚರದ ಮನಸ್ಸಿನಿಂದ ಓದುವುದು ಅತ್ಯವಶ್ಯಕ. ಹಾಗಿದ್ದರೆ ಓದುವುದಕ್ಕೆ ತೊಡಗುವ ಮೊದಲು ಧ್ಯಾನ ಮಾಡಿ, ಮನಸ್ಸಿನಲ್ಲಿ ಬರುವಂತಹ ಅನಗತ್ಯ ವಿಚಾರಗಳನ್ನು ತೆಗೆದುಹಾಕಿ ಸ್ಪಷ್ಟ ಆಲೋಚನೆ ಗುರಿಯನ್ನು ನಿರ್ಧರಿಸಿ. ಓದುವಾಗ ಮನಸ್ಸು ದಾರಿ ತಪ್ಪಿದರೆ, ಎಚ್ಚರಗೇಡಿಯಾದರೆ ಅದನ್ನು ಮತ್ತೆ ಮತ್ತೆ ಸರಿದಾರಿಗೆ ತನ್ನಿ. ಬೆಳಿಗ್ಗೆ ಬೇಗ ಎದ್ದು ನಿಮ್ಮ ದೈನಂದಿನ ಕಾರ್ಯಚಟುವಟಿಕೆ ಪ್ರಾರಂಭಿಸಿ. ಕಡಿಮೆ ಸದ್ದು ಗದ್ದಲವಿರುವ ಸ್ಥಳದಲ್ಲಿ ಕುಳಿತು ಓದಿ. ಟಿವಿ, ಮೊಬೈಲ್ಗಳಿಂದ ದೂರವಿರಿ. ಅವು ನಿಮ್ಮನ್ನು ಚಂಚಲಗೊಳಿಸುತ್ತವೆ,

0: ಹಾಗಾಗಿ ಅಂತಹ ಸಂದರ್ಭಗಳಿಂದ ದೂರವಿರುವುದು ಸೂಕ್ತವಲ್ಲವೇ?
1: ಇದುವರೆಗೆ ಉಮೇಶ್ ಹೊಸಹಳ್ಳಿ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಗೋಕಾಕ್ ಅವರ ಹೆಸರನ್ನ ನಾವೆಲ್ಲ ಕೇಳಿದ್ದೇವೆ. ಗೋಕಾಕ್ ವರದಿ ಜಾರಿಗೆ ತನ್ನಿ ಅನ್ನುವಂತಹ ಮಾತುಗಳನ್ನ ನಾವು ಪ್ರತಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ. ವಿ ಕ್ರೂ ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್ ವಿನಾಯಕ ಅನ್ನುವ ಕಾವ್ಯ ನಾಮದಿಂದ ಕೃತಿ ರಚನೆ ಮಾಡಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪದವಿ ಗಳಿಸಿದವರು. ಭಾರತ ಸಿಂಧು ರಶ್ಮಿ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪಡೆದವರು. ಇಜ್ಜೋಡು ಸಮರಸವೆ ಜೀವನ ಅವರ ಪ್ರಸಿದ್ಧ ಕೃತಿ. ವಿಕ್ರೂ ಗೋಕಾಕ್ ಭಾಷಾ ಆಯೋಗದ ಅಧ್ಯಕ್ಷರಾಗಿ ಸಲ್ಲಿಸಿದ ವರದಿಯೇ ಗೋಕಾಕ್ ವರದಿ. ಇದು ಸಂಚಲನ ಉಂಟು ಮಾಡಿತ್ತು. ಪ್ರೊಫೆಸರ್ ವಿಕ್ರೂ ಗೋಕಾಕ್ ಅವರು ಕಾವ್ಯ ಬರೆಯಲು ಆರಂಭ ಮಾಡಿದ್ದು ಹೇಗೆ?
2: ಈ ವಿಷಯ ಏನೇನು, ಯಾವ್ಯಾವ ಕಾಲ ಪ್ರಭಾವ ಸಿಕ್ಕು ಸಾಹಿತಿ ಬರಿತಾನೋ, ಬರೀ ಕಾಲ ಪ್ರಭಾವ ಒಂದೇ ಅವನ ಮೇಲೆ ಇರೋ ಪ್ರಭಾವ ಅಲ್ಲ, ನಿಃಕಾಲದ ಪ್ರಭಾವನೂ ಅವನ ಮೇಲೆ ಇರ್ತದೆ. ಆ ನಿಃಕಾಲದ ಪ್ರಭಾವ ಎಷ್ಟರ ಮಟ್ಟಿಗೆ ಇರ್ತದೋ ಅಷ್ಟರ ಮಟ್ಟಿಗೆ ಕಾಲದ ಪ್ರಭಾವನೂ ಇರ್ತದೆ. ಇದರಲ್ಲಿ ಯಾವುದು ಹೆಚ್ಚು ಮಾಡಿಕೊಳ್ಬೇಕು, ಯಾವುದು ಕಡಿಮೆ ಮಾಡಿಕೊಳ್ಬೇಕು, ಎರಡನ್ನೂ ಹೇಗೋ ಸರಿಪಡಿಸಬೇಕು, ಹೇಗೆ ಕನಿಷ್ಠ ಹೊಂದಿಸೋದು ಹೇಗೆ ಎಂಬ ಮಾತನ್ನು ಆ ಮೇಲಿನ ಮೇಲೆ ವಿಚಾರ ಮಾಡಿ ಅದರ ತೂಕ ಕಟ್ಟಬೇಕಾಗ್ತಾ ಇರ್ತದೆ. ಸರಿಯಾದ ಅದರ ತೂಗಿ ನೋಡೋದು, ಇದರ ಮೇಲೇ ಆ ಸಾಹಿತಿಯ ಒಂದು ಸೂಕ್ಷ್ಮತೆ ಕುಮಲತೆ ಅವಲಂಬಿಸಿರ್ತದೆ ಅಂತ ಹೇಳಬಹುದು. ಯಾರೋ ಒಬ್ಬರು ಬ್ಲಂಟಾಗಿ ಮಾತಾಡಿ ಏನೋ ಒಂದು ಮಾತಾಡಿದರೆ ಆ ಗದ್ಯ ಸಾಹಿತ್ಯಕ್ಕೂ ಒಂದು ಅರ್ಥ ಇರ್ತದೆ, ಅದರ ಬ್ಲಂಟ್ ಅರ್ಥ ಇರ್ತದೆ. ಇವರು ವಿಚಾರ ಮಾಡಿ ಒಂದು ಆಲೋಚನೆಯ ಸುಳಿಯಲ್ಲಿ ಸಿಕ್ಕಾಗ ಏನಾದರೂ ಮಾತಾಡಿದರೆ ಅದಕ್ಕೊಂದು ವಿಶೇಷ ತರಹದ ವ್ಯಂಗ್ಯ ಮೊನೆ ಬರ್ತಾ ಇರ್ತದೆ. ಇವನ್ನೆಲ್ಲ ನಾವು ಯೋಚನೆ ಮಾಡಿಕೊಂಡ್ರೆ, ನಾನು ಒಂದೇ ಒಂದು ವಿಚಾರ ಇಲ್ಲಿ ಹೇಳಬೇಕಂತ ಇದ್ದೀನಿ. ಅದ್ಯಾವುದು ಅಂದರೆ, ನನಗೆ ಬಂದ ಅನೇಕ ವಿಚಾರಗಳಲ್ಲಿ ನಾನು ಕಾವ್ಯ ಬರೀಲಿಕ್ಕೆ ಪ್ರಾರಂಭ ಹೇಗೆ ಮಾಡಿದೆ, ಯಾವ ದಾರಿ ಹಿಡಿದೆ, ಯಾವ ದಾರಿ ನನ್ನ ಎದುರಿಗೆ ಬಂದು ಅದರಲ್ಲಿ ನಾನು ಆರಿಸಿಕೊಂಡ್ರೆ ಯಾವ್ದು ಆರಿಸಿಕೊಂಡೆ, ಯಾಕೆ ಆರಿಸಿಕೊಂಡೆ, ಆರಿಸಿದ್ರ ಕಾರಣ ಏನು, ಇವೆಲ್ಲದರ ಬಗ್ಗೆ ನಾನು ವಿಚಾರ ಮಾಡಿದೆ. ಆವಾಗ ನನಗೆ ಮೊದಲೆಲ್ಲಕ್ಕೂ ಹೊಳೆದದ್ದು ಅಂತಂದ್ರೆ, ತೀರ ತಿಳಿಯಾದ ಶೈಲಿಯಲ್ಲಿ, ತೀರ ತಿಳಿಯಾದ ಶೈಲಿ, ಆದರೆ ಒಂದು ಎರಡು ಮೂರು ಪ್ರತಿಮೆಗಳಿಂದ ರಂಜಿತವಾದಂಥ ಶೈಲಿ, ತಿಳಿಗ ನಡೆದ ಶೈಲಿ ಮತ್ತು ತಿಳಿ ಛಂದಸ್ಸಿನ, ತಿಳಿ ತಾಳಲಯದ ಶೈಲಿ ಅನ್ನುವಂಥ ಒಂದು ಶೈಲಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದುಂಟು. ಆವಾಗಿನ ನಾವು ಟೆಕ್ಸ್ಟ್ ಬುಕ್ಸ್ ಯಾವುದು ನಾವು ಕನ್ನಡ ಸ್ಕೂಲ್ಗಳಲ್ಲಿ ಓದ್ತಾ ಇದ್ವಿ, ಅವು ಅಂಥ ಒಂದು ತಾಳಲಯದ ಶೈಲಿನೇ ಇದ್ವು. ಅವಕ್ಕೆ ತಾಳನೂ ಇರಲಿಲ್ಲ, ಲಯನೂ ಇರಲಿಲ್ಲ. ಅವು ಓದಿಸಿಕೊಂಡ ಹಾಗೆ ಓದ್ತಿದ್ವು, ಓದಿದವ್ರು ಹೇಳಿದ ಮಾತು ನಡ್ಕೋತಿದ್ವು ಆ ಪ್ರಕಾರ. ಆವಾಗಿನ ಇನ್ನೂ ನಮ್ಮ ಸಾಹಿತ್ಯ ಕಾವ್ಯ ಶೈಲಿ ಯಾವುದೋ ಒಂದು ರೂಪಕ್ಕೆ ಬಂದಿರಲಿಲ್ಲ ಅಂತ ಅರ್ಥ. ತಿಳಿಗನ್ನಡ ಅಲ್ಲಿ ಪ್ರತಿಮೆಗಳಿದ್ದ ರಂಜನ, ತಿಳಿಗನ್ನಡ ತಿಳಿ ಹಾಸ್ಯಲಯದ ತಾಳಲಯದ ಕುಣಿತ, ಇವು ಬಂದಾಗ ಅವು ತಿಳಿ ಇದ್ರೂ ಆ ಕವಿತೆ

0: ಬೆಳಿಗ್ಗೆ ಒಂದು ಹೊಸತನ ಬರ್ತಾ ಇತ್ತು. ನನಗೆ ನೆನಪದ ನಾನು ಬರೆದ ಒಂದು ಸ್ವಲ್ಪ ತೀರ ಅರ್ಲಿ ಅನಿಸುವಂಥ ಕವಿತೆಗಳಲ್ಲಿ ಇನ್ನೂ ನಾನು ವಿದ್ಯಾರ್ಥಿ ಇದ್ದೆ ಆವಾಗ ಬರೆದ್ರೊಳಗೆ ಒಂದು ಇನ್ನೂ ನೆನಪು ಉಳಿದಿರೋದು, ಜನರ ನೆನಪಿನಲ್ಲಿ ಉಳಿದಿದೆ ಅದು. ಅದು ಮೊರೆ ಎಂಬ ಅರ್ಥದ ಕವನ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ವಿ ಕೃ ಗೋಕಾಕ್ ಅವರ ಸಂದರ್ಶನದ ನೆನಪು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.

ಆಕಾಶವಾಣಿ ಬೆಂಗಳೂರು ದೇಶಭಕ್ತಿ ಗೀತೆ. ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆಗೂಡಿ ಸಾಗೋಣ, ಈ ಗೀತೆ ವೃಂದಗಾನದಲ್ಲಿದೆ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಮುನಿರಾಜ್ ಅವರು. ಸರ್ ನಮಸ್ಕಾರ.
2: ನಮಸ್ತೆ ಸರ್.
1: ಬಾಲ್ಯ ವಿವಾಹ ಆದಂತಹ ಮಹಿಳೆಗೆ ವಿವಾಹಿತ ಮಹಿಳೆಯ ಹಕ್ಕುಗಳು ಅಂತಂದ್ರೆ ಅವಳಿಗೆ ಇವಳಿಗೆ ಬೇರೆ ಬೇರೆ ಒಂದು ವ್ಯತ್ಯಾಸ ಇರುತ್ತೆ. ಆಕ್ಚುಲಿ ಬಾಲ್ಯ ವಿವಾಹ ಆಗೋದೇ
2: ಅಪರಾಧ.
1: ಆದ್ರೆ ಏನೇನು ಹಕ್ಕುಗಳಿವೆ, ಆ ಸೌಲಭ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಿವೆಯಾ, ಬದಲಾವಣೆಗಳಿವೆಯಾ, ಯಾವ ರೀತಿ ಬಾಲ್ಯ ವಿವಾಹಗಳನ್ನ ನಿಲ್ಲಿಸಬೇಕು ಅಂತಂದಾಗ ಏನೇನು ಸಮಸ್ಯೆಗಳಿವೆ, ಇಲಾಖೆಗಾಗಿರ್ಬೋದು ನಮ್ಮ ವ್ಯವಸ್ಥೆಗಾಗಿರ್ಬೋದು ಏನೇನು ಪರಿಣಾಮ ಬೀರುತ್ತದೆ ಅಂತ ಅನ್ನೋದು ಗೊತ್ತಾಗಬೇಕು ಸರ್.
2: ಸರ್, ಇಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ ಬಾಲ್ಯ ವಿವಾಹದ ಮಹಿಳೆ ಹಾಗೂ ವಿವಾಹದ ಮಹಿಳೆ ಇವರಿಬ್ಬರನ್ನ ನಾವು ಬೇರೆ ಬೇರೆಯಾಗಿ ನೋಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ಈಗ ನಮ್ಮ ಒಂದು ಇದರಲ್ಲಿ ಬಾಲ್ಯ ವಿವಾಹ ಕಾನೂನಿನ ಪ್ರಕಾರ ಅಪರಾಧ ಆಗಿದೆ. ಯಾಕೆ ನಿಷೇಧ ಮಾಡಿದ್ದಾರೆ ಅಂತಂದ್ರೆ 2006 ಒಂದು ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್, ಬಾಲ್ಯ ವಿವಾಹ ನಿಷೇಧ ಅಧಿನಿಯಮ 2006 ಒಂದು ಆಕ್ಟ್ ಅನ್ನು ತಂದ್ರು. ಈ ಆಕ್ಟ್ ಅಲ್ಲಿ ಹೆಣ್ಣು ಮಗು 18 ಒಳಗೆ, ಗಂಡು ಮಗು 21 ಒಳಗೆ ಏನಾದರೂ ಮದುವೆ ಆದರೆ ಅವರು ಬಾಲ್ಯ ವಿವಾಹ ಅಡಿಯಲ್ಲಿ ಬರತಕ್ಕಂಥವ್ರು.
1: ಕಾನೂನು ವಿರೋಧಿ.
2: ಹೌದು. ಅಂತಹ ಯಾವುದೇ ವಿವಾಹಗಳು ಮಾನ್ಯವಲ್ಲ. ಒಂದ್ ವೇಳೆ ಬಾಲ್ಯ ವಿವಾಹ ಆಗ್ಬಿಟ್ಟಿರ್ತಾರೆ, ಮುಂದೆ ಏನ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ 18 ತುಂಬಿದ ನಂತರ 2 ಮದುವೆಯನ್ನ ರದ್ದು ಮಾಡ್ಕೊಳ್ತಕ್ಕಂತ ಹಕ್ಕು ಆ ಒಂದು ಹೆಣ್ಣು ಮಗುಗಿರುತ್ತೆ. ಆ ಒಂದು ವೇಳೆ ಏನಾದರೂ ರದ್ದು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಹಂಗೆ ಉಳಿತೈತೆ. ಗಂಡ ಹೆಂಡತಿ ತರನೆ 18 ತುಂಬಿದ ಮೇಲೆ ಅದ ಹಂಗೆ ಮುಂದುವರಿತಾರೆ.
1: ಮದುವೆ ಏನೋ ಆಗ್ಬಿಟ್ರು, ದೂರ ದೂರ ಇದ್ಕೊಂಡು ಮಾನ್ಯ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ
2: 18 ತುಂಬಿದ ಮೇಲೆ ಅದನ್ನ ಮಾನ್ಯ ಮಾಡ್ಕೊಂಡು, ಒಂದ್ ವೇಳೆ ಮಾನ್ಯ ಮಾಡ್ಕೊಂಡಿಲ್ಲ ಅದು ಹಂಗೆ ಕಂಟಿನ್ಯೂ ಆಗ್ತಾ ಇರ್ತೈತೆ. ಆ ಕಂಟಿನ್ಯೂ ಇರಬೇಕಾದ್ರೆ ಆ ಮಗುವಿಗೆ ಎಲ್ಲಾ ರೀತಿಯ ಹಕ್ಕುಗಳು ಸಹ ಸಿಗ್ತಾ ಇರ್ತವೆ. ಏನೇನು ಸಿಗುತ್ತೆ ಅಂತಂದ್ರೆ, ಉದಾಹರಣೆಗೆ ಒಂದು ಗಂಡನಿಂದ ಜೀವನಾಂಶವನ್ನ ಪಡ್ಕೊಳ್ಬಹುದು. ಸುಪ್ರೀಂ ಕೋರ್ಟ್ ಸಹ ಇಂಡಿಪೆಂಡೆಂಟ್ ಥಾಟ್ ಮತ್ತು ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು 2017 ಒಂದು ತೀರ್ಪಿನಲ್ಲಿ ತಿಳಿಸಿದ್ದಾರೆ. ಬಾಲ್ಯ ವಿವಾಹ ನಡೆದಿದ್ದರೂ ಸಹ ಆ ಮಹಿಳೆಗೆ ಗಂಡನಿಂದ ಜೀವನಾಂಶವನ್ನು ಕೇಳುವ ಹಕ್ಕಿದೆ ಅಂತ ಹೇಳ್ಬಿಟ್ಟು, ಮತ್ತೆ ಅವರು ಮನೇಲಿ ಇರ್ತಕ್ಕಂಥ ಹಕ್ಕಿದೆ, ಮತ್ತೆ ಕುಟುಂಬದ ದೌರ್ಜನ್ಯ ಅಡಿಯಲ್ಲಿ ರಕ್ಷಣೆ ಪಡ್ಕೊಳ್ತಕ್ಕಂಥ ಹಕ್ಕಿದೆ, ಮದುವೆಯನ್ನು ರದ್ದು ಮಾಡಿಕೊಂಡರೂ ಸಹ ಪರಿಹಾರನ ಕೇಳ್ತಕ್ಕಂಥ ಹಕ್ಕಿದೆ, ಮತ್ತೆ ಮಕ್ಕಳಿದ್ದರೆ ಅವರನ್ನು ಅವರ ಕಸ್ಟಡಿಗೆ ಕೇಳಿ ಅಂದರೆ ಆ ತಾಯಿಯ ಜೊತೆಯಲ್ಲಿ ಇಟ್ಕೊಂಡು ನೋಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಸಹ
1: ಪರಿಹಾರ ಕೇಳ್ಬೋದು,
2: ಮೇಂಟೆನೆನ್ಸ್ ಕೇಳ್ಬೋದು. ಸರ್, ಈಗ ಬಾಲ್ಯ ವಿವಾಹ ಕಾಯ್ದೆ ಪ್ರಕಾರ ಬಾಲ್ಯ ವಿವಾಹ ಯಾರಾದರೂ ಮಾಡಿದ್ರೆ ಅದನ್ನು ಮಾಡಿದಂಥವ್ರಿಗೆ ಎಲ್ಲರ ಮೇಲೂ ಸಹ ಶಿಕ್ಷೆ ಆಗುತ್ತೆ, ಮತ್ತು ಪ್ರಕರಣವೂ ಸಹ ದಾಖಲಾಗುತ್ತೆ. ಅದರ ಜೊತೆಯಲ್ಲಿ ಈಗ ಹೊಸದಾಗಿ ಒಂದು ಕಾನೂನು ತರ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಏನಂತಂದರೆ 2021 ಅದನ್ನು ಮಂಡಿಸಿದ್ದಾರೆ. ಹೆಣ್ಣು ಮಕ್ಕಳ ವಯಸ್ಸು ಅಂದರೆ 18-21 ಹೆಚ್ಚಿಸ್ತಕ್ಕಂಥ ಒಂದು ಬಿಲ್ಲನ್ನು ಮಂಡಿಸಿದ್ದಾರೆ. ಆದರೆ ಇನ್ನೂ ಜಾರಿಯಾಗಿಲ್ಲ. ಇಬ್ಬರಿಗೂ ಸಮವಾಗಿರಬೇಕು, ಗಂಡಿಗೂ 21, ಹೆಣ್ಣಿಗೂ 21 ಅಂತಕ್ಕಂಥ ಒಂದು ಬಿಲ್ಲನ್ನು ಮಂಡಿಸಿದ್ದಾರೆ, ಇನ್ನೂ ಜಾರಿ ಮಾಡಿಲ್ಲ.
1: ಸರ್, ಏನೇನು ಬೇರೆ ಬೇರೆ ಕಾರಣಗಳಿಂದಾಗಿ ಏನೋ ಒಂದು ಅನೇಕ ಸಮಸ್ಯೆಗಳಾಗಿ ಅಜ್ಞಾನದಿಂದ ಬಾಲ್ಯ ವಿವಾಹ ನಡೆದಿರ್ತದೆ, ಆವಾಗ ಹಕ್ಕಿನ ಮೂಲಕವಾಗಿ ಏನೋ ಒಂದು ರಕ್ಷಣೆ ಇದೆ ಅಂತಂದಂಗಾಯ್ತು.
2: ಅದು ಇದು ಬಾಲ್ಯ ವಿವಾಹ ಒಂದು ವೇಳೆ ಎಲ್ಲಾದರೂ ನಡೀತಾ ಇದೆ, ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಒಂದು ಮಕ್ಕಳ ರಕ್ಷಣಾ ಘಟಕಗಳಿದ್ದಾವೆ ಜಿಲ್ಲಾ ಮಟ್ಟದಲ್ಲಿ, ಮತ್ತು ಹೆಲ್ಪ್ ಲೈನ್ ಸಹ ಕೊಟ್ಟಿದ್ದಾರೆ. 1098 ಅಂತ ಕರೆ ಮಾಡಿದ್ರೆ ಅವರ ಹೆಸರುಗಳನ್ನು ಗೋಪ್ಯವಾಗಿಡ್ತಾರೆ, ಮತ್ತೆ ಬಂದು ಆ ಬಾಲ್ಯ ವಿವಾಹವನ್ನು ತಡೆದು ಆ ತಂದೆ ತಾಯಿ ಮತ್ತೆ ಅವರಿಗೆಲ್ಲನೂ ಕಾನೂನು ಬಗ್ಗೆ ಅರಿವು ಮೂಡಿಸಿ ಅವರಿಗೆ ಆ ಹೆಣ್ಣುಮಗು ಯಾರು ಬಾಲ್ಯ ವಿವಾಹ ಆಗ್ತಾ ಇದ್ದಾರೆ ಅವರಿಗೆ ರಕ್ಷಣೆಯನ್ನು ಸಹ ಕೊಡ್ತಾರೆ.
1: ಅಂದ್ರೆ ಬಾಲ್ಯ ವಿವಾಹ ಮಾಡೋದೇ ಅಪರಾಧ,
2: ಮಾಡಬಾರ್ದು.
1: ಏನೋ ಅಚಾನಕ್ ಆಗೋಗಿದೆ ಅಂತಂದ್ರೆ ಆ ಮದುವೆಗೆ ಕೂಡ ಒಂದಿಷ್ಟು ಕಾನೂನುಬದ್ಧ ರಕ್ಷಣೆ ಇದೆ.
2: ಹೌದೌದು.
1: ವಕೀಲರಾದ ಮುನಿರಾಜ್ ಅವರೇ, ನಮ್ಮ ಕೇಳುಗರ ಪರವಾಗಿ ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ

0: ಧನ್ಯವಾದಗಳು ಸರ್. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಬೆಂಗಳೂರು ರೈತರಿಗೆ ಸಲಹೆ.
4: ವಾಣಿಜ್ಯ ಹೂ ಬೆಳೆಗಳಲ್ಲಿ ಮಲ್ಲಿಗೆ ಪ್ರಮುಖವಾದದ್ದು. ಮಲ್ಲಿಗೆಯನ್ನ ಮುಡಿಯಲು ಪೂಜೆಗೆ, ಅತಿಥಿ ಸತ್ಕಾರಕ್ಕೆ, ಸಭಾಂಗಣದ ಅಲಂಕಾರಕ್ಕೆ ಉಪಯೋಗಿಸಲಾಗುತ್ತಿದೆ. ಮಲ್ಲಿಗೆ ಹೂಗಳನ್ನು ಬಟ್ಟಿ ಇಳಿಸಿ ಸುಗಂಧ ತಯಾರಿಸಲು ಸಹ ಉಪಯೋಗಿಸಲಾಗುತ್ತೆ. ಸಾಮಾನ್ಯವಾಗಿ ಮಲ್ಲಿಗೆ ಬೇಸಾಯಕ್ಕೆ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಗೋಡು ಮಣ್ಣಿನ ಭೂಮಿ ಇದಕ್ಕೆ ತುಂಬ ಸೂಕ್ತವಾಗಿದೆ. ಮಣ್ಣಿನ ರಸಸಾರ 5.5-6.5 ಇದ್ದರೆ ಉತ್ತಮ. ಮಲ್ಲಿಗೆ ಬೇಸಾಯಕ್ಕೆ ಶುಷ್ಕ ಆರ್ದ್ರತೆಯಿಂದ ಕೂಡಿದ ಹವೆ ಉತ್ತಮ. ಸಮುದ್ರ ಮಟ್ಟದಿಂದ 600-1200 meters ಎತ್ತರದವರೆಗೆ ಇದನ್ನು ಚೆನ್ನಾಗಿ ಬೆಳೆಯಬಹುದಾಗಿದೆ. ಮಲ್ಲಿಗೆಯನ್ನು ನಾಟಿ ಮಾಡಲು ಮಳೆಗಾಲ ಯೋಗ್ಯವಾಗಿದೆ. ಮಲ್ಲಿಗೆಯಲ್ಲಿ ಅನೇಕ ಪ್ರಭೇದಗಳಿದ್ದು ಇವೆಲ್ಲ ಓಲಿಯಸಿ ಕುಟುಂಬದ ಜಾಸ್ಮಿನ್ ಉಪವರ್ಗಕ್ಕೆ ಸೇರಿರುತ್ತವೆ. ಬಳ್ಳಿ ಅಥವಾ ಪೊದೆ ಸಸ್ಯಗಳು ಇರುತ್ತವೆ. ಈ ಕುಟುಂಬದಲ್ಲಿ ಸುಮಾರು 200 ಪ್ರಭೇದಗಳಿವೆ. ನಮ್ಮ ದೇಶದಲ್ಲಿರುವ ಸುಮಾರು 40 ಪ್ರಭೇದಗಳಲ್ಲಿ ಕೃಷಿ ದೃಷ್ಟಿಯಿಂದ 4 ಪ್ರಭೇದಗಳು ಪ್ರಮುಖವಾಗಿವೆ. ಅವುಗಳಲ್ಲಿ ವಸಂತ ಮಲ್ಲಿಗೆ, ಜಾಸ್ಮಿನ್ ಎರಿಕ್ಯುಲೇಟಮ್. ಹೂಗಳು ಸೂಜಿ ಆಕಾರದಲ್ಲಿದ್ದು ಪೊದೆ ಸಸ್ಯ ಜಾತಿಗೆ ಸೇರಿರುತ್ತೆ. ಹೂಗಳು ಸುವಾಸನೆ ಭರಿತವಾಗಿವೆ. ಈ ಪ್ರಭೇದದಲ್ಲಿ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ CO1 ಮುಜ್ಞೆ ಮತ್ತು CO2 ಮುಲೈ ಎಂಬ ತಳಿಗಳನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಹಡಗಲಿ ಮಲ್ಲಿಗೆ ಎಂಬ ತಳಿಯು ಭೌಗೋಳಿಕ ಸೂಚ್ಯಂಕ ಮಾನ್ಯತೆ ಪಡೆದಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ವಾಣಿಜ್ಯ ದೃಷ್ಟಿಯಿಂದ ಇದನ್ನು ಬೆಳೆಯಲಾಗುತ್ತೆ. ದುಂಡು ಮಲ್ಲಿಗೆ, ಜಾಸ್ಮಿನ್ ಶ್ಯಾಂಬಾಕ್. ಇದನ್ನು ಗುಂಡು ಮಲ್ಲಿಗೆ ಅಥವಾ ಮೈಸೂರು ಮಲ್ಲಿಗೆ ಎಂದು ಕರೆಯಲಾಗುತ್ತೆ. ಇದರಲ್ಲಿ 1 ಅಥವಾ ಹೆಚ್ಚು ಸುತ್ತುಗಳು ಇರುತ್ತವೆ. ಉಡುಪಿ ಮಲ್ಲಿಗೆ, ಈ ತಳಿಯನ್ನು ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಬೆಳೀತಾರೆ. ಹೂಗಳು ಸುವಾಸನೆ ಭರಿತವಾಗಿದ್ದು ಮೊಗ್ಗುಗಳು ದೊಡ್ಡ ಗಾತ್ರ ಹೊಂದಿ ಉದ್ದವಾಗಿರುತ್ತವೆ. ಇದು ಬೇಸಿಗೆ ಮತ್ತು ಮಳೆಗಾಲದಲ್ಲಿಯೂ ಹೂವನ್ನು ಬಿಡುತ್ತೆ. ಅರ್ಕ ಆರಾಧನ, ಈ ತಳಿಯು ದುಂಡು ಮಲ್ಲಿಗೆಯಿಂದ ಆಯ್ಕೆ ಮಾಡಲಾಗಿದೆ. ಹೂಗಳು 2 ಸುತ್ತು ದಳದಿಂದ ಕೂಡಿದ್ದು ಹೂವಿನ ಇಳುವರಿ ಪ್ರತಿ ಹೆಕ್ಟೇರ್ಗೆ 8 ಟನ್ಗಳಷ್ಟಿರುತ್ತೆ. ಸುಗಂಧ ದ್ರವ್ಯದ ಮೇಣದ ಪ್ರಮಾಣವು .188% ಪ್ರಮಾಣದಲ್ಲಿ ಇರುತ್ತೆ. ಜಾಜಿ ಮಲ್ಲಿಗೆ, ಜಾಸ್ಮಿನ್ ಗ್ಲೆಂಡಿಫ್ಲೋರಮ್. ಜಾಜಿ ಮಲ್ಲಿಗೆಯನ್ನು ಸಾಮಾನ್ಯವಾಗಿ ಫ್ರೆಂಚ್ ಜಾಸ್ಮಿನ್, ಸ್ಪ್ಯಾನಿಷ್ ಜಾಸ್ಮಿನ್ ಎಂದು ಕರೆಯಲಾಗುತ್ತಿದೆ. ಹೂಗಳು ಅತ್ಯಂತ ಸುವಾಸನೆ ಭರಿತವಾಗಿದ್ದು ಸುಗಂಧದ ಎಣ್ಣೆಯನ್ನು ತೆಗೆಯಲು ಉಪಯೋಗಿಸಲಾಗುತ್ತೆ. CO1 ಪಿಚ್ಚೈ ತಳಿಯು ಹೆಕ್ಟೇರ್ಗೆ 10 ಟನ್ ಇಳುವರಿ ಕೊಡುತ್ತೆ. .29% ಕಾಂಕ್ರೀಟ್ ಹೊಂದಿರುವ ತಳಿ. ಇದರಿಂದ 1 ಹೆಕ್ಟೇರ್ಗೆ 25 kg ಕಾಂಕ್ರೀಟನ್ನು ಪಡಿಬೋದಾಗಿದೆ. ಇದನ್ನು ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರುತ್ತೆ. ಮಲ್ಲಿಗೆ ಬೆಳೆಗೆ ಭೂಮಿ ಸಿದ್ಧ ಮಾಡಿ ನಾಟಿ ಮಾಡುವುದು ಹೇಗೆಂದರೆ, ನಾಟಿಗೆ ಮೊದಲು ಭೂಮಿಯನ್ನು 1-2 ಬಾರಿ ಆಳವಾಗಿ ಉಳುಮೆ ಮಾಡಿ ಸ್ವಚ್ಛ ಮಾಡಿಕೊಳ್ಬೇಕು. ನಂತರ 1.2 meters 1.2 meters ಅಂತರದಲ್ಲಿ 0.5 meters ಗಾತ್ರದ ಗುಣಿಗಳನ್ನು ತೆಗೆದು ಬಿಸಿಲಿಗೆ ಬಿಡಬೇಕು. 1-2 ವಾರಗಳ ನಂತರ ಗುಣಿಗಳಲ್ಲಿ ಸಮ ಪ್ರಮಾಣದ ಮೇಲ್ಮಣ್ಣು, ತಿಪ್ಪೆ ಗೊಬ್ಬರಗಳ ಮಿಶ್ರಣ ತುಂಬಬೇಕು. ಕೊಳೆತ ಎಲೆ ಗೊಬ್ಬರ, ಹೊಂಗೆ ಸೊಪ್ಪು ಬಳಸಬೇಕು. ಗುಣಿಗಳನ್ನು ತುಂಬಿದ ನಂತರ ತೆಳ್ಳಗೆ ನೀರನ್ನು ಕೊಟ್ಟಲ್ಲಿ ಆ ಮಿಶ್ರಣ ಚೆನ್ನಾಗಿ ಕಳೆಯುತ್ತದೆ. ಬೇವಿನ ಬೀಜದ ಪುಡಿ ಉದುರಿಸಿದರೆ ಗೆದ್ದಲ ಬಾಧೆ ಇರೋದಿಲ್ಲ. ನಾಟಿಯನ್ನು ಸಂಜೆಯ ತಂಪು ಹೊತ್ತಿನಲ್ಲಿ ಮಾಡಬೇಕು. ಜೂನ್ನಿಂದ ಆಗಸ್ಟ್ ತಿಂಗಳು ಇದರ ನಾಟಿಗೆ ಸೂಕ್ತ ಸಮಯವಾಗಿರುತ್ತೆ. ಮಲ್ಲಿಗೆಯ ಸಸಿಗಳನ್ನು ರೆಂಬೆಯ ತುಂಡು ಅಥವಾ ಬಳ್ಳಿಯನ್ನು ನೆಲದಲ್ಲಿ ಹುಗಿದು ಬೇರು ಬಿಡಿಸಿ ಪಡಿಬೇಕು. ಬೇರು ಬಿಟ್ಟ ರೆಂಬೆಯ ತುಂಡು ಅಥವಾ ಬಳ್ಳಿಯ ನಾಟಿಯನ್ನು ಕಿತ್ತು ಬೇರೆ ಜಾಗದಲ್ಲಿ ನೆಡುವುದು ಸಾಮಾನ್ಯ ವಿಧಾನವಾಗಿದೆ. ಬಲಿತ ರೆಂಬೆಯ ತುಂಡುಗಳು 4000

0: ಪಿಎಂ ಹಾಗೂ ತುದಿ ರೆಂಬೆಗಳಿಗೆ 1000 ppm ಇಂಡೋಬ್ಯೂಟರಿಕ್ ಆಮ್ಲದಲ್ಲಿ 30 ಸೆಕೆಂಡ್ಗಳ ಕಾಲ ಅದ್ದಿ ತೆಗೆದು ನಾಟಿ ಮಾಡಿದಲ್ಲಿ ಹೆಚ್ಚು ಬೇರು ಪಡೆಯಲು ಸಾಧ್ಯ.
1: ರೈತರಿಗೆ ಸಲಹೆ ಇದುವರೆಗೆ ಪ್ರಸಾರವಾಯಿತು. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಯಃ ನವದಿಲ್ಯಾಂ ಸ್ವನಿವಾಸೆ 20-26 ಇತ್ಯಸ್ಯ ರಾಷ್ಟ್ರಮಂಡಲ ಕ್ರೀಡಾಯಾಃ ಪದಕ ವಿಜೇತೃಭಿಃ ಸಹ ಮೇಲನಂ ಕೃತವಾನ್. ಸಂವಾದ ಸಮಯೇ ಪದಕ ವಿಜೇತಾರಃ ಪ್ರಧಾನಮಂತ್ರಿಣಾ ಸಹ ಕ್ರೀಡಾಯಾಃ ಸ್ವಾನುಭವಾನ್ ನಿವೇದಿತವಂತಃ. ಸಾಮಾಜಿಕ ಸಂಚಾರ ಪಟಲೇ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೇ ಶ್ರೀಮೋದಿ ಅವದತ್ ಯತ್ ತೇಷಾಂ ಏಕೈಕಃ ಅಪಿ ಅಸಾಧಾರಣ ಪ್ರದರ್ಶನೇನ ರಾಷ್ಟ್ರಂ ಗೌರವಾನ್ವಿತವಾನ್ ತಥಾ ತೇಷಾಂ ಸಫಲತಾ ಬಹೂನ್ ಯೂನಃ ಪ್ರೇರಯಿಷ್ಯತಿ. ಶ್ರೀಮೋದಿ ಏಕಂ ದೃಶ್ಯ ಶ್ರವ್ಯ ಸಂದೇಶಂ ಅಪಿ ಪ್ರಕಾಶಿತವಾನ್ ಅಥ ಅವದತ್ ಯತ್ ಯೇ ಕ್ರೀಡಕಾಃ ಭವಿಷ್ಯೆ ಕ್ರೀಡಾಸು ಭಾಗಂ ಗ್ರಹಿಷ್ಯಂತಿ ತೇ ಪ್ರಗತಿಂ ಕರಿಷ್ಯಂತಿ. ಅಸೌ ನಾಗರಿಕಾನ್ ಭಾರತಸ್ಯ ಸದೈವ ಉತ್ಸಾಹ ವರ್ಧನಂ ಕರ್ತುಂ ಆಹೂತವಾನ್.
3: ಜೋ ಖೇಲೇಗಾ ವೋ ಖಿಲೇಗಾ. ಆಲ್ವೇಜ್ ಚಿಯರ್ ಫಾರ್ ಭಾರತ್. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ.
2: ಅವಸರೇಸ್ಮಿನ್ ಯುವ ಕಾರ್ಯಾಣಾಂ ಕ್ರೀಡಾಮಂತ್ರಿ ಮನಸುಖ ಮಾಂಡವಿಯ ತಥಾ ಯುವ ಕಾರ್ಯ ಖೇಲ ರಾಜ್ಯ ಮಂತ್ರಿ ರಕ್ಷಾ ನಿಖಿಲ ಖಡಸೆ ಚ ಉಪಸ್ಥಿತೆ ಆಸ್ತಾಂ. ದೇಶಸ್ಯ ಸರ್ವೇಷು ಭಾಗೇಷು ಹರ ಘರ ತಿರಂಗಾ ಇತ್ಯಭಿಯಾನಂ ದೇಶಭಕ್ತೇಃ ರಾಷ್ಟ್ರೈಕತಾಯಾಃ ಭಾರತಸ್ಯ ಚ ಸಮೃದ್ಧ ಸಾಂಸ್ಕೃತಿಕ ಪರಂಪರಾಯಾಃ ಪ್ರೋತ್ಸಾಹನಾಯ ಆಯೋಜ್ಯತೆ.

0: ಸೋಲಕಃ ಮಹಾರಾಜನ ಅರುಮುಗಾ ಪಾಂಡಿಯನ ಉಜ್ಬೇಕಿಸ್ತಾನ್ ತಾಷ್ಕಂದ ನಗರೆ ಏಷಿಯನ್ ಜೂನಿಯರ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಇತ್ಯಸ್ಯಾಂ ಸ್ಪರ್ಧಾಯಾಂ ಪುರುಷಾಣಾಂ ಪಂಚಷಷ್ಠಿ ಕಿಲೋಗ್ರಾಮ್ ಮಿತೆ ಭಾರವರ್ಗೆ ರಜತ ಪದಕಂ ಪ್ರಾಪ್ತವಾನ್ ಇತಿ ವಾರ್ತಾಃ.
1: ಸಮಯ ಸರಿಯಾಗಿ 7 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
3: ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
4: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
2: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
5: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
6: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
7: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
1: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
8: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
6: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
1: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ರಾತ್ರಿ 10:30
1: ತಂಪಾದ ಹೊತ್ತಿನಲ್ಲಿ ಇಂಪಾದ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಸರಮಾಲೆ ಗೀತ ಚಂದ್ರಿಕೆ.
2: ಅಂದ ಚಂದದ ಮನೆಯ ಕಿಟಕಿಯಲ್ಲಿ ಒಂದು ಸುಂದರ ಕಾಂತಿಯು ನಲಿಯುತ್ತಿದೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
6: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
7: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
6: ಏನಾಯ್ತೆ ಸವಿ?
8: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
7: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
8: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
6: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
9: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
10: ನೀರು ಜೀವ ಜಲ,
11: ಸಮಸ್ತ ಜೀವ ಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ,
12: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
13: ನೀರನ್ನು ಉಳಿಸಿ ಸಂರಕ್ಷಿಸೋಣ.
14: ಅರಿವಾ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಕೊಪ್ಪಳ ಜಿಲ್ಲೆ ಹಟ್ಟಿ ಗ್ರಾಮ ಮದ್ಯಮುಕ್ತ ಮಹಿಳೆಯರ ಮನೋಬಲಕ್ಕೆ ಸಂಯಮ ಪ್ರಶಸ್ತಿಯ ಗೌರವ. ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷ್ ಗೋಲಿಬಾರಿಗೆ ಹುತಾತ್ಮರಾದ ದಾವಣಗೆರೆಯ 6 ದೇಶಭಕ್ತರಿಗೆ ಗೌರವಾರ್ಪಣೆ. 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಆಗಸ್ಟ್ 15ರಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ. ಈಗ ವಾರ್ತೆಗಳ ವಿವರ. ನಶೆ ಮುಕ್ತ ಕರ್ನಾಟಕ ಹಾಗೂ ಭಾರತ ಅಭಿಯಾನದಡಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಆಂದೋಲನ ಜನಸಹಭಾಗಿತ್ವದಲ್ಲಿ ರಾಜ್ಯಾದ್ಯಂತ ಪರಿಣಾಮಕಾರಿಯಾಗಿ ಮುಂದುವರೆದಿದೆ. ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಲೇಬ್ಗೇರಿ ಸಮೀಪದ ಹಟ್ಟಿ ಗ್ರಾಮದ ಮಹಿಳೆಯರ ಹೋರಾಟದ ಫಲವಾಗಿ ಹಟ್ಟಿ ಗ್ರಾಮ ಈಗ ಮದ್ಯಮುಕ್ತವಾಗಿದೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ರಾಜ್ಯಮಟ್ಟದ ಸಂಯಮ ಪ್ರಶಸ್ತಿಯ ಗೌರವಕ್ಕೆ ಪಾತ್ರವಾಗಿದೆ. ಹಟ್ಟಿ ಗ್ರಾಮದ ಮಹಿಳೆಯರ ಮನೋಬಲಕ್ಕೆ ರಾಜ್ಯಮಟ್ಟದ ಮನ್ನಣೆ ದೊರೆತಿದೆ. ಈ ಕುರಿತು ಒಂದು ವರದಿ.
1: ಹಟ್ಟಿ ಗ್ರಾಮ ಕೃಷಿ ಅವಲಂಬಿತ, ಅಂದಾಜು 1500 ಜನಸಂಖ್ಯೆ ಹೊಂದಿದ್ದು, ಇಲ್ಲಿ ಈ ಮೊದಲು 7 ಮದ್ಯದಂಗಡಿಗಳಿದ್ದವು. ಮದ್ಯವ್ಯಸನಿಗಳಿಂದಾಗಿ ಗ್ರಾಮದಲ್ಲಿ ಮೇಲಿಂದ ಮೇಲೆ ಅನೇಕ ಕಲಹಗಳಾಗುತ್ತಿದ್ದವು. ತಮ್ಮೂರಿಗೆ ಎದುರಾದ ಈ ಕಂಟಕದಿಂದ ಮನೆಯ ಮಕ್ಕಳನ್ನು ಹೇಗಾದರೂ ಪಾರು ಮಾಡಲು ನೊಂದ ತಾಯಂದಿರು ನಿರ್ಧರಿಸಿದರು. ಅವರ ಗಟ್ಟಿ ನಿರ್ಧಾರದ ಫಲವಾಗಿ ಕಳೆದ 1 ವರ್ಷದಿಂದ ಹಟ್ಟಿ ಗ್ರಾಮ ಸಂಪೂರ್ಣ ಮದ್ಯ ಮುಕ್ತವಾಗಿದೆ. ಕೊಪ್ಪಳದ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ತಮಗೆ ಘೋಷಿಸಲಾದ ಸಂಯಮ ಪ್ರಶಸ್ತಿಯನ್ನು ವ್ಯಕ್ತಿಗಿಂತ ಸ್ವಯಂ ಪ್ರೇರಣೆಯಿಂದ ಬದಲಾದ ಹಟ್ಟಿ ಗ್ರಾಮಕ್ಕೆ ನೀಡುವಂತೆ ಮಂಡಳಿಗೆ ಸೂಚಿಸಿದ ಹಿನ್ನೆಲೆ ಪ್ರಥಮ ಬಾರಿಗೆ ಗ್ರಾಮವೊಂದನ್ನು ಸಂಯಮ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಈ ತಿಂಗಳ 16ನೆಯ ತಾರೀಖು ಹಟ್ಟಿ ಗ್ರಾಮದಲ್ಲಿ ಸಂಜೆ 4:30ಕ್ಕೆ ಆಯೋಜಿತ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಗಣ್ಯರು ಪ್ರದಾನ ಮಾಡಲಿದ್ದಾರೆ. ಹಟ್ಟಿ ಗ್ರಾಮವನ್ನು ಮದ್ಯಮುಕ್ತಗೊಳಿಸಿದ ಗಟ್ಟಿಗಿತ್ತಿಯರಿಗೆ ಸಿಕ್ಕ ಮನ್ನಣೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಟ್ಟಿ ಗ್ರಾಮದ ಮುಖಂಡ ರಾಮಣ್ಣ ಚೌಡಕ್ಕಿ.
2: ಈಗಾಗಲೇ ನಮ್ಮ ಹಟ್ಟಿ ಗ್ರಾಮದಲ್ಲಿ ಸರಾಯ ಬಂದ್ ಮಾಡಿ ಹಟ್ಟಿ ಗ್ರಾಮ ಮದ್ಯಪಾನ ಮುಕ್ತ ಗ್ರಾಮವನ್ನು ಮಾಡಬೇಕಂತೇಳಿ ಎಲ್ಲ ನಮ್ಮ ಊರಿನ ಹಿರಿಯರ ಜೊತೆಗೆ ಎಲ್ಲರೂ ಕೂಡಿ ಒಂದಾಗಿ ಮಾರ್ತಕ್ಕಂತ ಎಲ್ಲಾ ಸರಾಯದ ಅಂಗಡಿಗಳನ್ನು ಬಂದ್ ಮಾಡಿಸಿದ್ದೆ. ಊರಿನಲ್ಲಿ 1-3 ಹೆಣ್ಮಕ್ಳು ಬಂದ್ ಇಲ್ಲ ನಮ್ಗೆ ಬಹಳ ತೊಂದರೆ ಆಗುತ್ತೆ, ನಮ್ಗೆ ಬಂದ್ ಮಾಡಿಸಲಿಲ್ಲ ಅಂದ್ರೆ ನಮ್ದು ಜೀವನ ಬಹಳ ಕಠಿಣ ಆಯ್ತು ಅಂತ ಹೇಳಿ ಕೇಳಿದಾಗ ದೈದರ್ ಎಲ್ಲರೂ ಕೂಡಿ ಸರಾಯ ಮಾರ್ತಕ್ಕಂತವ್ರನ್ನ ಎಲ್ಲರೂ ಕೂಡ ಕರೆಸಿ ಯಾವುದೇ ಕಾರಣಕ್ಕೂ ಮಾರಬೇಡ್ರಿ ಅಂತ ಕೇಳ್ಕೊಂಡಾಗ ಅವರು ಕೂಡ ನಮ್ಗೆ ಸ್ಪಂದಿಸಿ ಬಂದ್ ಮಾಡಿ ಇವತ್ತಿನವರಿಗೆ 1 ಬಾಟ್ಲಿ ಕೂಡ ನಮ್ಮೂರಲ್ಲಿ ಮಾರ್ತಾ ಇಲ್ಲ. ಇವತ್ತು ಹಟ್ಟಿ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸರಾಯ ಮಾರ್ತಕ್ಕಂತ ವ್ಯಕ್ತಿಗಳು ಯಾರು ಇಲ್ಲ. ಬಂದಾಗಿದ್ದು ನಮ್ಮ ಗವಿಮಠದ ಅಜ್ಜರಿಗೆ ಕೂಡ ನಾವು ಹೇಳಿದ್ವಿ, ಈ ಮಂಡಳಿಯವರು ಗವಿಮಠದ ಅಜ್ಜರಿಗೆ ಕೊಡಕ್ ಹೋಯ್ದ್ರಂತ. ಆದ್ರೆ ಅವ್ರು ಹೇಳಿದ್ರಂತ ನಮ್ಗೆ ಯಾವುದೇ ಕಾರಣಕ್ಕೂ ನನಗ್ ಬೇಡ, ವೈಯಕ್ತಿಕ ಏನಾದ್ರೂ ಕೊಡೋದಾದ್ರೆ ನೀವು ಇಂತ ಒಂದು ಗ್ರಾಮದ ಹೆಸರು ಹೇಳ್ತೀನಿ ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ರಂತ. ಅಂತ ಸಂದರ್ಭದಲ್ಲಿ ಅವರು ಕೂಡ ಒಪ್ಪಿಗೆಂದು ನಮ್ ಗ್ರಾಮಕ್ಕೆ ಅದನ್ನ ಶಿಫಾರಸ್ ಮಾಡಿದಾಗ ನಮ್ ಗವಿಮಠದ ಅಜ್ಜರ ಮುಖಾಂತರ ನಡೆಯದ ಅಂತ ಹೇಳಿ ನಾವು ಇವತ್ತೇನು ಹಟ್ಟಿ ಗ್ರಾಮ ಬಹಳ ಚಕ್ ಇದೆ. ಇವತ್ತೇನು ಹೆಣ್ಮಕ್ಳು ಇವತ್ತು ಅವ್ರೇನು ದಿಟ್ಟತನ ಮಾತುಗಳನ್ನು ಹೇಳಿದ್ರೆ ಅವರು ಆ ಮಾತಿಗೆ ನಾವೆಲ್ಲರೂ ಕೂಡ ತೆಲಿಬಾಗಿ ಬಿಟ್ಟಿದ್ದಾರೆ. ಚೊಕ್ಕ ಗ್ರಾಮ ಆಗಬೇಕನ್ನೋದ ನಮ್ಮೆಲ್ಲರ ಹಿರಿಯರ ಆಸೆ.
0: ಆಗಸ್ಟ್ 15 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮದ ನಿಮಿತ್ತ ಫ್ರೀಡಂ ಫೆಸ್ಟಿವಲ್ ಆಯೋಜಿತವಾಗಿದೆ. ಮಕ್ಕಳು ಹಾಗೂ ಪಾಲಕರಿಗೆ ವಿಶೇಷ ಮಾರ್ಗದರ್ಶಿತ ವಿಧಾನಸೌಧ ಪ್ರವಾಸವನ್ನು ಆಯೋಜಿಸಲಾಗಿದೆ. ಫ್ರೀಡಂ ಹಬ್ಬದಲ್ಲಿ ಮಕ್ಕಳಿಗಾಗಿ ಮಕ್ಕಳ ಮೇಳ, ಸಂವಾದಾತ್ಮಕ ಆಟಗಳು, ಕಥೆ ಹೇಳುವ ಕಾರ್ಯಕ್ರಮ, ಕಲೆ ಕರಕುಶಲ ಚಟುವಟಿಕೆ, ಸೃಜನಾತ್ಮಕ ಕಾರ್ಯಾಗಾರ, ರಸಪ್ರಶ್ನೆ ಸೇರಿದಂತೆ ಸ್ವಾತಂತ್ರ್ಯ ಗ್ರಾಮದಲ್ಲಿ ಕಲಾವಿದರು ಸ್ವಾತಂತ್ರ್ಯ ಹೋರಾಟಗಾರರ ಬದುಕು ಮತ್ತು ಹೋರಾಟವನ್ನು ಮಕ್ಕಳಿಗೆ ಪರಿಚಯಿಸಲಿದ್ದಾರೆ. ವಿಧಾನಸೌಧ ವೀಕ್ಷಣೆಯ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ವಸ್ತು ಸಂಗ್ರಹಾಲಯ, ಕರ್ನಾಟಕ ಸ್ವಾತಂತ್ರ್ಯ ಪಥ, ಸಂವಿಧಾನ ಚೌಕ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಕ್ಕಳು ಮತ್ತು ಪಾಲಕರು ವೀಕ್ಷಿಸಬಹುದಾಗಿದೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ ನೀಡಿ, ನಮ್ಮ ಊರು ನಿಮ್ಮ ಊರು ಎಲ್ಲರ ಬೆಂಗಳೂರು ಎಂಬ ಆಶಯದೊಂದಿಗೆ ಫ್ರೀಡಂ ಹಬ್ಬ

0: ನಡೆಯಲಿದೆ ಎಂದರು. ವಿಧಾನಸೌಧ ಪ್ರವೇಶಕ್ಕಾಗಿ ನೋಂದಣಿ ಕಡ್ಡಾಯವಾಗಿದ್ದು, ಕಾರ್ಯಕ್ರಮದ ಪೋಸ್ಟರ್ನಲ್ಲಿರುವ ಕ್ಯೂಆರ್ ಕೋಡ್ ಮೂಲಕ ಮಕ್ಕಳು ಹಾಗೂ ಕುಟುಂಬಗಳು ನೋಂದಣಿ ಮಾಡಿಕೊಳ್ಳಲು ಅವರು ಕೋರಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಹಾತ್ಮ ಗಾಂಧೀಜಿ ದಾವಣಗೆರೆಗೆ ಭೇಟಿ ನೀಡಿದ್ದು 1934 March 2 ಬಳಿಕ 1942 August 8 ಗಾಂಧೀಜಿ ಮಾಡು ಇಲ್ಲವೇ ಮಡಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಆಂದೋಲನಕ್ಕೆ ಕರೆ ನೀಡಿದರು. ದಾವಣಗೆರೆಯ ಬಳ್ಳಾರಿ ಸಿದ್ದಮ್ಮನವರಂಥ ಮಹಿಳಾ ಹೋರಾಟಗಾರರು ಗಾಂಧೀಜಿ ಅವರ ಕರೆಗೆ ಓಗೊಟ್ಟು ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಪಾಲ್ಗೊಂಡು ಬ್ರಿಟಿಷರ ವಿರುದ್ದ ಬಂಡಾಯದ ಬಾವುಟ ಹಾರಿಸಿದ 6 ಸ್ವಾತಂತ್ರ್ಯ ಸೇನಾನಿಗಳ ಮೇಲೆ August 9 ಗೋಲಿಬಾರ್ ನಡೆಯಿತು. ಬ್ರಿಟಿಷರ ಗುಂಡಿಗೆ ಬಲಿಯಾದ 6 ಅಪ್ರತಿಮ ದೇಶಭಕ್ತರ ಸ್ಮಾರಕ ದಾವಣಗೆರೆ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಅಮರವಾಗಿ ನಿಂತಿದೆ. ಬಲಿದಾನ್ ದಿವಸ್ ಅಂಗವಾಗಿ ದಾವಣಗೆರೆಯ ಹುತಾತ್ಮರ ಸ್ಮಾರಕದ ಎದುರು ಅನೇಕ ವಿಧಾಯಕ ಕಾರ್ಯಕ್ರಮಗಳು ನಡೆದವು. ದಾವಣಗೆರೆ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಬಿ ಬಕ್ಕಪ್ಪ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಹೋರಾಟ ಮಾಡ್ತಾರೆ, ಆ ದಿನ ಅವರನ್ನು ಚದುರಿಸೋದಕ್ಕೋಸ್ಕರ ಗುಂಡು ಹಾರಿಸ್ತಾರೆ. ಹಳ್ಳೂರು ನಾಗಪ್ಪ, ಅಕ್ಕಸಾಲಿ ವಿರೂಪಾಕ್ಷಪ್ಪ, ಬಿದಿರಕುಂದಿ ನಿಂಗಪ್ಪ, ಅದಡಿ ನಿಂಗಪ್ಪ, ಅಮಾಲಿ ತಿಪ್ಪಣ್ಣ, ಮಗಾರಣ್ಣಿ ಹನುಮಂತಪ್ಪ ಬ್ರಿಟಿಷರ ಗುಂಡಿಗೆ ತಮ್ಮನ್ನ ಅರ್ಪಿಸ್ತಾರೆ. ದಾವಣಗೆರೆ ಗಾಂಧೀಜಿ ಸ್ವತಂತ್ರ ಚಳವಳಿ ಮುಖ್ಯನ ವಿದ್ಯಾಕ್ಷೇತ್ರಕ್ಕೆ ಒಂದು ಬುನಾದಿ ಆಗ್ತು, ದಾವಣಗೆರೆಯಲ್ಲಿ ಸ್ವತಂತ್ರ ಹೋರಾಟಕ್ಕೆ ಒಂದು ರೂಪ ಕೊಡೋದಕ್ಕೆ ಪ್ರಾರಂಭ ಆಯಿತು ಅಂತಕ್ಕಂಥದ್ದು. ದಾವಣಗೆರೆಯಲ್ಲಿ ಸ್ವತಂತ್ರ ಚಳವಳಿಗೋಸ್ಕರ ಹಲವಾರು ಮನೆತನಗಳು ತಮ್ಮನ್ನ ತಾವೇ ಉಡುಪಾಗಿಟ್ರು ಅಂತಕ್ಕಂಥ ಮಾತನ್ನು ಕೇಳಿದ್ದೇನೆ. ನಮ್ಮ ತಂದೆ ಹೇಳ್ತಾ ಇದ್ರು, ಒಂದು ಮನೆತನ ಇತ್ತು, ಅವರ ಬೆಳ್ಳಿ ಬಂಗಾರ ಅಂಗಡಿ ಇತ್ತು, ಸ್ವತಂತ್ರ ಚಳವಳಿಯ ಹೋರಾಟಕ್ಕೆ ತಮ್ಮ ಮನೆ ಇರ್ತಕ್ಕಂಥ ಬಂಗಾರ ಬೆಳ್ಳಿ ಇದೆಲ್ಲವನ್ನು ಕೂಡ ಕೊಟ್ಬಿಟ್ಟು ಕ್ಲೋಸ್ ಮಾಡಿಕೊಂಡ್ರು ಅಂತೆ. ತಮ್ಮ ಉದ್ಯಮೆಯನ್ನು ಕೂಡ ಈ ಸ್ವತಂತ್ರ ಚಳವಳಿಗಾಗಿ ಮುಡಿಪಿಟ್ಟಂತ ದಾವಣಗೆರೆಯಲ್ಲೇ ವರ್ತಕರಿದ್ರು.
0: ಬೆಂಗಳೂರಿನ ದಿಶಾ ಭಾರತ ಹಾಗೂ ಮಿಥಿಕ್ ಸೊಸೈಟಿ ಸಹಯೋಗದಲ್ಲಿ ಮೈ ಭಾರತ್ ಅಭಿಯಾನದ ಅಂಗವಾಗಿ ಇಂದು ಬೆಳಗ್ಗೆ 6:30 ಮಲ್ಲೇಶ್ವರಂ 18 ಅಡ್ಡರಸ್ತೆಯ ಸರ್ಕಾರಿ ಮಹಾವಿದ್ಯಾಲಯದ ಮೈದಾನದಿಂದ ಕಾಲ್ನಡಿಗೆ ಜಾಥಾ ಪ್ರಾರಂಭವಾಗಿದೆ. ಮಲ್ಲೇಶ್ವರಂ ಶಾಸಕ ಡಾ ಸಿಎನ್ ಅಶ್ವತ್ಥನಾರಾಯಣ ಹಾಗೂ ಲೇಖಕಿ ಡಾ ಪರಿಮಳಾ ಜಗ್ಗೇಶ್, ಸಾವಿರಾರು ವಿದ್ಯಾರ್ಥಿಗಳು ವಾಕಥಾನ್ನಲ್ಲಿ ಪಾಲ್ಗೊಂಡಿದ್ದಾರೆ. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಕೆಬಿಎ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ 16 ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ ಆಯೋಜಿಸಿದೆ. ಟೂರ್ನಿಯಲ್ಲಿ 19 ಮತ್ತು ಹಿರಿಯರ ವಿಭಾಗದಲ್ಲಿ ಈ ಪಂದ್ಯಗಳು ನಡೆಯಲಿವೆ. 621 ಆಟಗಾರರು ಕಣದಲ್ಲಿದ್ದಾರೆ. ಗದಗ್ ತಾಲೂಕು ಮುಳಗುಂದದಲ್ಲಿ ಭಾನುವಾರ ಮುಕ್ತಾಯಗೊಂಡ 21 ರಾಜ್ಯ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ 66 ಅಂಕಗಳೊಂದಿಗೆ ಬೆಂಗಳೂರು ಜಿಲ್ಲಾ ಸೈಕ್ಲಿಸ್ಟ್ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಆತಿಥೇಯ ಗದಗ್ ಜಿಲ್ಲೆ ಸೈಕ್ಲಿಸ್ಟ್ ತಂಡ 28 ಅಂಕ ಪಡೆದು ರನ್ನರ್ಸ್ಅಪ್ ಪ್ರಶಸ್ತಿಗೆ ಭಾಜನವಾಯಿತು. ಮೈಸೂರು ಜಿಲ್ಲೆಯ ಎಸ್ಟಿ ಧನಂಜಯ ಹಾಗೂ ಕೆವಿ ವೈಶಾಖ ಕ್ರಮವಾಗಿ 23 ವರ್ಷದೊಳಗಿನ ಪುರುಷರ ಮತ್ತು ಎಲೀಟ್ ಪುರುಷರ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದರು. ಎಲೀಟ್ ಮಹಿಳೆಯರ ವಿಭಾಗದಲ್ಲಿ ಧಾರವಾಡದ ಭೀಮವ್ವ ಚಾಂಪಿಯನ್ ಆದರೆ 23 ವರ್ಷದ ಮಹಿಳೆಯರ ವಿಭಾಗದಲ್ಲಿ ಗದಗ್ನ ಸೈಕ್ಲಿಂಗ್ ಪ್ರತಿಭೆ ಪವಿತ್ರ ಕುರುತುಕೋಟಿ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಕರ್ನಾಟಕದ ಈಜುಪಟುಗಳ ತಂಡ ಜೈಪುರ್ನಲ್ಲಿ ಭಾನುವಾರ ಮುಕ್ತಾಯಗೊಂಡ 42 ರಾಷ್ಟೀಯ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ಪ್ರಶಸ್ತಿ ಗೆದ್ದುಕೊಂಡಿದೆ. ತಮಿಳುನಾಡು ರನ್ನರ್ಸ್ ಅಪ್ ಆಯಿತು. ಕರ್ನಾಟಕ ತಂಡ ಒಟ್ಟು 310 ಅಂಕ ಸಂಪಾದಿಸಿದರೆ ತಮಿಳುನಾಡು ತಂಡದ ಈಜುಪಟುಗಳು 216 ಅಂಕ ಗಳಿಸಿದರು.

0: ಈ ಬಾರಿ 10 ಕೂಟ ದಾಖಲೆಗಳು ನಿರ್ಮಾಣಗೊಂಡಿವೆ. ಇಂದು ವಿಶ್ವ ಸಿಂಹಗಳ ದಿನಾಚರಣೆ. ಆಫ್ರಿಕಾ ಮತ್ತು ಏಷ್ಯಾ ಸಿಂಹಗಳು ಅವುಗಳ ನೈಸರ್ಗಿಕ ಆವಾಸ ಸ್ಥಾನ ರಕ್ಷಣೆ ಮತ್ತು ವನ್ಯಜೀವಿ ಭಾಗಗಳ ಅಕ್ರಮ ವ್ಯಾಪಾರ ನಿಲ್ಲಿಸಲು ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಟ್ಟಿ ಗ್ರಾಮ ಮದ್ಯಮುಕ್ತ ಮಹಿಳೆಯರ ಮನೋಬಲಕ್ಕೆ ಸಂಯಮ ಪ್ರಶಸ್ತಿಯ ಗೌರವ. ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷ್ ಗೋಲಿಬಾರಿಗೆ ಹುತಾತ್ಮರಾದ ದಾವಣಗೆರೆಯ 6 ದೇಶಭಕ್ತರಿಗೆ ಗೌರವಾರ್ಪಣೆ. 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಆಗಸ್ಟ್ 15ರಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. ಅಮೂಲ್ಯ ಕೆಎಸ್ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಕೇಳಿ ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ ಮತ್ತದೇ ಬೇಸರ.

0: ಇದು ಆಕಾಶವಾಣಿ ಬೆಂಗಳೂರು.
1: ನಾನು ನಿಮ್ಮ ಆಕಾಶವಾಣಿ
2: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
1: ನಂಗೀಗ 90ರ ಸಂಭ್ರಮ.
2: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
1: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
2: ಹೊರತಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
1: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
3: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿದ ದೇವರುಗಳೆಲ್ಲ.
1: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
2: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸರಳ ಗಗನ.
1: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

0: ಗಾನಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ, ಮನಸಲು ನೀನೆ, ನನ್ನಾನೆ.
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ.
2: ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕಾಮನ್ವೆಲ್ತ್ ಪದಕ ವಿಜೇತ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತ ಅಮೆರಿಕ ನೌಕಾಪಡೆಗಳ ನಡುವಿನ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಬೊಲಿವಿಯಾಗೆ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳನ್ನು ಕಳಿಸಿಕೊಟ್ಟ ಭಾರತ. FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಶ್ ಚಾಂಪಿಯನ್ಶಿಪ್, ಭಾರತ ತಂಡಕ್ಕೆ ಬೆಳ್ಳಿ ಪದಕ. ಹಾಗೂ ಏಷ್ಯನ್ ಜೂನಿಯರ್ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್, ಮಹಾರಾಜನ್ ಆರ್ಮುಗ ಪಾಂಡ್ಯನ್ಗೆ ರಜತ ಪದಕ. ವಾರ್ತೆಗಳ ವಿವರ. ಹರ್ಘರ್ ತಿರಂಗ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟ್ರದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆ ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಪ್ರಸಕ್ತ ಸಾಲಿನ ಅಭಿಯಾನವನ್ನು ವಂದೇ ಮಾತರಂಗೆ ಸಮರ್ಪಿಸಲಾಗುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಂಸ್ಕೃತಿ ಸಚಿವಾಲಯ ಈ ವರ್ಷದ ಹರ್ಘರ್ ತಿರಂಗ ಅಭಿಯಾನದ ಮೂಲಕ ದೇಶಾದ್ಯಂತ ತಿರಂಗ ಯಾತ್ರೆಗಳು, ತಿರಂಗ ರ್ಯಾಲಿಗಳು, ತಿರಂಗ ಸಂಗೀತ ಕಚೇರಿಗಳು ಹಾಗೂ ವಂದೇ ಮಾತರಂ ಸಾಮೂಹಿಕ ಗಾಯನದ ಮೂಲಕ ರಾಷ್ಟ್ರಭಕ್ತಿಯ ಭಾವನೆಯನ್ನು ಮೂಡಿಸಲು ಯೋಜಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಆಚರಣೆಯ ಪ್ರಮುಖ ಆಕರ್ಷಣೆಯಾಗಿ ಸೂರ್ಯಪಥ್ ತಿರಂಗ ಎಂಬ ನೂತನ ಉಪಕ್ರಮವನ್ನು ಪರಿಚಯಿಸಲಾಗಿದ್ದು, ಇದು ಪ್ರಪಂಚದಾದ್ಯಂತ ಇರುವ ಭಾರತೀಯರನ್ನು ತ್ರಿವರ್ಣ ಧ್ವಜದ ಜಾಗತಿಕ ಸಂಭ್ರಮಾಚರಣೆಯಲ್ಲಿ ಒಂದಾಗಿಸುವ ವಿಶಿಷ್ಟ ಪ್ರಯತ್ನವಾಗಿದೆ. ನಾಗರಿಕರು ತಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ತಮ್ಮ ಸೆಲ್ಫಿಗಳನ್ನು ಹರ್ಘರ್ ತಿರಂಗ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವಂತೆ ಸಚಿವಾಲಯ ಮನವಿ ಮಾಡಿದೆ. ಭಾರತೀಯ ನೌಕಾಪಡೆ ಹಾಗೂ ಅಮೆರಿಕ ನೌಕಾಪಡೆಯ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ 2026 ಇಂದಿನಿಂದ ಈ ತಿಂಗಳ 14ರವರೆಗೆ ಕೊಚ್ಚಿಯ ದಕ್ಷಿಣ ನೌಕಾ ಕಮಾಂಡ್ನಲ್ಲಿ ನಡೆಯಲಿದೆ. ಈ ದ್ವಿಪಕ್ಷೀಯ ಸಮರಾಭ್ಯಾಸ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವ ಮತ್ತು ಎರಡೂ ನೌಕಾಪಡೆಗಳ ಡೈವಿಂಗ್ ಮತ್ತು ಇಒಡಿ ತಂಡಗಳ ನಡುವೆ ವೃತ್ತಿಪರ ಸಹಕಾರವನ್ನು ಬಲಪಡಿಸುವ ಗುರಿ ಹೊಂದಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 5 ದಿನಗಳ ಈ ಸಮರಾಭ್ಯಾಸ ವಿಶೇಷ ತಜ್ಞರ ವಿನಿಮಯ, ತರಬೇತಿ, ಸಲಕರಣೆಗಳ ಪ್ರಾತ್ಯಕ್ಷಿಕೆಗಳು ಮತ್ತು ಸನ್ನಿವೇಶ ಆಧಾರಿತ ಪ್ರಾಯೋಗಿಕ ವ್ಯಾಯಾಮಗಳನ್ನು ಒಳಗೊಂಡಿರುತ್ತದೆ. ಭಾರತೀಯ ನೌಕಾಪಡೆ ಮತ್ತು ಅಮೆರಿಕ ನೌಕಾಪಡೆಯು 2005 ಜಂಟಿ ರಕ್ಷಣೆ ಮತ್ತು ಇಒಡಿ ಸಮರಾಭ್ಯಾಸಗಳನ್ನು ನಡೆಸುತ್ತಿವೆ. ಭಾರತ ಪಳೆಯುಳಿಕೆ ಏತರ ಮೂಲಗಳಿಂದ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯದಲ್ಲಿ 300 ಗಿಗಾವ್ಯಾಟ್ ಮೈಲಿಗಲ್ಲನ್ನು ದಾಟಿದೆ. ಕಳೆದ ತಿಂಗಳ 31ರಂದು ಈ ಸಾಧನೆ ಮಾಡಲಾಗಿದ್ದು, ಇದು 2030 ವೇಳೆಗೆ ದೇಶ ನಿಗದಿಪಡಿಸಿಕೊಂಡಿರುವ 500 ಗಿಗಾವ್ಯಾಟ್ ಗುರಿಯ ಶೇಕಡ 60ಕ್ಕಿಂತಲೂ ಹೆಚ್ಚಿನ ಪ್ರಮಾಣವಾಗಿದೆ. ದೇಶದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದಲ್ಲಿ ಪಳೆಯುಳಿಕೆಯೇತರ ಇಂಧನದ ಪಾಲು ಈಗ ಶೇಕಡ 54ಕ್ಕಿಂತ ಹೆಚ್ಚಾಗಿದೆ ಎಂದು ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ತಿಳಿಸಿದೆ. ಸೌರ ಇಂಧನ ಕ್ಷೇತ್ರ ಈ ಬೆಳವಣಿಗೆಯ ಮುಖ್ಯ ಚಾಲಕ ಶಕ್ತಿಯಾಗಿದ್ದು, 2014 ಕೇವಲ 2.8 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಪ್ರಸ್ತುತ ಸುಮಾರು 165 ಗಿಗಾವ್ಯಾಟ್ಗೆ ತಲುಪಿದೆ. 2025-26 ಸಾಲಿನಲ್ಲಿ ದೇಶದಲ್ಲಿ ದಾಖಲೆಯ 55.29 ಗಿಗಾವ್ಯಾಟ್ ಪಳೆಯುಳಿಕೆಯೇತರ ವಿದ್ಯುತ್ ಸಾಮರ್ಥ್ಯವನ್ನು ಸೇರ್ಪಡೆಗೊಳಿಸಲಾಗಿದ್ದು, ಇದರಲ್ಲಿ ಸೌರಶಕ್ತಿಯಿಂದ 44.6 ಗಿಗಾವ್ಯಾಟ್ ಹಾಗೂ ಪವನಶಕ್ತಿಯಿಂದ 6 ಗಿಗಾವ್ಯಾಟ್ ಕೊಡುಗೆ ಸೇರಿದೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯು 2014-15 ಸುಮಾರು 191 ಬಿಲಿಯನ್ ಯೂನಿಟ್ಗಳಷ್ಟಿದ್ದು, 2025-26 477 ಬಿಲಿಯನ್ ಯೂನಿಟ್ಗಳಿಗೂ ಅಧಿಕ ಪ್ರಮಾಣಕ್ಕೆ ಏರಿಕೆಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬೊಲಿವಿಯಾದ ಸಾರ್ವಜನಿಕ ಆರೋಗ್ಯ ರಕ್ಷಣಾ ಸಾಮರ್ಥ್ಯಕ್ಕೆ ಬೆಂಬಲವಾಗಿ ಭಾರತ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳ ನೆರವನ್ನು ಕಳುಹಿಸಿಕೊಟ್ಟಿದೆ. ಒಗ್ಗಟ್ಟು ಮತ್ತು ಜಂಟಿ ಪ್ರಗತಿಯ ಮೂಲಕ ಸಹಕಾರವನ್ನು ಮುನ್ನಡೆಸಲು ಭಾರತ ಸದಾ ಸಿದ್ಧವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದೆ. ಜಾರ್ಖಂಡ್ನ ಉದ್ಯೋಗ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಇಂದು ಹಮ್ಮಿಕೊಂಡಿರುವ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಜಾರ್ಖಂಡ್ ಪೊಲೀಸರು ರಾಂಚಿ ವಿಧಾನಸೌಧದ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ ಹಾಗೂ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇದೇ 6-12 ವಿಧಾನಸೌಧ ಕಟ್ಟಡದ 750 ಮೀಟರ್ ವ್ಯಾಪ್ತಿಯಲ್ಲಿ ಈ ನಿಷೇಧಾಜ್ಞೆ ಜಾರಿಯಲ್ಲಿರಲಿದೆ. ಕಳೆದ 17 ದಿನಗಳಿಂದ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ 6 ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ರಾಜಧಾನಿಗೆ ಆಗಮಿಸುತ್ತಿರುವ ವಿದ್ಯಾರ್ಥಿಗಳನ್ನು ಪೊಲೀಸರು ಒತ್ತಾಯಪೂರ್ವಕವಾಗಿ ತಡೆಯುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಮತ್ತೊಂದೆಡೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಆದಿತ್ಯ ಸಾಹು ಅವರನ್ನು ಗೃಹ ಬಂಧನದಲ್ಲಿಡಲಾಗಿದೆ ಎಂದು ಪಕ್ಷದ ಮುಖಂಡ ಅಮರ್ ಚೌಧರಿ ಆರೋಪಿಸಿದ್ದಾರೆ. ಈ ನಡುವೆ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರಗೊಂಡ ಬೆನ್ನಲ್ಲೇ ಜಾರ್ಖಂಡ್ ಲೋಕಸೇವಾ ಆಯೋಗದ 3 ಹಾಲಿ ಸದಸ್ಯರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದಾರೆ. ಸದಸ್ಯರಾದ ಅಜಿತ್ ಭಟ್ಟಾಚಾರ್ಯ, ಜಮೀಲ್ ಅಹಮದ್ ಮತ್ತು ಅನಿಮಾ ಹನ್ಸದ ನಿನ್ನೆ ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯಪಾಲರು ಈ ರಾಜೀನಾಮೆಗಳನ್ನು ಅಂಗೀಕರಿಸಿದ್ದಾರೆ. ಆಯಕಟ್ಟಿನ ಸಮುದ್ರ ಮಾರ್ಗಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಹಿಂದೂ ಮಹಾಸಾಗರ ಹಾಗೂ ಭಾರತವನ್ನು ಸಂಪರ್ಕಿಸುವ ಪರ್ಯಾಯ ರೈಲು ಮಾರ್ಗದ ಸಾಧ್ಯತೆಗಳನ್ನು ಪರಿಶೀಲಿಸಲು ರಷ್ಯಾ ಪ್ರಸ್ತಾಪಿಸಿದೆ. ಹಾರ್ಮೋಜ್ ಮತ್ತು ಜಲಸಂಧಿ, ಬೋಫೋರಸ್ ಜಲಸಂಧಿಗಳಂತಹ ಪ್ರಮುಖ ಜಲಮಾರ್ಗಗಳಲ್ಲಿ ಎದುರಾಗುತ್ತಿರುವ ಅಪಾಯಗಳನ್ನು ಎದುರಿಸಲು ಪರ್ಯಾಯ ಮಾರ್ಗಗಳು ನೆರವಾಗಲಿವೆ ಎಂದು ರಷ್ಯಾ ಉಪಪ್ರಧಾನಿ ಮರಾತ್ ಕುಸ್ನುಲಿನ್ ತಿಳಿಸಿದ್ದಾರೆ. ರಷ್ಯಾ ಸರ್ಕಾರಿ ಸುದ್ದಿಸಂಸ್ಥೆ ವರದಿಯಂತೆ ತುರ್ಕ್ಮೆನಿಸ್ತಾನ್, ಇರಾನ್ ಮತ್ತು ಅಫ್ಘಾನಿಸ್ತಾನ್ ಮೂಲಕ ಹಾದುಹೋಗುವ ರೈಲು ಮಾರ್ಗಗಳನ್ನು ಪರಿಶೀಲಿಸುವ ಮೂಲಕ ಭಾರತ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಬಹುದು ಎಂದು ರಷ್ಯಾ ಉಪಪ್ರಧಾನಿ ತಿಳಿಸಿದ್ದಾರೆ. ಮುಂಬೈನ ಸೋಮಯ್ಯ ವಿದ್ಯಾವಿಹಾರ್ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ನಡೆದ 2026 FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಶ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಹಾಂಕಾಂಗ್ ಚೀನಾ ವಿರುದ್ಧ ಸೋತ ನಂತರ ಭಾರತ ತಂಡ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಿತು. ಭಾರತೀಯ ತಂಡ 2-2 ಅಂತರದಲ್ಲಿ ಟೈ ಮುಗಿದ ನಂತರ ಹಾಂಕಾಂಗ್ ಚೀನಾ ವಿರುದ್ಧ ಗೇಮ್ ವ್ಯತ್ಯಾಸದ ಆಧಾರದ ಮೇಲೆ ಫೈನಲ್ನಲ್ಲಿ ಸೋತಿತು. 2026 ಏಷ್ಯನ್ ಗೇಮ್ಸ್ ತಂಡದ ಭಾಗವಾಗಿರುವ ಸೂರಜ್ ಕುಮಾರ್ ಚಂದ್ ಕಳೆದ ಗುರುವಾರ FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಶ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮೊದಲ ಚಿನ್ನದ ಪದಕ ವಿಜೇತರಾಗುವ ಮೂಲಕ ಇತಿಹಾಸ ಬರೆದಿದ್ದರು. ಉಜ್ಬೇಕಿಸ್ತಾನ್ನ ತಾಷ್ಕೆಂಟ್ನಲ್ಲಿ ನಡೆದ ಏಷ್ಯನ್ ಜೂನಿಯರ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ 65 kg ವಿಭಾಗದಲ್ಲಿ ಭಾರತೀಯ ವೇಟ್ಲಿಫ್ಟರ್ ಮಹಾರಾಜನ್ ಆರ್ಮುಗ ಪಾಂಡ್ಯನ್ ರಜತ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಮಹಾರಾಜನ್ ವೈಯಕ್ತಿಕ ಅತ್ಯುತ್ತಮ ಸಾಧನೆಯಾಗಿ ಒಟ್ಟು 285 kg ಭಾರ ಎತ್ತಿದರು. ಸ್ನಾಚ್ನಲ್ಲಿ 128 kg ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 157 kg ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದರು. ವಿಯೆಟ್ನಾಂನ ಹೋಂಗ್ ಥಾಚ್ ಒಟ್ಟು 291 kg ಭಾರ ಎತ್ತುವ ಮೂಲಕ ಚಿನ್ನದ ಪದಕ ಗೆದ್ದರು. ಅಹಮದಾಬಾದ್ನಲ್ಲಿ ಇದೇ 13-23 18 ಫೀಬಾ ಏಷ್ಯಾ ಬ್ಯಾಸ್ಕೆಟ್ಬಾಲ್ ಕಪ್ ಅನ್ನು ಆಯೋಜಿಸಲಿದೆ. ಆಗಸ್ಟ್ 14 ಭಾರತ ಜಪಾನ್ ಮುಖಾಮುಖಿಯಾಗಲಿರುವ ಮೊದಲ ಪಂದ್ಯದೊಂದಿಗೆ ಕ್ರೀಡಾಕೂಟ ಆರಂಭವಾಗಲಿದ್ದು ಗುಂಪು ಹಂತದಲ್ಲಿ ಭಾರತ ತಂಡ ಕೊರಿಯಾ, ಜಪಾನ್ ಮತ್ತು ಕಜಕಿಸ್ತಾನ್ ತಂಡಗಳನ್ನು ಎದುರಿಸಲಿದೆ. ಫೈನಲ್ ಪಂದ್ಯ ಇದೇ 23 ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕಾಮನ್ವೆಲ್ತ್ ಪದಕ ವಿಜೇತ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತ ಅಮೆರಿಕ ನೌಕಾಪಡೆಗಳ ನಡುವಿನ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಬೊಲಿವಿಯಾಗೆ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳನ್ನು ಕಳುಹಿಸಿಕೊಟ್ಟ ಭಾರತ. FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಶ್ ಚಾಂಪಿಯನ್ಶಿಪ್, ಭಾರತ ತಂಡಕ್ಕೆ ಬೆಳ್ಳಿ ಪದಕ. ಹಾಗೂ ಏಷ್ಯನ್ ಜೂನಿಯರ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್, ಮಹಾರಾಜನ್ ಆರ್ಮುಗ ಪಾಂಡ್ಯನ್ಗೆ ರಜತ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

ಜೋಗಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಜಾನಪದ ಗೀತೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಗುರುಕಿರಣ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ, ಆ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: ಮೇರಾ ಏಕ್ ಜಿದ್ದಿ ಪಡೋಸಿ ಹೇ, ಪೂರಿ ಕಾಲೋನಿ ನೇ ಸೋಲಾರ್ ಪ್ಯಾನಲ್ ಲಗವಾ ಲಿಯೇ ಹೇ, ಪರ್ ವೋ

0: ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ ವಾಣಿ. ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು.
1: ಕೇಳುವರೆ ನಮಸ್ಕಾರ. ಪ್ರಪಂಚದಾದ್ಯಂತ ಔಷಧಿಯಾಗಿ ಸಸ್ಯಗಳನ್ನು ಬಳಸುವಂತ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಕೇವಲ ಜಾನಪದ, ನಾಟಿ ವೈದ್ಯ ಅಷ್ಟೇ ಅಲ್ಲ, ಅಲೋಪತಿ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಸಿದ್ಧ, ಹೀಗೆ ಹಲವಾರು ವೈದ್ಯಕೀಯ ಪದ್ಧತಿಗಳಲ್ಲಿ ಔಷಧಿ ತಯಾರಿಕೆಗೆ ಔಷಧಿ ಸಸ್ಯಗಳ ಅವಶ್ಯಕತೆ ಇದೆ. ಸಸ್ಯಗಳಲ್ಲಿ ಆ ಔಷಧೀಯ ಅಂಶಗಳನ್ನು ಇಂಜೆಕ್ಷನ್, ಗುಳಿಗೆ, ಟಾನಿಕ್ ಅಥವಾ ಇನ್ನಿತರ ಬೇರೆ ಬೇರೆ ಔಷಧಿ ರೂಪದಲ್ಲಿ ಬಳಸಲಾಗ್ತಾ ಇದೆ. ಹಾಗೂ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ನೀಡುವ ಉತ್ಪನ್ನಗಳಾಗಿ, ಆಹಾರಕ್ಕೆ ರುಚಿ ಹೆಚ್ಚಿಸುವ ಅಂಶಗಳಾಗಿ, ಸೌಂದರ್ಯವರ್ಧಕಗಳಾಗಿ, ಸುಗಂಧ ದ್ರವ್ಯಗಳಲ್ಲಿ, ಹೀಗೆ ಅನೇಕ ವಿಧದಲ್ಲಿ ಔಷಧಿ ಸಸ್ಯಗಳನ್ನು ಬಳಸಲಾಗ್ತಿದೆ. ಆದ್ದರಿಂದ ಔಷಧಿ ಸಸ್ಯಗಳ ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜಗತ್ತಿನಾದ್ಯಂತ ಸುಮಾರು 400 ವಿಧದ ಸಸ್ಯ ಪ್ರಭೇದಗಳನ್ನು ಔಷಧಿ ತಯಾರಿಕೆಯಲ್ಲಿ ಬಳಸ್ತಾರೆ. ಆದರೆ ಇದರಲ್ಲಿ ಕೇವಲ 20 ತರದ ಪ್ರಭೇದಗಳನ್ನು ಮಾತ್ರ ನಾವು ಕೃಷಿ ಮುಖಾಂತರ ಉತ್ಪಾದಿಸ್ತಾ ಇದ್ದೇವೆ. ಉಳಿದ ಸಸ್ಯಗಳಿಗೆ ನಮಗೆ ಅರಣ್ಯವೇ ಆಶ್ರಯ. ಆದರೆ ಕಾಡಿನ ಪ್ರಮಾಣ ದಿನೇ ದಿನೇ ಕುಸಿಯುತ್ತಿರುವ ಕಾರಣ, ಅವಶ್ಯಕತೆ ಹೆಚ್ಚಾಗ್ತಿರುವ ಕಾರಣ ಔಷಧೀಯ ಸಸ್ಯಗಳು ಸಿಗ್ತಾ ಇಲ್ಲ ನಮಗೆ. ಕೆಲವು ಔಷಧೀಯ ಸಸ್ಯಗಳು ಸೂಕ್ತ ರೀತಿಯಲ್ಲಿ ಸಂಗ್ರಹಿಸದೆ ಅವು ಅಳಿವಿನಂಚಿಗೆ ಬಂದಿವೆ, ಹಾಗೂ ಕೆಲವು ಈಗಾಗಲೇ ಕಣ್ಮರೆಯಾಗಿವೆ. ಈ ಎಲ್ಲ ಕಾರಣಗಳಿಂದ ಔಷಧಿ ಸಸ್ಯಗಳನ್ನು ಕೃಷಿ ಮಾಡಿ ಬೆಳೆಸುವುದು ಈಗ ಅತ್ಯಂತ ಅನಿವಾರ್ಯ. ಕರ್ನಾಟಕದಲ್ಲಿ ಉತ್ತಮ ಹವಾಗುಣ ಇದೆ, ಔಷಧಿ ಸಸ್ಯಗಳ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಇದೆ. ಆದರೂ ಸಹ ದೇಶದ ಒಟ್ಟು ಉತ್ಪಾದನೆಯ ಕೇವಲ 2% ಔಷಧಿ ಸಸ್ಯಗಳನ್ನು ಮಾತ್ರ ಕರ್ನಾಟಕದಲ್ಲಿ ಬೆಳೆಯಲಾಗ್ತದೆ. ಆದ ಕಾರಣ ಔಷಧಿ ಸಸ್ಯಗಳಿಗೆ ಸಾಕಷ್ಟು ಬೇಡಿಕೆ ಹಾಗೂ ಉತ್ತಮ ಭವಿಷ್ಯ ಇದೆ. ಔಷಧಿ ಸಸ್ಯಗಳನ್ನು ಕೃಷಿಯಲ್ಲಿ ಮುಖ್ಯ ಬೆಳೆಗಳಾಗಿ ಬೆಳೆಯಬಹುದು, ಅಂತರ ಬೆಳೆಗಳಾಗಿ ಬೆಳೆಯಬಹುದು, ಮಿಶ್ರ ಬೆಳೆಗಳಾಗಿ, ಬದುವಿನಲ್ಲಿ ಹಾಗೂ ಸಾವಯವ ಬೇಲಿಯಾಗಿ, ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ನಾವು ಔಷಧಿ ಸಸ್ಯಗಳನ್ನು ಬೆಳೆಯಬಹುದು. ಔಷಧಿ ಸಸ್ಯಗಳನ್ನು ಸ್ಥಳೀಯ ಹವಾಗುಣಕ್ಕೆ ತಕ್ಕಂತೆ ಆಯ್ಕೆ ಮಾಡಿ ಬೆಳೆಸಿದಲ್ಲಿ ಉತ್ತಮವಾದ ಇಳುವರಿಯೂ ಸಹ ಬರುತ್ತೆ. ಕೆಲವು ಔಷಧಿ ಸಸ್ಯಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆದರೆ ಮುಖ್ಯ ಬೆಳೆಗೆ ಬರುವಂತಹ ಕೀಟಗಳನ್ನು ಸಹ ನಾವು ನಿಗ್ರಹಿಸಬಹುದು. ಕೆಲವು ಔಷಧಿ ಸಸ್ಯಗಳು ನೆಲದ ಫಲವತ್ತತೆಯನ್ನು ಸಹ ಹೆಚ್ಚಿಸುತ್ತೆ. ಆದ ಕಾರಣ ಕೃಷಿಕರು ಇತರೆ ಬೆಳೆಗಳೊಂದಿಗೆ ಔಷಧಿ ಸಸ್ಯಗಳನ್ನು ಬೆಳೆಯುವ ಬಗ್ಗೆ ಯೋಚಿಸಬಹುದಾಗಿದೆ. ಕೆಲವು ಇಲಾಖೆಗಳಿಂದ ಔಷಧಿ ಸಸ್ಯಗಳ ಕೃಷಿಗೆ ಸಹಾಯಧನ ಸಹ ಸಿಗ್ತಾ ಇದೆ. ಈಗಾಗಲೇ ಔಷಧಿ ಸಸ್ಯ ಬೆಳೆಗಾರರ ಸಂಘಗಳಿದೆ, ಇವು ಸಹ ಔಷಧಿ ಸಸ್ಯಗಳ ಕೃಷಿ ಹಾಗೂ ಮಾರುಕಟ್ಟೆ ಬಗ್ಗೆ ತಮಗೆ ಸಹಾಯ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಔಷಧಿ ಬೆಳೆಗಳ ಬಗ್ಗೆ ಮಾಹಿತಿ ನೀಡುವಂತಹ ಹಾಗೂ ಮಾರುಕಟ್ಟೆಯ ಮಾಹಿತಿ ನೀಡುವಂತಹ ವಿವಿಧ ಮೊಬೈಲ್ ಆ್ಯಪ್ಗಳು ಸಹ ಲಭ್ಯ ಇದೆ. ಇವೆಲ್ಲವನ್ನು ತಿಳ್ಕೊಂಡು ರೂಢಿಸಿಕೊಂಡು ಕೃಷಿಕರು ಔಷಧಿ ಸಸ್ಯಗಳ ಕೃಷಿಯಲ್ಲಿ ತೊಡಗಿಸಿಕೊಂಡರೆ ಉತ್ತಮ ಲಾಭವನ್ನು ಸಹ ಗಳಿಸಬಹುದು. ಕರ್ನಾಟಕದ ಹವಾಗುಣದಲ್ಲಿ ಬೆಳೆಯುವಂಥ ಕೆಲವು ಔಷಧಿಗಳನ್ನು ಹೇಳೋದಾದರೆ ಅಮೃತ ಬಳ್ಳಿ, ಶತಾವರಿ, ಆಡುಸೋಗೆ, ಹಿಪ್ಪಲಿ, ಚಿತ್ರೆಮೂಲ, ಬಿಲ್ಪತ್ರೆ, ಅಶೋಕ, ಏಕನಾಯಕನ ಬೇರು, ಅಗಳುಶುಂಠಿ, ರಕ್ತಚಂದನ, ಶ್ರೀಗಂಧ, ಮತ್ತಿ, ಮಧುನಾಶಿನಿ, ನೆಲಾವರ್ಕೆ, ನೆಲನೆಲ್ಲಿ, ನೆಲ್ಲಿಕಾಯಿ, ಶತಾವರಿ, ಹೀಗೆ ಇತ್ಯಾದಿ ಸಸ್ಯಗಳು ಕರ್ನಾಟಕದ ಹವಾಗುಣದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಈ ಸಸ್ಯಗಳ ಕೃಷಿ ಹಾಗೂ ಕಟಾವಿನ ಬಗ್ಗೆ ಸೂಕ್ತ ಮಾಹಿತಿಯನ್ನು ಪಡ್ಕೊಂಡು ಔಷಧಿ ಸಸ್ಯಗಳನ್ನು ಬೆಳೆದು ಅವುಗಳ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದಲ್ಲಿ ಲಾಭವನ್ನು ಸಹ ನಾವು ಗಳಿಸಬಹುದು. ಆದ ಕಾರಣ ಕೃಷಿಕರು ಇತ್ತ ಗಮನ ಹರಿಸಿ ಔಷಧಿ ಸಸ್ಯಗಳ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ.
0: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಈ ಬೆಳಿಗ್ಗೆ 8:50ಕ್ಕೆ ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ವ್ಯಾಖ್ಯಾನ ಕೇಳುವಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.

ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು. ಶಾಂತಿ ಕ್ರಾಂತಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.

ಹಳ್ಳೋ ಯಾರ್ಯಾರ ಋಣವು ಎಲ್ಲಿಹುದೋ ಒಂದೊಂದು ಅಕ್ಕಿಯ ಕಾಳಿನಲು ತಿನ್ನೋರ ಹೆಸರು ಕೆತ್ತಿಹುದೋ

0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
1: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ.
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
0: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ

0: ಪಂಕಜ್ ಉದಾಸ್ ಹಾಡಿದಂಥ ಸ್ಪರ್ಶ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ಸಮಯ ಸರಿಯಾಗಿ 8:30 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಎಲ್ಲ ನಾಶನವೆಲ್ಲ ಕಾಲವಶವಾದೊಡಂ ಕ್ಷುಲ್ಲಕನು ನರನಾದೊಡಂ ಕಾಲನಿದಿರೋಳ್. ಎಲ್ಲ ನಾಶನವೆಲ್ಲ ಕಾಲವಶವಾದೊಡಂ ಕ್ಷುಲ್ಲಕನು ನರನಾದೊಡಂ ಕಾಲನಿದಿರೋಳ್. ಉಲ್ಲಾಸವೇ ಧರ್ಮ ಕೊಲ್ಲಿಪನೆ ಬೆಳೆಯಿಪನು ಹುಲ್ಲೊಣಗೆ ಬೆಳೆಬುದಲ ಮಂಕುತಿಮ್ಮ.
1: ಉಲ್ಲಾಸವೇ ಧರ್ಮ ಕೊಲ್ಲಿಪನೆ ಬೆಳೆಯಿಪನು ಹುಲ್ಲೊಣಗೆ ಬೆಳೆಯುವುದಲ ಮಂಕುತಿಮ್ಮ.

ಈ ಪದ್ಯ ನಿಜವಾಗಿ ಜೀವನದ ಅಂತರಂಗಕ್ಕೆ ಇಳಿಯುವಂತಹ ಒಂದು ಸ್ಪೆಲಂಕಿಂಗ್ ಟೂಲ್ ಅಂತ ಕರೀತಾರೆ. ಕೆಳಕ್ಕೆ ಇಳಿಬೇಕಾದ್ರೆ ಬೇರೆ ಬೇರೆ ಟೂಲ್ಸ್ ಇರಬೇಕು, ಬೆಟ್ಟ ಹತ್ತಬೇಕಾದ್ರೆ ಬೇರೆ ಇರಬೇಕು. ಅಂತರಂಗಕ್ಕೆ ಇಳಿದ್ರೆ ಇವರೇನು ಹೇಳ್ತಾರೆ ಗೊತ್ತಾ, ಎಲ್ಲ ನಾಶನ, ಎಲ್ಲ ಕಾಲವಶ. ಇದು ನಮ್ಮ ತತ್ವಶಾಸ್ತ್ರದ ಮುಖ್ಯ ತಿರುಳು. ಇದು ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ತೋರಿ ಬೇಗಂ ಪರೆಗುಂ ರೂಪ ಲೀಲೆ ವಿಭವಾದಿಗಳ್ ನಿಲ್ಲ ವಾರ್ಗಂ. ನಿಜವಾಗಿ ನಾಶಶೀಲವಾದದ್ದು. ನಾವು ನೋಡ್ತಾ ನೋಡ್ತಾ ಸಮಯ ಕರ್ಗೋಗುತ್ತೆ, ಒಂದು ನಿಮಿಷ ಅನ್ನೋದಕ್ಕೆ ಎರಡು ನಿಮಿಷ ಆಗೋಗಿರುತ್ತೆ. ನೀರನ್ನು ಎತ್ಕೊಂಡು ಕೂಡಲೇ ಯು ಕಾಂಟ್ ಸ್ಟೆಪ್ ಟ್ವೈಸ್ ಇಂಟು ದಿ ಸೇಮ್ ಸ್ಟ್ರೀಮ್ ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ನೀನು ಅದೇ ಪ್ರವಾಹಕ್ಕೆ ಕೈ ಇಡ್ತಿದೀಯ, ಅದಾಗಲೇ ಪ್ರವಾಹದ ನೀರು ಮುಂದೆ ಹೊರಟೋಗ್ಬಿಟ್ಟಿದೆ. ಎಲ್ಲ ನಾಶಶೀಲ, ಎಲ್ಲವೂ ಕೂಡ ಕಾಲವಶ. ನರ ಕ್ಷುಲ್ಲಕ, ನಿಜ ನಾವು ಕೂಡ ಏನು ಮಹರಿಯ, ನಮ್ಮ ಅಪ್ಪ ಇದ್ದರು, ನಮ್ಮ ತಾತ ಇದ್ದರು, ಮುತ್ತಾತ ಇದ್ದರು, ಯಾರ್ಯಾರಾಯ್ತೋ. ಕಾಲ ನಿದಿರೊಳ್, ಈ ಕಾಲರಾಯನ ಎದುರಿಗೆ ನಾವು ಏನು ಮಾಡೋಕ್ಕಾಗಲ್ಲ. ನಾ ತೊಟ್ಟ ದೇಹಗಳ ಲೆಕ್ಕ ಇಡುವರ ಸೊಕ್ಕ ಯಮ ನೋಡಿ ನಕ್ಕ ಅಂತ ಬೆಂದ್ರೆಯವರು ಹೇಳಿದ್ದು ಇದೇ ಅರ್ಥದಲ್ಲಿ. ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ಇವರು ಹೇಳ್ತಾರೆ ಡಿ ವಿ ಜಿಯವರು, ಉಲ್ಲಾಸವೇ ಧರ್ಮ, ಉಲ್ಲಾಸ. ಮಾಸ್ತಿಯವರು ಡಿ ವಿ ಜಿ ಬಗ್ಗೆ ಹೇಳಿರೋದೊಂದು ಮಾತು ಜ್ಞಾಪಕ ಇಟ್ಕೊಳ್ಬೇಕು. ಏನಂದರೆ ಯಾವುದೇ ಸಮಾಜದ ಉಲ್ಲಾಸದ ವ್ಯಕ್ತಿ ಅಂದರೆ ನಮ್ಮ ಡಿ ವಿ ಜಿಯವರು ಅಂತ ಹೇಳ್ತಾರೆ. ಯಾವುದೇ ಆಯುಧ ಶ್ರೇಣಿ ಅದರ ಉಲ್ಲಾಸದೇ ಜೀವ ಪ್ರಧಾನವಾದ ಅಂಶ ಇದೆ, ಅದು ಮುಖ್ಯ ರೀ. ಇರೋ ಅಷ್ಟು ದಿವಸ ಚೆನ್ನಾಗಿರಿ, ಹೋರಾಷ್ಟು ದಿವಸ ಹೋರಾಡಿ, ಮಲಗಿದ್ರೂ ಪರವಾಗಿಲ್ಲ, ಉಲ್ಲಾಸವೇ ಧರ್ಮ. ಯಾಕೆ ಗೊತ್ತೇ, ಇದು ಭಾಳ ಒಳ್ಳೆ ಕೊಲ್ಲಿಪನೆ ಬೆಳೆಯಿಪನು, ಜ್ಞಾಪಕ ಇಟ್ಕೊಳ್ಬೇಕು. ನೀವು ಯಾರು ಕೊಲ್ಲಬೇಕು ಅಂತ ಕೊಲ್ತಾನೆ ಹಿಡ್ಕೊಂಡಿದ್ದೀರೋ ಅವನೇ ನಿಮ್ಮನ್ನು ಬೆಳೆಸ್ತಾ ಇದ್ದಾನೆ ರೀ. ನಿಮ್ಮನ್ನು ಬೆಳೆಸಿರೋದು ಯಾತಕ್ಕೆ, ಸಾಯಲೇಬೇಕು ಕೊನೆಗೆ. ಆದರೆ ಹುಲ್ಲು ಒಣಗಿ ಬೆಳೆಯುವುದಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಹುಲ್ಲು ಒಣಗತ್ತೆ ನಿಜ, ಮತ್ತೆ ಮಳೆ ಬಂದಾಗ ಅದು ಸಿಗಿರತ್ತೆ, ಬೆಳೆಯತ್ತೆ, ಅದನ್ನು ಜ್ಞಾಪಕ ಇಟ್ಕೊಳ್ಬೇಕು. ಅಂದರೆ ಈ ನಾಶಶೀಲವಾದ ಜಗತ್ತಿನಲ್ಲಿ ಶಾಶ್ವತವಾಗಿ ಉಳಿಯುವ ಒಂದು ಗುಣ ಅಂದರೆ, ದ್ರವ್ಯ ಅಂದರೆ ನಮ್ಮ ಉಲ್ಲಾಸ. ಬಹುಶಃ ಜೀವನಕ್ಕೆ ಒಂದು ಉಲ್ಲಾಸಮಯವಾದ ಆವರಣವನ್ನು ಕಟ್ಟಿಕೊಡೋದೇ ಡಿ ವಿ ಜಿಯವರ ಉದ್ದೇಶ ಅನ್ನೋದು ಅನೇಕ ಪದ್ಯಗಳಿಂದ ಸ್ಪಷ್ಟವಾಗುತ್ತೆ, ಇಲ್ಲಂತೂ ಖಚಿತವಾಗುತ್ತೆ.

ಅಣಗಿದ್ದು ಬೇಸಗೆಯೋಳ್ ಎದ್ದು ಮಳೆ ಕರೆದಂದು ಗುಣಿಯನದೆ ತಿಟ್ಟೆನದೆ ಸಿಕ್ಕಿದೆಡೆ ಬೆಳೆದು. ಅಣಗಿದ್ದು ಬೇಸಗೆಯೋಳ್ ಎದ್ದು ಮಳೆ ಕರೆದಂದು ಗುಣಿಯನದೆ ತಿಟ್ಟೆನದೆ ಸಿಕ್ಕಿದೆಡೆ ಬೆಳೆದು. ಉಣಿಸ ನೀವನು ದನಕ್ಕೆ ತಣಿವ ನೀವನು ಜಗಕ್ಕೆ ಗುಣಶಾಲಿ ತೃಣಸಾಧು ಮಂಕುತಿಮ್ಮ. ಉಣಿಸ ನೀವನು ದನಕ್ಕೆ ತಣಿವ ನೀವನು ಜಗಕ್ಕೆ ಗುಣಶಾಲಿ ತೃಣಸಾಧು ಮಂಕುತಿಮ್ಮ.

0: ಹುಲ್ಲಿನ ಸಾಧುತ್ವ ಅಂತ ಈ ಪದ್ಯನ ಕರಿಬೋದು. ಇದರ ಆಶಯ ಏನು ಅಂತಂದರೆ, ನಾವು ಯಾವುದನ್ನು ಲೋಕದಲ್ಲಿ ತುಂಬ ಸಣ್ಣ ಅಂತ ತಿಳ್ಕೊಂಡಿರ್ತೀವೋ ತೃಣ, ಆದರೆ ಇವ್ರ ಕಣ್ಣಿಗೆ ಅದು ತೃಣ ಹುಲ್ಲಕ್ಕೆ ಕಾಣಿಸೋದಿಲ್ಲ, ತೃಣ ಸಾಧುತ್ವ ಅಂತ ಕರೀತಾರೆ. ಸಾಧು ಅಂದರೆ ಸಾಧನೆ ಮಾಡಿ ಯೋಗಿಯಾದವನು, ಸನ್ಯಾಸಿಯ ಗುಣವನ್ನು ಹೊಂದಿದವನು, ಪಕ್ವವಾದ ಮನಸ್ಸೊಂದವನು. ನೋಡಿ, ಹುಲ್ಲೇನು ಮಾಡುತ್ತಪ್ಪ, ನಮಗೆ ಯಾರ್ಯಾರು ಉದಾಹರಣೆ ಆಗ್ತಾರೆ, ಹುಲ್ಲು ನಮಗೆ ಉದಾಹರಣೆ. ಅಣಗಿದ್ದು ಬೇಸಗೆಯೊಳ್ಳು, ಅಣಗು ಅಂದರೆ ತಗ್ಗು ಅಂತ, ಇಲ್ಲಿ ನಮ್ರವಾಗು ಅಂಥೇಳಿ. ಹಾಗೆ ಅಣಗಿದ್ದು ಬೇಸಗೆಯೊಳ್ಳು, ಪಾಪ ಹುಲ್ಲು ನೋಡಿ, ಅದು ಬೇಸಿಗೆ ಚೆನ್ನಾಗಿ ಉಗ್ರವಾಗಿ ಬಿಸಿಲು ಬಂದುಬಿಟ್ರೆ ಹಾಗೆ ಅಣಗೋಗ್ಬಿಡುತ್ತೆ. ಅಣಗು ಅಂದರೆ ಅಡಗು ಅನ್ನೋ ಅರ್ಥ. ಎದ್ದು ಮಳೆ ಕರೆದಂದು, ಗುಣಿ ಎನ್ನದೆ ತಿಟ್ಟೆನದೆ ಸಿಕ್ಕಿದೆಡೆ ಬೆಳೆದು. ಹುಲ್ಲು ಏನ್ರಿ ಮಾಡುತ್ತೆ, ತಿಟ್ಟಿನಲ್ಲಿ ಗುಣಿ ಅಂದರೆ ಹಳ್ಳ, ಹಳ್ಳದಲ್ಲೂ ಬೆಳೆಯುತ್ತೆ, ತಿಟ್ಟಿನಲ್ಲೂ ಬೆಳೆಯುತ್ತೆ, ಎಲ್ಲ ಪ್ರದೇಶಗಳಲ್ಲೂ ಹಾಗೆ ಬೆಳ್ಕೊಂಡು ಹೋಗ್ಬಿಡುತ್ತಲ್ಲ, ಯಾವಾಗ ಮಳೆ ಬಂದಾಗ. ಅಣಗಿರುತ್ತೆ ಬೇಸಿಗೆಯಲ್ಲಿ. ಕರ್ತುಂ ಯಸ್ಯ ಪ್ರಭವತಿ ಮಹೀಂ ಉತ್ಸಿಲೀಂಧ್ರಾಂ ಅವಂಧ್ಯಾಂ, ಕಾಳಿದಾಸ ಹೇಳ್ತಾನೆ. ಒಂದು ಸಲ ಅದು ಗುಡುಗ ಹಾಕ್ಬಿಟ್ರೆ, ಮಳೆ ಬರೋ ಸೂಚನೆ ಕೊಟ್ಟರೆ, ಸಮಸ್ತ ಭೂಮಿ ಕೂಡ ಗೈರಿಕಾದಿ ಧಾತುಗಳಿಂದ ತುಂಬಿರುತ್ತೆ ಅಂತ ಹೇಳ್ತಾನಲ್ಲ. ಹಾಗೆ ಮಳೆ ಕರೆದಂದು, ಗುಣಿ ಎನ್ನದೆ ತಿಟ್ಟೆನದೆ ಸಿಕ್ಕಿದೆಡೆ ಬೆಳೆದು. ಉಣಿಸ ನೀವನು ದನಕ್ಕೆ, ತಣಿವ ನೀವನು ಜಗಕ್ಕೆ. ದೇವರು ಹೇಗೆ ಮಳೆರಾಯ ಸುರಿದಾಗ ಹುಲ್ಲು ಎಲ್ಲರಿಗೂ ಕಾಣು ಹಂಗಾಗಿ ದನಗಳಿಗೆ ಅನುಕೂಲ ಆಗುತ್ತೋ, ಹಾಗೆ ಇವನು ತಣಿವನೀವನು ಜಗಕ್ಕೆ. ತಣಿವು ಅಂದರೆ ತೃಪ್ತಿಯನ್ನು, ಸಮಾಧಾನವನ್ನು. ಗುಣಶಾಲಿ ತೃಣಸಾಧು ಇದೆಯಲ್ಲ, ಈ ಹುಲ್ಲು ಗುಣಶಾಲಿ, ಆದ್ದರಿಂದಲೇ ಅದನ್ನು ಸಾಧು ಅಂತ ಕರಿಬೋದು. ಆ ಮಟ್ಟಕ್ಕೆ ಹೋಗ್ತಾರೆ ಡಿ ವಿ ಜಿಯವರು, ಸಾಮಾನ್ಯ ವಸ್ತುಗಳಲ್ಲಿ ಮಹಿಮೆಯನ್ನು ಕಾಣ್ತಾರೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ.
1: ಹೋದ ವರ್ಷ ಬಂದ ಹಬ್ಬ, ಹೋದ ವರುಷ ಬಳೆದ ಬೆಳಕು ಮತ್ತೆ ಮರಳಿ ಬಂದಿತೆಂದು.
0: ಖ್ಯಾತ ಕವಿಗಳ ಸಂದರ್ಶನ.
2: ನನ್ನ ನಾಲ್ಕು ತಂಕಿವರೆಗಿನ ಮಾತು ಯಾವ ಭಾಷಾಕ್ಕೂ ವೈದಿಕ ಬರುವ ಹಾಗೆ.
3: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಟು ಯು.
0: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ, ಹಾಡು ಮಾತಾಡು.
4: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು?
5: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ.
4: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು.
5: ಇದಕ್ಕೆ ಕಾರಣವಿದೆ ವಜ್ರ.
0: ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.
6: ಒಂದು ಮಾತು ನಾನು ಕೇಳಲೆ.
7: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
8: ಎಂಥ ಮಾತು, ಎಂಥ ಮಾತು ನೀನು ಕೇಳಿದೆ.
7: ಮಾತು, ಮಾಹಿತಿ, ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
9: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
10: ಇಂಪಾದದಲ್ಲಿ ನವಿರಾದ ಕಾವ್ಯ, ಮನದಾಳವನ್ನು ತಟ್ಟುವ ಸಂಗೀತ, ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ. ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನ್ಹೆರೆ ಪಲ್. ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
9: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಗೀತಾ ಪಲ್ಲವ ಚಿತ್ರಗೀತೆಗಳ ಈ ಸಮಯದಲ್ಲಿ ಮೊದಲಿಗೆ ಕೇಳಿ ಕೆರಿಕ್ ಪಾರ್ಟಿ ಚಿತ್ರಕ್ಕಾಗಿ ವಿಜಯ್ ಪ್ರಕಾಶ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಧನಂಜಯ್ ರಂಜನ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಅಜನೀಶ್ ಲೋಕನಾಥ್.

ಅಯೋಗ್ಯ ಚಿತ್ರಕ್ಕಾಗಿ ವಿಜಯ್ ಪ್ರಕಾಶ್ ಮತ್ತು ಪಾಲಕ್ ಮಚ್ಚಾಲ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಚೇತನ್ ಕುಮಾರ್ ಅವರ ಸಾಹಿತ್ಯ ಸ್ವರಕಲ್ಪನೆ ಅರ್ಜುನ್ ಜನ್ಯ.

ಉಪಾಧ್ಯಕ್ಷ ಚಿತ್ರಕ್ಕಾಗಿ ವಿಜಯ್ ಪ್ರಕಾಶ್ ಮತ್ತು ರಕ್ಷಿತಾ ಸುರೇಶ್ ಹಾಡಿರುವ ಗೀತೆ. ಎಪಿ ಅರ್ಜುನ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯಾ.

ತಾಕತ್ ಚಿತ್ರಕ್ಕಾಗಿ ಬಿಜಯಶ್ರೀ ಮತ್ತು ವಾಸು ದೀಕ್ಷಿತ್ ಹಾಡಿದ್ದ ಗೀತೆಯನ್ನ ಕೇಳಿದಿರಿ. ಕವಿರಾಜ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಗುರು ಕಿರಣ್. ಇನ್ನೀಗ ಕೇಳಿ ಅಸುರ ಚಿತ್ರದ ಗೀತೆ. ಗಾಯಕರು ರಾಜೇಶ್ ಮತ್ತು ಚಿತ್ರ. ಕೆ ಕಲ್ಯಾಣ್ ಅವರ ಗೀತೆಗೆ ರಾಗ ಸಂಯೋಜನೆ ಗುರು ಕಿರಣ್ ಅವರಿಂದ.

ವಿ ನಾಗೇಂದ್ರ ಪ್ರಸಾದ್ ಅವರು ಗೀತೆಯನ್ನು ಬರೆದು ಅರ್ಜುನ್ ಜನ್ಯ ರಾಗ ಸಂಯೋಜನೆ ಮಾಡಿರುವ ವೇದ ಚಿತ್ರದ ಗೀತೆ. ಗಾಯಕಿ ಮಾಂಗ್ಲಿ.

ಗೀತಾ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಸಮಯ 9:30. ಇದು ಆಕಾಶವಾಣಿ ಬೆಂಗಳೂರು. ಗಾನಗಂಗೆ

ಈ ದಿನ ಎರಡು ವಿಶೇಷತೆಗಳನ್ನು ಒಳಗೊಂಡಿದೆ. ಒಂದು ವಿಶ್ವ ಜೈವಿಕ ಇಂಧನ ದಿನ, ಮತ್ತೊಂದು ವಿಶ್ವ ಸಿಂಹ ದಿನ. ಹೌದು, ಈ ಎರಡು ದಿನಗಳ ಬಗ್ಗೆ ನಾವು ಮಾತಾಡ್ತಾ ಸಾಗೋಣ ಇಂದಿನ ಗಾನಗಂಗೆಯಲ್ಲಿ. ವಿಶ್ವ ಸಿಂಹ ದಿನ. ಸಿಂಹಗಳು ಮತ್ತು ಅವುಗಳ ನೈಸರ್ಗಿಕ ವಾಸಸ್ಥಾನಗಳನ್ನು ರಕ್ಷಿಸಲು ಪ್ರತಿ ವರ್ಷ ಆಗಸ್ಟ್ 10ರಂದು ವಿಶ್ವ ಸಿಂಹ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸಿಂಹಗಳು ಆಹಾರ ಸರಪಳಿಯನ್ನು ಸುರಕ್ಷಿತವಾಗಿ ಮತ್ತು ಸಮತೋಲನದಲ್ಲಿ ಇರಿಸುತ್ತವೆ. ಹೆಚ್ಚಿನ ಸಿಂಹಗಳು ಆಫ್ರಿಕಾದ ಹುಲ್ಲುಗಾವುಗಳಲ್ಲಿ ವಾಸಿಸುತ್ತವೆ. ನಮ್ಮ ಭಾರತದ ಗುಜರಾತ್ನ ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏಷ್ಯಾಟಿಕ್ ಸಿಂಹಗಳ ವಿಶೇಷ ಗುಂಪನ್ನು ನಾವು ನೋಡಬಹುದಾಗಿದೆ. ಮೃಗಾಲಯ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ.

ಇಂದು ವಿಶ್ವ ಸಿಂಹ ದಿನ. ಕಾಡಿನ ರಾಜ ಎಂದು ಕರೆಯಲ್ಪಡುವ ಸಿಂಹ ಒಂದು ಕೇವಲ ಪ್ರಾಣಿಯಲ್ಲ, ಅದು ಧೈರ್ಯ, ಶೌರ್ಯ, ಆತ್ಮವಿಶ್ವಾಸದ ನಾಯಕತ್ವದ ಪ್ರತೀಕವಾಗಿದೆ. ಸಿಂಹದ ಗರ್ಜನೆ ಕೇಳಿದಾಗ ಕಾಡೇ ಕ್ಷಣ ಕಾಲ ನಿಶಬ್ದವಾಗುತ್ತದೆ. ಅದರ ಶಕ್ತಿ ಕೇವಲ ದೇಹದಲ್ಲಿಲ್ಲ, ಅದರ ನಡೆಯಲ್ಲಿ, ಆತ್ಮವಿಶ್ವಾಸ ದೃಷ್ಟಿಯಲ್ಲಿ, ಗಾಂಭೀರ್ಯ ಗರ್ಜನೆಯಲ್ಲಿ, ಎಲ್ಲದರಲ್ಲೂ ಅಡಗಿದೆ ಅದರ ಧೈರ್ಯ.

0: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯ್ತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಜಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲಿ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ, ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ಇಂದು ವಿಶ್ವ ಸಿಂಹಗಳ ದಿನ. ಸಿಂಹಗಳು ಸಾಮಾನ್ಯವಾಗಿ ಗುಂಪಿನಲ್ಲಿ ಬದುಕುತ್ತವೆ. ಆ ಗುಂಪನ್ನ ಪ್ರೈಡ್ ಎಂದು ಕರೆಯಲಾಗುತ್ತದೆ. ಅಲ್ಲಿ ಪ್ರತಿಯೊಂದು ಸಿಂಹಕ್ಕೂ ತನ್ನದೇ ಆದ ಪಾತ್ರವಿರುತ್ತೆ. ಒಗ್ಗಟ್ಟು, ಸಹಕಾರ ಮತ್ತು ಪರಸ್ಪರ ಅವಲಂಬನೆಯೇ ಆ ಸಮೂಹದ ಶಕ್ತಿ. ಸಿಂಹ ನಮಗೆ ಬದುಕಿನ ಒಂದು ಮಹತ್ವದ ಪಾಠವನ್ನ ಸಹ ಕಲಿಸುತ್ತೆ. ನಾಯಕನಾಗಲು ಎಲ್ಲರಿಗಿಂತ ಮುಂದೆ ನಡೆಯಬೇಕಿಲ್ಲ, ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗುವ ಸಾಮರ್ಥ್ಯ ಇದ್ದರೆ ಸಾಕು, ನಾವು ಸಹ ನಾಯಕನಾಗಬಹುದು, ಸಿಂಹದಂತೆ ಕಾಡಿನ ರಾಜನಾಗಬಹುದು, ಆ ಗುಂಪಿನ ನಾಯಕನಾಗಬಹುದು ಎಂಬ ಸಂದೇಶ ಸಿಂಹಗಳ ಗುಂಪು ನಮಗೆ ತಿಳಿಸುತ್ತೆ. ರಾಯರು ಬಂದರು ಮಾವನ ಮನೆಗೆ ಚಿತ್ರಕ್ಕಾಗಿ, ಚಿತ್ರ ಮತ್ತು SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. MN ವ್ಯಾಸರಾವ್ ಅವರ ಸಾಹಿತ್ಯ, ಸಂಗೀತ ರಾಜ್ಕೋಟಿ.

ಸಿಂಹಗಳು ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಅವು ಆಹಾರ ಸರಪಳಿಯ ಮೇಲಿನ ಹಂತದಲ್ಲಿರುವಂಥ ಪ್ರಮುಖ ಬೇಟೆಗಾರರು ಆಗಿದ್ದು ಇತರ ಪ್ರಾಣಿಗಳ ಸಂಖ್ಯೆಯನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತವೆ. ಆದರೆ ಸಿಂಹಗಳು ಇಂದು ಹಲವಾರು ಅಪಾಯಗಳನ್ನು ಎದುರಿಸುತ್ತವೆ. ಸಿಂಹಗಳ ಆವಾಸ ಸ್ಥಾನಗಳು ನಾಶದ ಹಂಚಿನಲ್ಲಿವೆ. ಕೃಷಿ, ರಸ್ತೆ, ನಗರೀಕರಣ ಮತ್ತು ಮಾನವ ವಸತಿ ವಿಸ್ತರಣೆಯಿಂದ ಸಿಂಹಗಳ ನೈಸರ್ಗಿಕ ವಾಸಸ್ಥಳ ಕಡಿಮೆಯಾಗುತ್ತಿದೆ. ಮಾನವ ಮತ್ತು ಸಿಂಹದ ಸಂಘರ್ಷಣೆಗಳು ಬಹಳ ಮಿತಿಮೀರುತ್ತಾ ಇದೆ. ಮಾನವ ವಸತಿ ಪ್ರದೇಶಗಳಿಗೆ ಬಂದಾಗ ಸಿಂಹಗಳು ಸಂಘರ್ಷ ಉಂಟಾಗುವ ಅಪಾಯವಿದೆ. ಆಹಾರ ಪ್ರಾಣಿಗಳ ಸಂಖ್ಯೆಯಲ್ಲಿ ಇಳಿಕೆ, ನೈಸರ್ಗಿಕ ಬೇಟೆ ಪ್ರಾಣಿಗಳ ಸಂಖ್ಯೆ ಕಡಿಮೆಯಾದರೆ ಸಿಂಹಗಳ ಬದುಕು ಬಹಳಷ್ಟು ಕಷ್ಟಕ್ಕೆ ಈಡಾಗುತ್ತದೆ. ಪರಿಸರ ಮತ್ತು ಹವಾಮಾನ ಬದಲಾವಣೆ ಇವು ಸಿಂಹಗಳ ಆವಾಸ ಸ್ಥಾನ ಮತ್ತು ಆಹಾರ ಲಭ್ಯತೆ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರುತ್ತಿವೆ. ವಿಶ್ವ ಸಿಂಹ ದಿನವು ಈ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ವನ್ಯಜೀವಿ ಸಂರಕ್ಷಣೆಗೆ ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ಇಂದು ವಿಶ್ವ ಸಿಂಹ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಗಂಧದ ಗುಡಿ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಸಿಂಹ ಯಾವಾಗಲೂ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡುವುದಿಲ್ಲ, ಅಗತ್ಯವಿದ್ದಾಗ ಮಾತ್ರ ತನ್ನ ಸಾಮರ್ಥ್ಯವನ್ನ ತೋರಿಸುತ್ತದೆ. ಅದೇ ನಿಜವಾದ ಶಕ್ತಿ. ಮಾತಿಗಿಂತ ಕೃತಿಯಲ್ಲಿ, ಪ್ರದರ್ಶನಕ್ಕಿಂತ ಸಾಮರ್ಥ್ಯದಲ್ಲಿ, ಭಯಕ್ಕಿಂತ ಧೈರ್ಯದಲ್ಲಿ ಸಿಂಹದ ಬದುಕಿನ ಸಂದೇಶ ಅಡಗಿದೆ ಅದರಲ್ಲಿ. ಆದ್ದರಿಂದಲೇ ಮನುಷ್ಯನ ಧೈರ್ಯವನ್ನು ವರ್ಣಿಸುವಾಗ ನಾವು ಹೇಳ್ತೀವಿ, ಅವನು ಸಿಂಹದಂತೆ ಧೈರ್ಯಶಾಲಿ ಅಂತ ಹೇಳ್ತೀವಿ. ಸಿಂಹದ ಗರ್ಜನೆ ನಮಗೆ ಕೇಳಿಸುವುದು ಒಂದೇ ಒಂದು ಮಾತು, ಭಯಕ್ಕೆ ತಲೆ ಬಾಗಬೇಡ, ನಿನ್ನೊಳಗಿನ ಶಕ್ತಿಯನ್ನು ಅರಿತುಕೋ, ಆತ್ಮವಿಶ್ವಾಸದಿಂದ ಮುನ್ನಡೆ. ಇದು

ನಿಜಕ್ಕೂ ಸಿಂಹದ ಗರ್ಜನೆ ನಮಗೆ ಹೇಳುವ ಮಾತು ಅಂತ ಅನಿಸುತ್ತೆ. ಅಯ್ಯಾ ಚಿತ್ರಕ್ಕಾಗಿ ಹೇಮಂತ್ ಹಾಡಿರುವ ಗೀತೆ, ಸಾಹಿತ್ಯ ಮತ್ತು ಸಂಗೀತ ವಿ ರವಿಚಂದ್ರನ್.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು, ಎಂಥ ಮಾತು ನೀನು ಕೇಳಿದೆ.
2: ಮಾತು, ಮಾಹಿತಿ, ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
0: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ. ಇಂದು ವಿಶ್ವ ಜೈವಿಕ ಇಂಧನ ದಿನ. ಸಾಂಪ್ರದಾಯಿಕ ಪಳಿಯುಳಿಕೆ ಇಂಧನಗಳಿಗೆ ಪರ್ಯಾಯವಾಗಿ ಪಳಿಯುಳಿಕೆಯೇತರ ಶುದ್ಧ ಹಸಿರು ಇಂಧನಗಳನ್ನು ಉತ್ತೇಜಿಸಲು 10 August ವಿಶ್ವ ಜೈವಿಕ ಇಂಧನ ದಿನವನ್ನಾಗಿ ಆಚರಿಸಲಾಗುತ್ತದೆ.

0: ನನ್ನ ಪ್ರೀತಿಯ ಹುಡುಗಿ ಚಿತ್ರಕ್ಕಾಗಿ ಸುರೇಶ್ ಪೀಟರ್ ಮತ್ತು ಬಿ ಜಯಶ್ರೀ ಹಾಡಿದ್ದ ಗೀತೆಯನ್ನ ಕೇಳಿದಿರಿ. ನಾಗದಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದವರು ಮನೋಮೂರ್ತಿ.
1: ಇಂಪಾದ ದನಿ ನವಿರಾದ ಕಾವ್ಯ, ಮನದಾಳವನ್ನು ತಟ್ಟುವ ಸಂಗೀತ, ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ. ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನ್ಹೆರೆ ಪಲ್, ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
0: ಇಂಧನ ದಿನ. ಈ ದಿನದ ಮುಖ್ಯ ಉದ್ದೇಶ ಅಂದರೆ ನವೀಕರಿಸಬಹುದಾದ ಇಂಧನ ಮೂಲಗಳ ಬಳಕೆಗೆ ಒತ್ತು ಕೊಡೋದು. ಅದಕ್ಕಾಗಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಇದನ್ನು ಆಚರಿಸಲು ಪ್ರೇರಣೆ ನೀಡ್ತಾ ಇದೆ. 1893 ಜರ್ಮನ್ ಸಂಶೋಧಕ ಸರ್ ರುಡಾಲ್ಫ್ ಡೀಸೆಲ್ ಕಡಲೆಕಾಯಿ ಮತ್ತು ಕಡಲೆಕಾಯಿ ಎಣ್ಣೆಯಿಂದ ಯಾಂತ್ರಿಕವಾಗಿ ಇಂಜಿನನ್ನು ಯಶಸ್ವಿಯಾಗಿ ಚಲಾಯಿಸಿದ ದಿನವನ್ನು ಗೌರವಾರ್ಥವಾಗಿ ನೆನಪು ಮಾಡಿಕೊಳ್ಳಲು ಈ ದಿನವನ್ನು ಆಚರಿಸಲಾಗುತ್ತಿದೆ. ಇಂದು ವಿಶ್ವ ಜೈವಿಕ ಇಂಧನ ದಿನ. ಚೂರಿ ಚಿಕ್ಕಣ್ಣ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆ.

0: ಕೋಟಿ ಈ ಗಂಡು ನಿನಗಿಂತ ಘಾಟಿ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ ಯಾ
1: ಇದು ಒಂದು ನವೀಕರಿಸಬಹುದಾದ ಇಂಧನವಾಗಿದ್ದು ಸಸ್ಯಜನ್ಯ ತೈಲಗಳು, ಪ್ರಾಣಿಜನ್ಯ ಕೊಬ್ಬುಗಳು ಮತ್ತು ಬಳಸಿದ ಅಡುಗೆ ಎಣ್ಣೆಯಂತಹ ಮೂಲಗಳಿಂದ ತಯಾರಿಸಲಾಗುತ್ತದೆ. ಇದನ್ನು ಡೀಸೆಲ್ ಇಂಜಿನ್ಗಳಲ್ಲಿ ಸಾಂಪ್ರದಾಯಿಕ ಡೀಸೆಲ್ಗೆ ಪರ್ಯಾಯವಾಗಿ ಅಥವಾ ಅದರೊಂದಿಗೆ ಮಿಶ್ರಣ ಮಾಡಿ ಕೂಡ ಇದನ್ನು ಬಳಸಬಹುದಾಗಿದೆ. ಆಪ್ತಮಿತ್ರ ಚಿತ್ರಕ್ಕಾಗಿ ಹರಿಹರನ್ ಮತ್ತು ಗುರು ಕಿರಣ್ ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಗುರು ಕಿರಣ್.

ಭಾರತದಲ್ಲಿ ಪರ್ಯಾಯ ಮತ್ತು ನವೀಕರಿಸಬಹುದಾದ ಇಂಧನ ಈ ಮೂಲಗಳ ಅಭಿವೃದ್ಧಿಗೆ ಜೈವಿಕ ಡೀಸೆಲ್ ಇದೆಯಲ್ಲ, ಇದು ಬಹಳಷ್ಟು ಸಹಾಯವನ್ನು ಮಾಡ್ತಾ ಇದೆ ಅಂತಲೇ ಹೇಳಬಹುದು. ಭಾರತವು ತನ್ನ ಇಂಧನ ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಸ್ವಚ್ಛ ಇಂಧನದ ಬಳಕೆಯನ್ನು ಉತ್ತೇಜಿಸಲು ವಿವಿಧ ಪರ್ಯಾಯ ಇಂಧನಗಳ ಮೂಲಗಳತ್ತ ಬಹಳಷ್ಟು ಗಮನ ಹರಿಸುತ್ತಿದೆ. ಆ ಮೂಲಕ ಅಭಿವೃದ್ಧಿಯತ್ತ ತಾಪುಗಲು ಹಾಕ್ತಾ ಇದೆ ನಮ್ಮ ದೇಶ. ಬೊಂಬಾಟ್ ಬ್ರದರ್ಸ್ ಚಿತ್ರಕ್ಕಾಗಿ ಅಜಯ್ ಮತ್ತು ಮಂಜುಳಾ ಗುರುರಾಜ್ ಹಾಡಿರುವ ಗೀತೆ

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಅಂತಾರಾಷ್ಟ್ರೀಯ ಜೈವಿಕ ಇಂಧನ ಬಯೋಡೀಸೆಲ್ ಈ ದಿನ ಸ್ವಚ್ಛ ಇಂಧನ, ನವೀಕರಿಸಬಹುದಾದ ಶಕ್ತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮಹತ್ವವನ್ನು ನೆನಪು ಮಾಡಿಕೊಡುತ್ತದೆ, ಅದರ ಮಹತ್ವವನ್ನು ತಿಳಿಸುತ್ತದೆ. ಭವಿಷ್ಯದ ಪೀಳಿಗೆಗಾಗಿ ಪರಿಸರವನ್ನು ಸಂರಕ್ಷಣೆ ಮಾಡುವುದರ ಜೊತೆಗೆ ನಮ್ಮ ಇಂಧನದ ಅಗತ್ಯಗಳನ್ನು ಪೂರೈಸಲು ಪರ್ಯಾಯ ಮಾರ್ಗಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯತೆಯನ್ನು ಈ ದಿನ ನಮಗೆ ಒತ್ತಿ ಒತ್ತಿ ಹೇಳುತ್ತದೆ. ನವೀಕರಿಸಬಹುದಾದ ಇಂಧನವನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳೋಣ. ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಆದಷ್ಟು ಕಡಿಮೆ ಮಾಡೋಣ ಮತ್ತು ಸ್ವಚ್ಛ ಹಾಗೂ ಸುಸ್ಥಿರ ಭವಿಷ್ಯವನ್ನು ನಿರ್ಮಾಣ ಮಾಡಲು ನಾವೆಲ್ಲರೂ ಕೈಜೋಡಿಸೋಣ. ಸಾಗರ್ ಚಿತ್ರಕ್ಕಾಗಿ ಗುರುಕಿರಣ್, ಶಬಿತಾ ಮತ್ತು ಅನುರಾಧ ಭಟ್ ಅವರು ಹಾಡಿರುವ ಗೀತೆ. ಕವಿರಾಜ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಗುರುಕಿರಣ್.

ಸಮಯ ಸರಿಯಾಗಿ 10:30. ಇದು ಆಕಾಶವಾಣಿ ಬೆಂಗಳೂರು. ಸುನೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. ಹಮ್ ಆಪ್ಕಿ ಹೇ ಕೌನ್ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ. ದೇವ್ ಕೊಯ್ಲಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಮ್ ಲಕ್ಷ್ಮಣ್.

ಜುಡಾಯಿ ಚಿತ್ರಕ್ಕಾಗಿ ಅಲ್ಕಾ ಯಜ್ಞಿಕ್ ಮತ್ತು ಹರಿಹರನ್ ಅವರು ಹಾಡಿರುವ ಗೀತೆ. ಸಮೀರ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ನದೀಮ್ ಶ್ರವಣ್.

ಸುನೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಸಮಯ ಸರಿಯಾಗಿ 11 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಬೆಳ್ಳಿ ಮೋಡಗಳು ಚಿತ್ರದ ಗೀತೆ, ಗಾಯಕರು ಎಸ್ ಜಾನಕಿ ಮತ್ತು ಮನು, ಕೆವಿ ರಾಜು ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.

ಚಕ್ರವ್ಯೂಹ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಎಸ್ ಜಾನಕಿಯವರೊಂದಿಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಶಂಕರ್ ಗಣೇಶ್.

0: ಜಿ ಉದಯಶಂಕರ್ ಅವರು ಗೀತೆಯನ್ನು ಬರೆದು ಉಪೇಂದ್ರ ಕುಮಾರ್ ರಾಗ ಸಂಯೋಜನೆ ಮಾಡಿದ್ದ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಸುಲೋಚನ ಅವರು ಹಾಡಿದ್ದ ಗೀತೆಯನ್ನು ಕೇಳಿದಿರಿ. ಚಿತ್ರ ರವಿಚಂದ್ರ.
1: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ. ಹೊಸ ಶೈಲಿ ಹೊಸ ಮಟ್ಟು. ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ.
2: ಮೀಟರ್ಗಳು
1: ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು. ಪ್ರತಿದಿನ ಸಂಜೆ 5:30 ಗಿರ್ಮಿಟ್ ಚಳಿ.

ಅಂಜದ ಗಂಡು ಚಿತ್ರದ ಗೀತೆ. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಬಿ ಆರ್ ಛಾಯಾ. ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನ ಹಂಸಲೇಖ.

ಹೊಂಬಿಸಿಲು ಚಿತ್ರಕ್ಕಾಗಿ ಗೀತಾ ಪ್ರಿಯಾ ಅವರು ಗೀತೆಯನ್ನು ಬರೆದು ರಾಜನ್ ನಾಗೇಂದ್ರ ಸ್ವರ ಕಲ್ಪನೆ ಮಾಡಿರುವ ಗೀತೆ. ಗಾಯಕರು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಧರ್ಮಸೆರೆ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.

ಚಂದನದ ಗೊಂಬೆ ಚಿತ್ರಕ್ಕಾಗಿ ಜಿ ಉದಯಶಂಕರ್ ಅವರು ಗೀತೆಯನ್ನು ಬರೆದು ರಾಜನ್ ನಾಗೇಂದ್ರ ರಾಗ ಸಂಯೋಜನೆ ಮಾಡಿರುವ ಗೀತೆ. ಗಾಯಕರು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
1: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
2: ಚಂದದ ಗುಡಿ ಶ್ರೀಗಂಧದ ಗುಡಿ.
0: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಗಂಧರ್ವ ಗಿರಿ ಚಿತ್ರಕ್ಕಾಗಿ ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಪಿ ಶೈಲಜಾ ಹಾಡಿರುವ ಗೀತೆ. ವಿಜಯನರಸಿಂಹ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.

ಎರಡು ಕನಸು ಚಿತ್ರಕ್ಕಾಗಿ ವಾಣಿ ಜೈರಾಮ್ ಮತ್ತು ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಚಿವುದೇಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ರಾಜ್ಯ ಆದಿವಾಸಿ ರಕ್ಷಣಾ ಪರಿಷತ್ ರಾಜ್ಯದ ಆದಿವಾಸಿ ಸಮುದಾಯಗಳ ಹಕ್ಕು ಸಮಸ್ಯೆ ಹಾಗೂ ಅಭಿವೃದ್ದಿಯ ಅಗತ್ಯತೆಗಳ ಕುರಿತು ಹೋರಾಟ ಮತ್ತು ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ ಎಂದು ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ನೆಹರು ಕ್ರೀಡಾಂಗಣದಲ್ಲಿ 32ನೇ ವಿಶ್ವ ಆದಿವಾಸಿ ದಿನಾಚರಣೆ ಹಾಗೂ ಆದಿವಾಸಿಗಳ ಕಲಾಮೇಳ ಉದ್ಘಾಟಿಸಿ ಅವರು ಮಾತನಾಡಿದರು. ಇಂದು ವಿಜಯನಗರ ಜಿಲ್ಲೆಯಾದ್ಯಂತ ರಾಷ್ಟೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. 1 ರಿಂದ 19 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಅಲ್ಬೆಂಡಜೋಲ್ ಮಾತ್ರೆಗಳನ್ನು ನೀಡಿ ಜಂತುಹುಳು ನಿವಾರಣೆಗೆ ಕ್ರಮ ಕೈಗೊಳ್ಳಲಾಗುತ್ತಿದ್ದು ಈ ಕುರಿತು ಜಿಲ್ಲಾ ಸಂತಾನೋತ್ಪತ್ತಿ ಹಾಗೂ ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಜಂಬಯ್ಯ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಜಂತುಹುಳಿನ ಮನುಷ್ಯನ ದೇಹದಲ್ಲಿ ಏನಾದರೂ ಪ್ರವೇಶ ಮಾಡಿದಾಗ ಮಕ್ಕಳಲ್ಲಿ ಅಪೌಷ್ಟಿಕತೆ ಉಂಟಾಗುತ್ತೆ ಮತ್ತೆ ರಕ್ತಹೀನತೆ ಆಗುತ್ತೆ. ಇದರಿಂದ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆನೂ ಕುಂಠಿತವಾಗುತ್ತೆ. ಸಾಮಾನ್ಯವಾಗಿ ಜಂತುಹುಳಿನಿಂದ ನಾವು ನಿವಾರಣೆ ಆಗ್ಬೇಕಂದ್ರೆ ನಮ್ಮ ಮನೆ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಬಯಲಿನಲ್ಲಿ ಬಹಿರ್ದೆಸೆ ಮಾಡಬಾರದು. ಶೌಚಾಲಯನ ಬಳಸಬೇಕು. ಕೈಯನ್ನು ಶುಭ್ರವಾಗಿ ತೊಳೆದು ಊಟ ಮಾಡಬೇಕಾಗುತ್ತೆ. ಜೊತೆಗೆ ಎಲ್ಲ ತರಕಾರಿ ಹಣ್ಣುಗಳನ್ನು ಶುಭ್ರವಾಗಿ ನೀರಿನಿಂದ ತೊಳೆಯಬೇಕಾಗುತ್ತೆ. ಜೊತೆಗೆ ಕೈ ಬೆರಳಿನ ಉಗುರುಗಳನ್ನು ಚಿಕ್ಕದಾಗಿ ಚೊಕ್ಕದಾಗಿ ಇಟ್ಕೋಬೇಕಾಗುತ್ತೆ. ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ. ಬರಿಗಾಲಿನಲ್ಲಿ ನಡೆದಾಡಬಾರದು. ಇವನ್ನೆಲ್ಲ ಮುಂಜಾಗ್ರತಾ ಕ್ರಮಗಳ ಜೊತೆಗೆ ರಾಜ್ಯಾದ್ಯಂತ 1 ರಿಂದ 19 ವರ್ಷದ ಎಲ್ಲಾ ಮಕ್ಕಳಿಗೂ ಜಂತುಹುಳಿನ ನಿವಾರಣಾ ಅಲ್ಬೆಂಡಜೋಲ್ ಮಾತ್ರೆಯನ್ನು ಎಲ್ಲಾ ಶಾಲಾ ಅಂಗನವಾಡಿ ಮತ್ತು ಕಾಲೇಜುಗಳಲ್ಲಿ ಉಚಿತವಾಗಿ ನೀಡಲಾಗುತ್ತದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೋಬೇಕಂತ ಕೇಳ್ಕೊಳ್ತೀನಿ.
1: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸುತ್ತಿದ್ದು ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವು ಸಚಿವರು ಪಾಲ್ಗೊಳ್ಳಲಿದ್ದಾರೆ. ಮಾಲೂರು ಪಟ್ಟಣದಲ್ಲಿ ರಸ್ತೆ ಅಭಿವೃದ್ದಿ ಕಾರ್ಯ ಹಿನ್ನೆಲೆಯಲ್ಲಿ ಮಾಲೂರು ನಗರ ಸಂಚಾರ ಮಾರ್ಗ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿ ವಾಹನಗಳ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿರುವ ಹಿನ್ನೆಲೆ ಜನರು ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗುವ ಸಾಧ್ಯತೆ ಇದೆ. ವಿಕಸಿತ ಭಾರತ್, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿವಿ ಜಿರಾಮ್ಜಿ ಯೋಜನೆಯಡಿ ಕೆಲಸ ನೀಡುವ ಮೂಲಕ ವಲಸೆಯನ್ನು ತಡೆಯಬೇಕು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ವಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಳ್ಳಾರಿಯಲ್ಲಿ ತಮ್ಮ ಇಲಾಖೆಯ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿ ನಂತರ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಜೂನ್ ತಿಂಗಳಲ್ಲಿ ಶೇಕಡಾ 46ರಷ್ಟು ಮಾತ್ರ ಸಾಧನೆಯಾಗಿದೆ ಎಂದರು. ನಿರೀಕ್ಷಿತ ಮಟ್ಟ ತಲುಪದಿರುವ ಬಗ್ಗೆ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆಯಡಿ 13,24,762 ಮಾನವ ದಿನಗಳ ಗುರಿ ಇದ್ದು ಈವರೆಗೆ 5,56,860 ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಲ್ಜಿತ್ ಕುಮಾರ್ ತಿಳಿಸಿದ್ದಾರೆ. ಈ ಯೋಜನೆಯಡಿ ಜಿಲ್ಲೆಗೆ ಬಿಡುಗಡೆಯಾದ 8,659.57 ಲಕ್ಷ ರೂಪಾಯಿಗಳಲ್ಲಿ 4,522.27 ಲಕ್ಷ ರೂಪಾಯಿ ಬಳಕೆ ಮಾಡಲಾಗಿದೆ. ವಿಬಿ ಜಿರಾಮ್ಜಿ ಯೋಜನೆಯಡಿ ಕೂಲಿ ಮೊತ್ತವನ್ನು ಹೆಚ್ಚಳ ಮಾಡುವುದರ ಜೊತೆಗೆ ಮಾನವ ದಿನಗಳನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದ್ದು ಜನರು ಕೆಲಸ ಅರಸಿ ಬೇರೆಡೆಗೆ ವಲಸೆ ಹೋಗದೆ ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಗುರುವಿಗೆ ಅಗ್ರಸ್ಥಾನ ನೀಡಲಾಗಿದೆ. ಗುರು ಕೇವಲ ವ್ಯಕ್ತಿಯಲ್ಲ, ವ್ಯಕ್ತಿಯಲ್ಲಿ ಸುಪ್ತವಾಗಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸಿ ಸೂಕ್ತ ಮಾರ್ಗದರ್ಶನ ನೀಡಿ ಅವರ ವ್ಯಕ್ತಿತ್ವವನ್ನು ರೂಪಿಸುವ ಶಕ್ತಿಯಾಗಿದ್ದಾರೆ ಎಂದು ಧಾರವಾಡ ಆಕಾಶವಾಣಿ ಕಾರ್ಯಕ್ರಮ ಅಧಿಕಾರಿ ಹಾಗೂ ಮುಖ್ಯಸ್ಥರಾದ ಕುಮಾರ್ ಅಗಡಿ ಹೇಳಿದ್ದಾರೆ. ಧಾರವಾಡದ ವರಕವಿ ಡಾ ದರಾ ಬೇಂದ್ರೆ ಭವನದಲ್ಲಿ ನಾವಿಕ ರಂಗಭೂಮಿ ಸಂಸ್ಥೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಲಾದ ಗುರು ನಮನ ಸಂಗೀತೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಸಾಧಕರು ಶ್ರದ್ದಾಭಕ್ತಿ ಹಾಗೂ ಸತತ ಪ್ರಯತ್ನದಿಂದ ಮಾತ್ರ ತಮ್ಮ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯಲು ಸಾಧ್ಯ ಎಂದರು. ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಹುಬ್ಬಳ್ಳಿ ಶಹರ ಉತ್ತರ ವಲಯದ ಸಹಾಯಕ ಪೊಲೀಸ್ ಆಯುಕ್ತರಾದ ಡಾ ಶಿವಾನಂದ ಚಲವಾದಿ ಮಾತನಾಡಿ, ಕಲಿಕೆಯಲ್ಲಿ ಗುರುವಿನ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಶಿಷ್ಯರಲ್ಲಿರುವ ಲೋಪದೋಷಗಳನ್ನು ತಿದ್ದುವ ಮೂಲಕ ಅವರು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ಮುನ್ನಡೆಯಲು ಗುರುಗಳು ಕಾರಣಕರ್ತರಾಗಿರುತ್ತಾರೆ ಎಂದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1 ಗಂಟೆ 10 ನಿಮಿಷಕ್ಕೆ.

0: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲಾ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಡಾ ಸಹಜಾ ಕಿತ್ತೂರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿರಿ, ನಂತರ ಭಾವಗೀತೆಯೊಂದನ್ನ ಕೇಳಲಿದ್ದೀರಿ. ಮೊದಲಿಗೆ ಋತುಬಂಧ ಈ ವಿಷಯ ಕುರಿತಂತೆ ಸಂದರ್ಶನವೊಂದನ್ನ ಕೇಳೋಣ. ಭಾಗವಹಿಸಿದ ತಜ್ಞರು ಕೆಎಂಸಿಆರ್ಐನಲ್ಲಿ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿರುವ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಗೆಳತಿಯರಿಗೆಲ್ಲ ನಮಸ್ಕಾರ. ಸಾಮಾನ್ಯವಾಗಿ ಮಹಿಳೆಯ ಜೀವ ಅಂದ್ರೆ ಒಂದು ತೆರನಾದ ಹೆಕ್ಟಿಕ್ ಲೈಫ್ ಅಂತ ನಾವು ಹೇಳ್ತೀವಿ. ಬಾಲ್ಯದಿಂದ ಒಂದು ತರ, ಯೌವನದಲ್ಲಿ, ಮತ್ತೆ ವಿವಾಹದ ಮೊದಲು, ವಿವಾಹದ ನಂತರ, ಮಕ್ಕಳಾದ ಮೇಲೆ, ಮಕ್ಕಳು ದೊಡ್ಡವರಾದ ಮೇಲೆ, ಒಟ್ಟು ಒಂದು ತರ ಮಹಿಳೆ ಸದಾಕಾಲ ಬ್ಯುಸಿಯಾಗಿ ಕ್ರಿಯಾಶೀಲಳಾಗಿನೇ ಇರ್ತಾಳೆ. ಆದರೆ ಈ ಮಹಿಳೆಯನ್ನ ಕಾಡುವಂತ ಸಮಸ್ಯೆಗಳು ಹಲವಾರು ಇರ್ತಾವ. ಚಿಕ್ಕವರಿದ್ದಾಗ ಒಂದು ತರ ಸಮಸ್ಯೆಗಳು ಇರ್ತಾವ, ಮತ್ತೆ ವಿವಾಹದ ನಂತರ ಕೆಲವು ಇರ್ತವೆ, ಮಧ್ಯ ವಯಸ್ಸಿನಲ್ಲಿ ಮಹಿಳೆ ಬಂದಾಗ ಅವಳನ್ನ ಕಾಡುವಂತಹ ಸಮಸ್ಯೆಗಳು ನೂರಾರು. ಆಗ ಅವಳ ಮಕ್ಕಳು ಒಂದು ಹಂತಕ್ಕೆ ದೊಡ್ಡವರಾಗಿರ್ತಾರೆ. ಇನ್ನೇನು ಮಕ್ಕಳೆಲ್ಲ ದೊಡ್ಡವರಾಗ್ಯಾರ, ನಾನು ಆರಾಮಾಗಿರ್ಬೇಕು ಅಂತಂದಾಗ ಅವಳು ದೈಹಿಕವಾಗಿ, ಮಾನಸಿಕವಾಗಿ ಒಂದು ತರ ಕೂಗುತ್ತಿರ್ತಾಳೆ. ಇದಕ್ಕೆ ಕಾರಣ ಏನು ಅಂತ ನಾವು ವಿಚಾರಿಸಿದಾಗ ಋತುಬಂಧ ಅನ್ನೋದು ಉತ್ತರ ಬರ್ತದೆ. ಏನಿದು ಋತುಬಂಧ? ಋತುಬಂಧ ಸಾಮಾನ್ಯವಾಗಿ ಮಹಿಳೆಗೆ ಯಾವ ವಯಸ್ಸಿನಲ್ಲಿ ಆಗ್ತದೆ, ಈ ಋತುಬಂಧ ಆಗುವಾಗ ಅವಳಲ್ಲಿ ಆಗುವ ದೈಹಿಕ ಮಾನಸಿಕ ಬದಲಾವಣೆಗಳು ಏನು, ಈ ಎಲ್ಲ ವಿಷಯಗಳನ್ನ ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಸಹಜಾ ಕಿತ್ತೂರ್ ಅವರಿದ್ದಾರೆ. ಡಾಕ್ಟರ್ ಸಹಜಾ ಕಿತ್ತೂರ್ ಅವರು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಾಕಷ್ಟು ಮಹಿಳೆಯರ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನ ಕಂಡುಕೊಟ್ಟಿದ್ದಾರೆ. ನಮಸ್ಕಾರ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್, ಮಹಿಳೆ ಅಂದ ತಕ್ಷಣನೇ ನಮ್ಮ ಕಣ್ಣು ಮುಂದೆ ಚಿಕ್ಕ ಹೆಣ್ಣು ಮಗುವಿನಿಂದ ಹಿಡಿದು ವಯೋವೃದ್ಧ ಮಹಿಳೆಯ ಚಿತ್ರ ಕಣ್ಮುಂದೆ ಬರ್ತದೆ. ಮಹಿಳೆ ಅವಳು ಹಲವಾರು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಿರ್ತಾಳೆ. ಕೆಲವು ಮಹಿಳೆಯರು ಬೇಗ ಬಂದು ವೈದ್ಯನ ಭೇಟಿ ಆಗ್ತಾರೆ, ಕೆಲವರು ವಿಳಂಬ ಮಾಡಿಕೊಂಡು ತಾವು ತಾವೇ ಅನುಭವಿಸ್ತಿರ್ತಾರೆ. ಸಾಮಾನ್ಯವಾಗಿ ಮಹಿಳೆಗೆ ಈ ಋತುಚಕ್ರ ಆರಂಭವಾದಾಗಿನಿಂದ ಋತುಬಂಧ ಆಗುವವರೆ ಅವಳು ಒಂದು ಕ್ರಿಯಾಶೀಲ ಮಹಿಳೆ ಆಗಿರ್ತಾಳೆ. ಋತುಬಂಧದ ಹಂತ ಬಂತು ಅಂತಂದಾಗ ಅವಳು ಸ್ವಲ್ಪ ಮಂಕಾಗ್ತಾಳೆ. ಈ ಋತುಬಂಧ ಅನ್ನೋದು ಯಾವಾಗ ಆರಂಭ ಆಗದೆ, ಯಾವ ವಯಸ್ಸಿನಲ್ಲಿ ಮಹಿಳೆಗೆ ಇದು ಶುರು ಆಗ್ತದೆ, ಇದರ ಲಕ್ಷಣಗಳು ಏನು ಅಂತ ಹೇಳ್ತೀರಿ?
2: ಈ ಋತುಬಂಧ ಅಂತ ನಾವು ಅದಕ್ಕೆ ಮೆನೋಪಾಸ್ ಅಂತೀವಿ. ಮೆನೋಪಾಸ್ ಐಡಿ ನಾವು 45 to 55 ಇಯರ್ಸ್ ಅಂತ ಮುಂಚೆ ಅಂತಿದ್ವಿ. ಆಮೇಲೆ 40 to 45 ಆಗೋದು ಪೆರಿ ಮೆನೋಪಾಸ್. ಸೊ ಈ ಋತುಬಂಧದ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅದು 40 ಇಯರ್ಸ್ ಇಂದನೇ ಸ್ಟಾರ್ಟ್ ಆಗುತ್ತೆ. ಸೊ 40 to 45 ಇಯರ್ಸ್ ನಾವು ಅದಕ್ಕೆ ಪೆರಿ ಮೆನೋಪಾಸ್ ಅಂತಿದ್ವಿ. 45 to 55 ವರೆಗೂ ಯಾವಾಗಾದ್ರೂ ಋತುಬಂಧ ಆಗ್ಬೋದು. ಇದಕ್ಕೆ ತುಂಬಾ ಫ್ಯಾಕ್ಟರ್ಸ್ ಇರುತ್ತೆ. ಯಾವಾಗ ಬಂದಾಗತ್ತೆ, ಇದೇ ಟೈಮ್ನಲ್ಲಿ ಎಲ್ಲರಿಗೂ ಬಂದಾಗತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ಹೇಗೆ ಮುಂಚೆ ಮಕ್ಕಳೆಲ್ಲ 13 to 14 ವರ್ಷಕ್ಕೆ ಋತು ಚಕ್ರ ಸ್ಟಾರ್ಟ್ ಆಗ್ತಾ ಇತ್ತು, ಬಟ್ ಈಗ ನಾವು ನೋಡ್ತೀವಿ 8-9 ವರ್ಷಕ್ಕನೆ ಸ್ಟಾರ್ಟ್ ಆಗ್ತಾ ಇರ್ತದೆ. ಅದೇ ತರ ಋತು ಬಂದು ಕೂಡ 45-46 ಇಯರ್ಸ್ ಆದ್ಮೇಲೆ ಬಂದಾಗ್ತಾ ಇತ್ತು, ಬಟ್ ಈಗ ನಾವು ನೋಡ್ತೀವಿ ತುಂಬಾ ಜನ ಹೆಣ್ಮಕ್ಳಿಗೆ 40 to 41 ಇಯರ್ಸ್ಗೆನೆ ಇದು ಸ್ಟಾಪ್ ಆಗುತ್ತೆ. ಯಾಕಂತಂದ್ರೆ ಇದು ತುಂಬಾ ಕಾರಣ ಇರುತ್ತೆ. ಒಂದು ಎನ್ವೈರನ್ಮೆಂಟ್ ಪೊಲ್ಯೂಷನ್, ಟಾಕ್ಸಿನ್ಸ್, ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಒಬೆಸಿಟಿ, ಇವೆಲ್ಲ ಸೇರ್ಬಿಟ್ಟು ಅರ್ಲಿ ಮೆನೋಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವಾಗ ಈ ತರ ಪ್ರಾಬ್ಲಮ್ಸ್, ಈಗ ಋತುಬಂಧ ಪ್ರಾಬ್ಲಮ್ಸ್ ಏನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಡಿಪ್ರೆಷನ್ ಆಗೋದು, ಹಾಟ್ ಫ್ಲಷಸ್ ಆಗೋದು. ಆಮೇಲೆ ಹಾಟ್ ಫ್ಲಷಸ್ ಅಂದ್ರೆ ನೀವು ಎಲ್ಲರೂ ಕೂತ್ಕೊಂಡಿರ್ತೀರಿ, ಸಡನ್ ಆಗಿ ನಿಮಗೆ ಬೆವರ ಆಗುತ್ತೆ, ತುಂಬಾ ಶೆಕೆ ಆಗುತ್ತೆ, ಸಡನ್ ಆಗುತ್ತೆ, ಆಮೇಲೆ ಇನ್ನೊಂದು ತಾಸಿನಲ್ಲಿ ಕಡಿಮೆ ಆಗ್ಬಿಡುತ್ತೆ. ಸೊ ಈ ತರ ನಿಮ್ಗೆ ಹಾಟ್ ಫ್ಲಷಸ್ ಬರ್ತಾ ಹೋಗುತ್ತೆ, ಪ್ಲಸ್ ಮೂಡ್ ಸ್ವಿಂಗ್ಸ್ ತುಂಬಾನೇ ಇರುತ್ತೆ, ಇರಿಟೇಷನ್ ಆಗುತ್ತೆ. ಇದೆಲ್ಲ ಯಾಕೆ ಆಗುತ್ತೆ ಅಂದ್ರೆ ಈಸ್ಟ್ರೋಜನ್ ಅಂತ ಹಾರ್ಮೋನ್ ಏನ್ ಇರುತ್ತೆ ಅದು ಹೇಗೆ ಹೇಗೆ ನಮ್ಗೆ ಏಜ್ ಆಗುತ್ತೆ ಆತರ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗತ್ತಾ ಹೋಗುತ್ತೆ. ಮತ್ತೆ ಈಸ್ಟ್ರೋಜನ್ ಹಾರ್ಮೋನ್ ಇಷ್ಟು ಎಲ್ಲಾ ಮಹಿಳೆಗೆ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ನಾವು ಬರೀ ಯೂಟ್ರಸ್ ಅಥವಾ ಪ್ರೆಗ್ನೆನ್ಸಿ ರಿಲೇಟೆಡ್ ಹಾರ್ಮೋನ್ ಅಲ್ಲ, ಇದು ನಮ್ಮ ಬೋನ್ಸ್ ಹಿಡ್ಕೊಂಡು ನಮ್ಮ ಸ್ಕಿನ್ನು, ನಮ್ಮ ಮೂಡು ಎಲ್ಲಾನು ಮ್ಯಾನೇಜ್ ಮಾಡುತ್ತೆ. ಇದು ಇಂಪಾರ್ಟೆಂಟ್ ಈಸ್ಟ್ರೋಜನ್ ಹಾರ್ಮೋನ್. ಸೊ ಯಾವಾಗ ಈ ತರ ಈಸ್ಟ್ರೋಜನ್ ಹಾರ್ಮೋನ್ ನಮ್ಮ ಬ್ಲಡ್ ನಲ್ಲಿ ಡ್ರಾಪ್ ಆಗ್ತಾ ಹೋಗುತ್ತೆ, ನಮ್ ಈ ತರ ಎಲ್ಲ ಸಿಂಪ್ಟಮ್ಸ್ ಬರುತ್ತೆ. ಮತ್ತೆ ಎಲ್ಲರಿಗೂ ಇದೇ ತರ ಸಿಂಪ್ಟಮ್ಸ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವರಿಗೆ ವ್ಯಾಸೋಮೋಟರ್ ಸಿಂಪ್ಟಮ್ಸ್ ಅಂದ್ರೆ ಹಾಟ್ ಫ್ಲಷಸ್, ಸೈಜು ಸ್ವೆಟ್ಟಿಂಗು ಜಾಸ್ತಿ ಇರುತ್ತೆ. ಇನ್ ಕೆಲವರಿಗೆ ಏನೂ ಗೊತ್ತಾಗೋದಿಲ್ಲ. ಈಗ ಜಸ್ಟ್ ಲೈಕ್ ನಾವು ಹೇಗೆ ಪೇನ್ ಥ್ರೆಶ್ ಹೋಲ್ಡ್ ಅಂತೀರಿ, ಒಬ್ಬರಿಗೆ ಸ್ವಲ್ಪ ಪೇನ್ ಆದರೂ ತುಂಬ ಪೇನ್ ಆಗುತ್ತೆ, ಕೆಲವರಿಗೆ ಎಷ್ಟು ಪೇನ್ ಇದ್ರೂ ಪೇನ್ ಅನಿಸೋದೇ ಇಲ್ಲ. ಸೊ ಅದೇ ಥರ ಈ ಮೆನೋಪಾಸಲ್ ಸಿಂಪ್ಟಮ್ಸ್ ಕೂಡ ಆಗಿರುತ್ತೆ. ಸೊ ಕೆಲವರಿಗೆ ತುಂಬಾನೇ ಎಕ್ಸಾಗ್ರೇಟೆಡ್ ಆಗುತ್ತೆ, ತುಂಬಾನೇ ಡಿಪ್ರೆಷನ್ ಅಲ್ಲಿ ಹೋಗ್ತಾರೆ, ತುಂಬಾ ಮೂಡ್ ಸ್ವಿಂಗ್ಸ್ ಇರುತ್ತೆ, ಹಾಟ್ ಫ್ಲಷಸ್ ಇರುತ್ತೆ, ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸ್ ಇರುತ್ತೆ. ಇನ್ ಕೆಲವರಿಗೆ ಸ್ಮೂತ್ ಆಗಿ ಹೋಗುತ್ತೆ. ನಾವು ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಏನು ಇಷ್ಟಪಡ್ತೀವಿ ಅಂತಂತಂದ್ರೆ, ನಿಮಗೂ ಯಾವಾಗ ಈ ಥರ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ, ಸೊ ಇಲ್ಲ ಇದು ಎಲ್ಲರಿಂದ ಇದೆ ಪೀರಿಯಡ್ಸ್ ಹೋಗೋ ಟೈಮ್ ನಾರ್ಮಲ್, ತುಂಬಾ ಹೆವಿ ಬ್ಲೀಡಿಂಗ್ ಮೆನ್ಸ್ಟ್ರಲ್ ಅಬ್ನಾರ್ಮಲಿಟೀಸ್ ಬರುತ್ತೆ, ಅದನ್ನ ನೀವು ಇಗ್ನೋರ್ ಮಾಡಕ್ ಹೋಗಬಾರ್ದು. ಬೇಗ ಹೋಗ್ಬಿಟ್ಟು ಯಾವ ಲೆವೆಲಿಗೆ ನಿಮ್ಗೆ ಏನ್ ಪ್ರಾಬ್ಲಮ್, ಪ್ರತಿ ಸತಿ ಋತು ಬಂದನೆ ಇದಿರೋದಿಲ್ಲ, ರೀಸನ್ ಇರೋದಿಲ್ಲ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ಗೆ, ಬೇರೆ ಪ್ರಾಬ್ಲಮ್ ಕೂಡ ಇರ್ಬೋದು. ಸೊ ಅದನ್ನ ಕಂಡು ಹಿಡ್ಕೊಂಡು ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ತಗೋದೇ ತುಂಬಾ ಇಂಪಾರ್ಟೆಂಟ್.
1: ಈಗ ಡಾಕ್ಟರ್ ತಾವು ಹೇಳಿದ್ರಿ ಮಾತಾಡ್ತಾನೆ, ಒಬ್ಬ ಮಹಿಳೆಗೆ 45-55 ವಯಸ್ಸಿನಲ್ಲಿ ಯಾವಾಗ ಬೇಕಾವಾಗೂ ಆಗಬಹುದು ಅಂತ. ಕೆಲವು ಮಹಿಳೆಯರಲ್ಲಿ ಬೇಗ ಆಗ್ತದೆ, ಬೇಗ ಆಗುದು ಒಳ್ಳೆಯ ಸೂಚನೆನೋ ಹೇಗೆ?
2: ಇಲ್ಲ, ಈಗ ಬೇಗ ಆಗುದು ಸೂಚನೆ ಇಲ್ಲ, ಯಾಕಂತ ನಮ್ಗೆ ಗೊತ್ತು, ಒಂದ್ ಸತಿ ಮೆನೋಪಾಸ್ ಆಯ್ತು ಅಂತಂದ್ರೆ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಯ್ತು ಅಂದ್ರೆ ನಮ್ದು ಬೋನ್ಸು ಮಸಲ್ಸ್ ಎಲ್ಲ ವೀಕ್ ಆಗತ್ತೆ. ಯಾಕಂದ್ರೆ ಇಷ್ಟು ದಿನ ಏನಿತ್ತು, ಈಸ್ಟ್ರೋಜನ್ ಒಂಥರ ಸಪೋರ್ಟ್ ಸಿಸ್ಟಮ್ ಇದ್ದಂಗಿತ್ತು. ಸೊ ಬೋನ್ಸ್ ನ ಸ್ಟ್ರಾಂಗ್ ಇರ್ತಿತ್ತು, ಮಸಲ್ಸ್ ನ ಸ್ಟ್ರಾಂಗ್ ಇರ್ತಿತ್ತು, ಸ್ಕಿನ್ ಅನ್ನ ತುಂಬಾ ಗ್ಲೋ ಆಗಿರ್ತಿತ್ತು. ಸೊ ಒಂದ್ ಈ ತರ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆದ ತಕ್ಷಣ ಈಸಿಲಿ ಕಂಡುಬರುತ್ತೆ, ಸ್ಕಿನ್ ಸ್ಯಾಗ್ ಆಗುತ್ತೆ, ವ್ರಿಂಕಲ್ಸ್ ಬರುತ್ತೆ, ಆಮೇಲೆ ಡ್ರೈನೆಸ್ ಆಗುತ್ತೆ, ಆಮೇಲೆ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ತುಂಬಾ ಕಾಮನ್ ಆಗುತ್ತೆ. ಎಲ್ಲ ಸಿಸ್ಟಮ್ ನ ಎಫೆಕ್ಟ್ ಮಾಡಿಬಿಟ್ಟು ಯಾವ ಪ್ರಾಬ್ಲಮ್ಸ್ ಕೂಡ ಅದು ಸ್ವಲ್ಪ ಎಕ್ಸಾಗ್ರೇಟ್ ಆಗಿಬಿಡುತ್ತೆ. ಸೊ ನಾವು ಆದಷ್ಟು ನಾವು ಏನಂತೀವಿ, ಋತುಚಕ್ರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಲೇಟ್ ಆದ್ರೆ ತುಂಬಾ ಒಳ್ಳೇದು. ಮುಂಚೆ ಏನಾದ್ರೂ ಗರ್ಭಕೋಶನಲ್ ಪ್ರಾಬ್ಲಮ್ ಇದ್ರೆ ಓವರೀಸ್ ಕೂಡ ತೆಗಿತಾ ಇದ್ರು, ಬಟ್ ಈಗ ನಾವು ಎಷ್ಟು ಇದಕ್ಕೆ ಬಂದಿದೆ ನಮ್ಗೆ ಕಿ ಏನಿದ್ರು ಯೂಟ್ರಸ್ ನಷ್ಟ ತೆಗಿಬೇಕು, ಓವರೀಸ್ ನ ರಿಟೈನ್ ಮಾಡ್ಬೇಕು. ಯಾಕಂದ್ರೆ ನಾವು ಓವರೀಸ್ ರಿಟೈನ್ ಮಾಡಿದ್ರೆ ಈಸ್ಟ್ರೋಜನ್ ಹಾರ್ಮೋನ್ ಆಕ್ಷನ್ ಇರುತ್ತೆ, ಅದ್ರ ಎಫೆಕ್ಟ್ ಇರುತ್ತೆ, ಮತ್ ಬೇಗ ಋತು ಬಂದ್ ಆಗೋ ಪ್ರಾಬ್ಲಮ್ಸ್ ಇರೋದಿಲ್ಲ.
1: ಅಂದ್ರೆ ಬೇಗ ಋತು ಬಂದ್ ಆಗುದು ಏನು ಅಷ್ಟೊಂದು ಆರೋಗ್ಯಕರ ಸೂಚನೆ
2: ಅಲ್ಲ.
1: ಈಗ ತಾವು ಮಾತಾಡ್ತಾ ಇದರ ಲಕ್ಷಣಗಳನ್ನ ಹೇಳಿದ್ರಿ, ಇದರ ಜೊತೆಗೆ ಮಹಿಳೆ ಮಾನಸಿಕವಾಗಿಯೂ ಕೂಡ ಕುಗ್ಗುತ್ತಾಳೆ. ಅಂದ್ರೆ ಒಂದು ತರ ಮಾತ್ ಬೇಡ ಕತೆ ಬೇಡ ಅಂತ ಮೌನ ವಹಿಸ್ಕೊಳ್ಳೋದು, ಕಿರಿಕಿರಿ ಮಾಡ್ಕೊಳ್ಳೋದು, ಆಮೇಲೆ ಸಿಟ್ಟು ಬೇಗ ಬರೋದು, ಖಿನ್ನತೆಗೆ ಒಳಗಾಗೋದು, ಇದೆಲ್ಲ ಇರ್ತದೆ. ಇದಕ್ಕೂ ಈಸ್ಟ್ರೋಜನ್ ಹಾರ್ಮೋನೇ ಕಾರಣ ಅಂತೀರಾ?
2: ಹೌದು, ಇದೇನಿರುತ್ತೆ ಈಸ್ಟ್ರೋಜನ್ ಜೊತೆ ಅವಳ ಇರೋ ಫ್ಯಾಮಿಲಿ ಮೆಂಬರ್ಸ್, ಅವಳ ಸಪೋರ್ಟ್ ಸಿಸ್ಟಮ್ ಹೇಗಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್. ನಮ್ಗೆಲ್ಲ ಗೊತ್ತು ಡಿಪ್ರೆಷನ್ ಕಾಮನ್ ಇರುತ್ತೆ, ಮೂಡ್ ಸ್ವಿಂಗ್ಸ್. ಮೂಡ್ ಸ್ವಿಂಗ್ಸ್ ಅಂದ್ರೆ ಒಂದ್ ಮಿನಿಟ್ ನಲ್ಲಿ ತುಂಬಾ ಖುಷಿಯಿಂದ ಇರುತ್ತೆ, ಎಲ್ಲ ಎಕ್ಸೆಪ್ಟ್ ಮಾಡಿ ಇನ್ನೊಂದ್ ಮಿನಿಟ್ ನಲ್ಲಿ ಸಿಟ್ ಇರುತ್ತೆ. ಅದೇ ಆ ತರ ಮಾಡಿದಾಗ ಮನೆಯಲ್ಲಿ ಏನಾಗುತ್ತೆ, ಎಲ್ಲ ಮಕ್ಕಳಾಗ್ಲಿ ಹಸ್ಬೆಂಡ್ ಆಗ್ಲಿ ಅವ್ರು ಸಪೋರ್ಟ್ ಮಾಡದೇ ಇದ್ರೆ ಅದು ಇನ್ನೂ ಜಾಸ್ತಿ ಎಗ್ರವೇಟ್ ಆಗುತ್ತೆ. ಸೊ ಅದು ಸ್ವಲ್ಪದಿಂದ ಸ್ಟಾರ್ಟ್ ಆಗಿರೋದು ಮುಗಿಯೋವರೆಗೂ ತುಂಬಾನೇ ಓವರ್ ಬ್ಲೋ ಔಟ್ ಆಗಿರುತ್ತೆ. ಸೊ ಅದಕ್ಕಿಂತ ಅದಕ್ಕೆ ನಾವೆಲ್ಲ ಹೇಳುವುದೇನು, ವಿ ಹ್ಯಾವ್ ಟು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನಾವು ಕೌನ್ಸಿಲ್ ಮಾಡಬೇಕು, ಈ ತರ ಮೆನೋಪಾಸ್ ಇದ್ರೆ ಸ್ವಲ್ಪ ನೀವು ತಾಳ್ಮೆಯಿಂದ ಬಿಹೇವ್ ಮಾಡಬೇಕು, ಅವ್ರಿಗೆ ಹೆಲ್ಪ್ ಮಾಡಬೇಕು, ಅವ್ರಿಗೆ ಯಾವತ್ತೂ ಫೀಲ್ ಮಾಡ್ಕೋಬೇಕು ಕಿ ಇಲ್ಲ ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿದೆ. ಸೊ ಅಲ್ಲಿ ಏನಾಗುತ್ತೆ, ಅದು ಫಿಜಲ್ ಔಟ್ ಆಗ್ಬಿಡುತ್ತೆ. ಇಲ್ಲಾದ್ರೆ ಇಲ್ಲ ನೀವು ಹೀಗೆ ಮಾಡ್ತೀರಾ, ನಿಮ್ ತಲೆ ಕೆಟ್ಟಿದ್ಯಾ ಅಂತಂದ್ರೆ ಅದು ಯಾರಿಗಾದ್ರೂ ಇನ್ನೂ ಜಾಸ್ತಿ ಇದಾಗ್ಬಿಟ್ಟು ಜಾಸ್ತಿ ಇದಾಗುತ್ತೆ. ಸೊ ಅದಕ್ಕೆ ಕೌನ್ಸಿಲಿಂಗ್ ತುಂಬಾ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್, ಮಕ್ಕಳು, ಡಾಟರ್ ಇನ್ ಲಾಸ್, ಹಸ್ಬೆಂಡ್, ಅವರಿಂದನ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ದಟ್ ಇಸ್ ಮೋರ್ ಇಂಪಾರ್ಟೆಂಟ್.
1: ಮತ್ತೆ ಈಗ ಋತುಬದ್ಧವಾದ ನಂತರ ಮಹಿಳೆಯ ಜೀವನ ಶೈಲಿ ಹೇಗಿರ್ಬೇಕು?
2: ಇದು ತುಂಬಾ ಇಂಪಾರ್ಟೆಂಟ್. ಯಾಕಂತಂತಂದ್ರೆ ಈಗ ನಮ್ಗೆ ನಿಧಾನವಾಗಿ ಎಲ್ಲ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಮಣ್ಕಾಲ್ ನೋವು ಬರುತ್ತೆ. ಯಾಕಂದ್ರೆ ಇದಕ್ಕೆ ನಾವು ಏನಂತೀವಿ, ಓಸ್ಟೋಪೊರೋಸಿಸ್ ಅಂತೀವಿ. ಸೊ ಇದು ಓಸ್ಟೋಪೊರೋಸಿಸ್ ತುಂಬಾ ಕಾಮನ್ ಮೆನೋಪಾಸಲ್ ಲೇಡೀಸ್ ನಲ್ಲಿ. ಸೊ ನೀವು ಅಯ್ಯೋ ನಮ್ಗೆ ವಯಸ್ಸಾಯ್ತು ನೋವಾಯ್ತು ಅಂತಂದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಬೇಗ ಪ್ರಾಬ್ಲಮ್ ಆಗುತ್ತೆ. ಬಟ್ ನೀವು ಎಷ್ಟು ಫಿಸಿಕಲಿ ಫಿಟ್ ಇರ್ತೀರಾ, ಎಷ್ಟು ನೀವು ಎಕ್ಸಸೈಸ್ ಮಾಡ್ತೀರಾ, ಈ ಸ್ಮಾಲ್ ಜಾಯಿಂಟ್ಸ್ ಆಯ್ತು, ಬಿಗ್ ಲಾರ್ಜ್ ಜಾಯಿಂಟ್ಸ್, ನೀವು ಎಷ್ಟು ಅದಕ್ಕೆ ಆಕ್ಟಿವ್ ಇರ್ತೀರಾ, ಅಷ್ಟು ನಿಮಗೆ ಬೋನ್ ಲಾಸ್ ಕಡಿಮೆ ಇರುತ್ತೆ. ಅದಕ್ಕೆ ನಾವು ಮುಂಚೆ ಎಲ್ಲ ನಾವು ನೋಡ್ತಿದ್ವಿ ನಮ್ಮ ಅಜ್ಜೆ ಕಾಲದೆಲ್ಲ, ಅವ್ರು ಯಾರು ಹಾಗೆ ಕೊಡ್ತಿದ್ದ ಸೌತೆ ಬೀಜ ಏನಾದ್ರೂ ಮಾಡ್ತಾ ಇದ್ರು, ಅವ್ರ ಕೈ ಸ್ಮಾಲ್ ಜಾಯಿಂಟ್ಸ್, ಕೈ ಜಾಯಿಂಟ್ಸ್ ಓಡಿ ಏನಾದ್ರೂ ಕೆಲಸ ಮಾಡ್ತಾ ಇರ್ತಿದ್ರು. ಅದಕ್ಕೋಸ್ಕರ ಎಂದೂ ಅವ್ರಿಗೆ ಸ್ಟಿಫ್ನೆಸ್ ಆಗ್ಲಿ ಆ ತರ ಏನು ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಯಾಕಂತಂದ್ರೆ ಅವ್ರ ಕೆಲಸ ಆಯ್ತು ಅಂತಂದ್ರೆ ಮಾತಾಡ್ತಾ ಮಾತಾಡ್ತಾ ಬತ್ತಿ ಮಾಡೋದಾಗ್ಲಿ ಅಥವಾ ಸೌತಿ ಬೀಜ ಮಾಡೋದಾಗ್ಲಿ ಶಾವ್ಗೆ ಮಾಡೋದಾಗ್ಲಿ. ಬಟ್ ಈಗ ನೋಡಿ ನಾವು ಆ ತರ ಎಲ್ಲ ಈಗ ಬಟನ್ ಇದೆ, ಬಿಕಾಸ್ ಇನ್ಕ್ಲೂಡಿಂಗ್ ನಾವು ಕೂಡ ನಮ್ಗೆ ಯಾವ್ದು ಈಸಿ ಆಗುತ್ತೆ ಅದ್ ನೋಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ಜಾಯಿಂಟ್ ಸ್ಟಿಫ್ನೆಸ್ ಬರುತ್ತೆ. ನಾನು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಮಾಡಿದ್ವಿ ಅಂದ್ರೆ ನೀ ಪೇನ್ಸ್ ಬರುತ್ತೆ. ಸೊ ಇದೆಲ್ಲ ನಮ್ ಫಿಸಿಕಲ್ ಇನ್ ಆಕ್ಟಿವಿಟಿಗೆ ಅದು ಬೇಗ ಎಗ್ರವೇಟ್ ಆಗುತ್ತೆ, ಬೇಗ ಬೋನ್ ಲಾಸ್ ಆಗುತ್ತೆ, ಮಸಲ್ ವೀಕ್ ಆಗುತ್ತೆ. ಅದ್ ಆಗೋದ್ರಿಂದ ತುಂಬಾ ನಿಮ್ದು ಮಾರ್ಬಿಡಿಟಿನೇ ಜಾಸ್ತಿ ಆಗಿಬಿಡುತ್ತೆ, ಡೇ ಟು ಡೇ ಲೈಫ್ನೇ ಬೇಜಾರಾಗತ್ತೆ, ಅಲ್ಲಿಂದ ಅಲ್ಲಿ ಹೋಗೋದ್ ಬೇಡ ಅನ್ಸುತ್ತೆ. ಅನ್ಸುತ್ತೆ. ಬಟ್ ಇದೇ ನೀವು ಆಯ್ತು ಮೆನೋಪಾಸ್ ಆಯ್ತು ಇನ್ನ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಇರಬೇಕು, ಯಾಕಂದ್ರೆ ಅಟ್ ದ ಎಂಡ್ ದ ಡೇ ಏಜ್ ಇಸ್ ಜಸ್ಟ್ ಅ ನಂಬರ್. ಸೊ ನಮ್ಮ ಮೆಂಟಲ್ ಏನ್ ಹಿಂಗ್ ಮಾಡ್ಕೋಬೇಕು, ಒಂದು ಸ್ಟೇಟ್ ಹೇಗೆ ಮಾಡ್ಕೋಬೇಕು ಅಂದ್ರೆ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಬಟ್ ಅದಕ್ಕೋಸ್ಕರ ಎಕ್ಸಸೈಸ್ ಆಗಲಿ ಒಳ್ಳೆ ಆಹಾರ ಆಗಲಿ ಅದನ್ನ ಸ್ಟಾಪ್ ಮಾಡಬಾರ್ದು. ನಾವು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಪೇಷಂಟ್ಸ್ ಹೇಳುವುದೇನಂದ್ರೆ, ಇನ್ನು ನಾವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ನಾವು ಎಲ್ಲರಿಗೂ ಕೊಡೋದಿಲ್ಲ, ಯಾಕಂದ್ರೆ ಅದ್ರ ಜೊತೆ ಬೇರೆ ಹಾರ್ಟ್ ಪ್ರಾಬ್ಲಮ್ಸ್ ಕಾಂಪ್ಲಿಕೇಶನ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ. ಸೊ ನಾವು ಈಗ ಫೈಟೋ ಈಸ್ಟ್ರೋಜನ್ಸ್ ಅಂತೀವಿ, ಅಂದ್ರೆ ಈಸ್ಟ್ರೋಜನ್ ತರ ಇರೋ ಪದಾರ್ಥ ಅದು ಯಾವ ಡಯಟ್ ನಲ್ಲಿರುತ್ತೆ, ಈಗ ಮೊಳಕೆ ಕಾಳು ರಾಗಿ, ಸೊ ಈ ತರ ಎಲ್ಲ ಫೈಟೋ ಈಸ್ಟ್ರೋಜನ್ಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವೆಲ್ಲ ಹೆಣ್ಮಕ್ಳು ಹೇಳೋದೇನಂದ್ರೆ, ಅಟ್ ಲೀಸ್ಟ್ ಡೈಲಿ ಒನ್ ಸರ್ವಿಂಗ್ ಆಫ್ ರಾಗಿ ತಗೋರಿ, ಸೋಯಾಬೀನ್ ತಗೋರಿ, ಸ್ಪ್ರೌಟ್ಸ್ ತಗೋರಿ, ಇವೆಲ್ಲ ಈಸ್ಟ್ರೋಜನ್ ರಿಚ್ ಫೈಟೋ ಈಸ್ಟ್ರೋಜನ್ ರಿಚ್ ಫುಡ್. ಸೊ ಇವನು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಎಷ್ಟು ಪ್ಲಸ್ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ, ಆಮೇಲೆ ನಿಮ್ಮ ಮೈಂಡ್ನ ನೀವು ಆಕ್ಟಿವ್ ಇರೋದ್ರಿಂದ ಇದೆಲ್ಲ ನಿಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ. ಸೊ ನಿಮ್ಮ ಹಾಟ್ ಫ್ಲಷಸ್ ಆಗಲಿ ಮೂಡ್ ಸ್ವಿಂಗ್ಸ್ ಆಗಲಿ ಅಷ್ಟೊಂದು ನಿಮಗೆ ಎಫೆಕ್ಟಿವ್ ಅನ್ಸೋದಿಲ್ಲ.
1: ಅಂದ್ರೆ ಅವಾಗ ಅವಳು ಸೇವಿಸುವ ಆಹಾರ ಕೂಡ ಬಹಳ ಮುಖ್ಯ ಆಗ್ತದೆ ಅಂತ.
2: ಹೌದು,
1: ಅದ್ರ ಜೊತೆಗೆ ದೈಹಿಕ ಚಟುವಟಿಕೆಯಲ್ಲಿ ಕೂಡ ಅವಳು ಒಂದ್ ಸ್ವಲ್ಪ ಏನಾದ್ರೂ ವಾಕಿಂಗ್ ಆ ತರದ್ದು ಮಾಡ್ಕೊಂಡಿರ್ಬೇಕು.
2: ಇನ್ನೊಂದು ತುಂಬಾ ಕಾಮನ್ ಕಂಪ್ಲೇಂಟ್ ಪರ್ಸನಲ್ ಬರೋದಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್, ಯಾಕಂದ್ರೆ ನಮ್ಗೆ ಗೊತ್ತು ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗೋದ್ರಿಂದ ಅಲ್ಲಿ ಕೂಡ ಇದಾಗ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ತುಂಬಾ ಕಾಮನ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಏನ್ ಹೇಳ್ತೀವಿ, ಅದಕ್ಕೋಸ್ಕರ ಲೋಕಲ್ ಈಸ್ಟ್ರೋಜನ್ ಕ್ರೀಮ್ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಡ್ರೈನೆಸ್ ಕಡಿಮೆ ಆಗುತ್ತೆ, ಈಚಿಂಗ್ ಕಡಿಮೆ ಆಗುತ್ತೆ, ಆಮೇಲೆ ಇನ್ಡೈರೆಕ್ಟ್ಲಿ ನಮ್ದು ಫ್ಲೋರಾ ಸ್ವಲ್ಪ ಅದು ಕೂಡ ಚೇಂಜ್ ಆಗಿಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಇಲ್ಲಾದ್ರೆ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಮೆಜಾರಿಟಿ ವುಮನ್ಗಂದ್ರೆ ಫುಲ್ ಅವ್ರಕ್ ಒಂಥರ ಡ್ರೈನೆಸ್ ಅನ್ಸೋದು, ಈಚಿಂಗ್ ಅನ್ಸೋದು, ಆಮೇಲೆ ಯೂರಿನರಿ ಟ್ರ್ಯಾಕ್ಟ್ ಫ್ರೀಕ್ವೆಂಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರೋದು, ಇವೆಲ್ಲ ಏನಾಗುತ್ತೆ ಆಚೆ ಕಂಡು ಬರೋದಿಲ್ಲ. ಬಟ್ ಒಳಗಡೆ ಅವಳು ಲೇಡಿಗೆ ಗೊತ್ತು ಅವಳು ಎಷ್ಟು ಅದಕ್ಕೋಸ್ಕರ ಸಫರ್ ಆಗ್ತಿದ್ದಾಳೆ ಅಂತ.
1: ಹಂಗಾಗಿ ಅವಳು ಅನುಭವಿಸ್ತಾಳನೇ ಇರ್ತಾಳೆ ಬಿಟ್ರೆ ವೈದ್ಯರ ಹತ್ರ ತೋರಿಸ್ಕೊಳ್ಳೋದಿಲ್ಲ. ಒಂದು ಸಂಕೋಚ ಸ್ವಭಾವ ಕೂಡ ಅವಳಿಗೆ ಇರ್ತದೆ. ಈ ಸಂಕೋಚ ಸ್ವಭಾವವನ್ನು ಅವಳು ಇಟ್ಕೊಳ್ಬಾರದು, ವೈದ್ಯರ ಹತ್ರ ಹೋಗಿ ತೋರಿಸ್ಕೊಂಡಾಗ ಒಂದು ಪರಿಹಾರ ಸಿಗ್ತದೆ ಅಂತ ಹೇಳ್ತೀರಿ.
2: ಹೌದು.
1: ಈಗ ಡಾಕ್ಟ್ರೆ ಇನ್ನೊಂದು ಹೇಳಿದ್ರಿ ನೀವು, ಈ ಜಾಯಿಂಟ್ಸ್ ಪೇನು ಇವೆಲ್ಲ ಶುರು ಆಗ್ಬಿಡ್ತಾವೆ ಮಹಿಳೆಗೆ ಅಂತ, ಇದರ ಜೊತೆಗೆ ಅವಳಿಗೆ ವಯಸ್ಸು ಆಗ್ತಾ ಆಗ್ತಾನೆ ಒಂದು ಇಮ್ಯುನಿಟಿನೂ ಕಡಿಮೆ ಆಗ್ತದೆ. ಈ ಸಮಯದಲ್ಲಿ ಅವಳಿಗೆ ನೀವು ಕ್ಯಾಲ್ಸಿಯಂ ತಗೊಳ್ಬೇಕು, ಆಮೇಲೆ ಫುಡ್ ಸಪ್ಲಿಮೆಂಟರಿ ಇರುವಂತ ಟ್ಯಾಬ್ಲೆಟ್ಸ್ ತಗೊಳ್ಬೇಕು ಅಂತ ಹೇಳ್ತಾರೆ, ಇದರ ಅಗತ್ಯತೆ ಇದೆ ಅಂತ ಹೇಳ್ತೀರಾ?
2: ಹೌದು, ಯಾಕಂದ್ರೆ ಎಲ್ಲರೂ ಏನಾಗುತ್ತೆ, ಎಲ್ಲರದು ಡಯಟ್ ಒಂದೇ ತರ ಇರೋದಿಲ್ಲ. ಆಮೇಲೆ ನಾವು ಬ್ಯಾಲೆನ್ಸ್ಡ್ ಡಯಟ್ ತುಂಬಾ ಕಡಿಮೆ ಜನ ತಗೋತಾ ಇರ್ತೀರಿ. ಮತ್ ನಮ್ದು ಇದ್ರಲ್ಲಿ ಏನಾಗುತ್ತೆ, ನಾವು ಹೇಗೆ ಏಜ್ ಆಗುತ್ತೆ ಪ್ರೋಟೀನ್ ಇಂಟೇಕ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ನಾವು ಪ್ರೋಟೀನ್ ಇಂಟೇಕ್ ಇನ್ಕ್ರೀಸ್ ಮಾಡ್ಲಿಲ್ಲ ಅಂತಂದ್ರೆ ಮಸಲ್ ಲಾಸ್ ಆಗುತ್ತೆ. ಸೊ ಒಮ್ಮೆ ಮಸಲ್ ಲಾಸ್ ಆಯ್ತು ಅಂತಂದ್ರೆ ನಿಮ್ ಜಾಯಿಂಟ್ಸ್ಗೆ ಫಂಕ್ಷನ್ ಮಾಡಕ್ಕೆ ಕಷ್ಟ ಆಗುತ್ತೆ. ಸೊ ಪ್ರೋಟೀನ್ ಇಂಟೇಕ್ ಯಾವತ್ತೂ ಜಾಸ್ತಿ ಇರಬೇಕು. ಈಗ ಪ್ರೋಟೀನ್ ಇಂಟೇಕ್ ನಾವು ಹೇಗೆ ಜಾಸ್ತಿ ಮಾಡ್ಬೋದು, ಈಗ ನಾನ್ ವೆಜಿಟೇರಿಯನ್ಸ್ ಇದ್ರೆ ಅಂದ್ರೆ ಎಗ್ ಚಿಕನ್ ಮಟನ್ ತಿನ್ಬಹುದು. ಬಟ್ ವೆಜಿಟೇರಿಯನ್ಸ್ ಎಲ್ಲರೂ ಅಂತಾರೆ ಪ್ರೋಟೀನ್ ನಮ್ಗೆ ಆಪ್ಷನ್ ಕಡಿಮೆ ಇದಿಲ್ಲ, ಬಟ್ ಅದು ತಪ್ಪು. ವೆಜಿಟೇರಿಯನ್ಸ್ಗೆ ನಮ್ಗೆ ಜಾಸ್ತಿ ಪ್ರೋಟೀನ್ಸ್ ಇದಿರುತ್ತೆ. ಯಾಕಂತಂದ್ರೆ ನಾವು ಎಲ್ಲಾ ಕಾಳು ಇದರಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ. ಪ್ಲಸ್ ನಾವು ಏನಂತೀವಿ ಅದಕ್ಕೆ ಕಡಲೆ ಕಾಳಲ್ಲಿ ನೀವು ಪೌಡರ್ ತಗೊಳ್ಳಿ, ಆಮೇಲೆ ಎಳ್ಳು ಎಳ್ಳು ಕಾಳಲ್ಲಿ, ಆಮೇಲೆ ಈಗ ಎಷ್ಟು ತೊಗೊಂಡ್ ಬರ್ತಿದ್ವಿ ಎಲ್ಲ ಹೈ ಪ್ರೋಟೀನ್. ಕಡೆಗೆ ನಾವು ಏನಾದ್ರೂ ಚಂಕ್ ಈಗೆಲ್ಲ ನಾವು ಈಗ ಅಡಿಗೆನಲ್ಲ ಅಥವಾ ಹಿಟ್ನಲ್ಲ ಅಥವಾ ಸೋಯಾ ತುಂಬಾ ಯೂಸ್ ಮಾಡ್ತೀವಿ. ಸೋಯಾ ಆಯ್ತು, ಪನ್ನೀರ್ ಆಯ್ತು, ಮನೆಯಲ್ಲೇ ನೀವು ಪನ್ನೀರ್ ಮಾಡ್ಬೋದು. ಯಾಕಂದ್ರೆ ಎಲ್ಲರೂ ಈಗ ಇತ್ತೀಚೆಗೆ ತುಂಬಾ ಅಡಲ್ಟ್ರೇಟೆಡ್ ಹಾಲು ಎಲ್ಲ ಇದೆ ಅಂತಂದ್ರೆ ನೀವು ಮನೆಯಲ್ಲೇನೆ ಮೊಸರು ತಟ್ಟಿ ಪನ್ನೀರ್ ಮಾಡ್ಬೋದು. ಸೊ ಪ್ರೋಟೀನ್ ಇಂಟೇಕ್ ನ ನಾವು ಜಾಸ್ತಿ ಮಾಡ್ಬೇಕು. ಸೊ ನಾವು ಏನಂತೀವಿ, ಒಂದ್ ಮೂರ್ ಮೀಲ್ ನಾವು ತಗೊಂಡ್ರೆ ಒಂದ್ ಮೀಲ್ ಮಾತ್ರ ಯಾವತ್ತು ಪ್ರೋಟೀನ್ ಹೈ ಪ್ರೋಟೀನ್ ಡಯಟ್ ಇರಬೇಕು. ಅದ್ರ ಜೊತೆ ಕ್ಯಾಲ್ಸಿಯಂ ತಗೋಬೇಕು. ಈಗ ಎಲ್ಲರಿಗೂ ಸರ್ಟನ್ ಏಜ್ ಆದ್ಮೇಲೆ ಮಿಲ್ಕ್ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇರೋದಿಲ್ಲ, ಕೆಲವರಿಗೆ ಇನ್ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಸೊ ಅದ್ರ ಬದಲಿ ಕರ್ಡ್ಸ್ ಆಲ್ಸೋ ಇಸ್ ಅ ವೆರಿ ಗುಡ್ ಆಪ್ಷನ್ ಇನ್ಸ್ಟೆಡ್ ಆಫ್ ಮಿಲ್ಕ್. ಆಮೇಲೆ ಕ್ಯಾಲ್ಸಿಯಂ ರಿಚ್ ಫುಡ್ಸ್, ಆಮೇಲೆ ಕಂಪಲ್ಸರಿ ಎಳೆ ಬಿಸಿಲಿನಲ್ಲಿ ಒಂದು ಹಾಫ್ ಎನ್ ಅವರ್ ಆದ್ರೂ ಹೋಗಿ ಬರಬೇಕು. ಅದ್ರ ಜೊತೆ ಆದ್ರೂ ನಿಮ್ ಕ್ಯಾಲ್ಸಿಯಂ ಲೆವೆಲ್ ಕಡಿಮೆ ಇತ್ತು ಅಂದ್ರೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಳ್ಳೇತು.
1: ಅಂದ್ರೆ ಈಗ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಕಿಡ್ನಿ ಸ್ಟೋನ್ಸ್ ಆಗ್ತದೆ ಅನ್ನೋ ಒಂದು ಭ್ರಮೆ ಕೂಡ ಜನರಲ್ಲಿ ಇದೆ. ಹಾಗಾಗಿ ಅವರು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅನ್ನು ತಗೊಳ್ಳಿಕ್ಕೂ ಕೂಡ ಸ್ವಲ್ಪ ಹಿಂದೇಟ್ ಹಾಕ್ತಾ ಇರ್ತಾರೆ.
2: ಇಲ್ಲ, ಇದು ಹೇಗಿರುತ್ತೆ ಅಂದ್ರೆ ಎಲ್ಲರಿಗೂ 100 ಜನ ತಗೊಂಡ್ ಕ್ಯಾಲ್ಸಿಯಂ ತಗೊಂಡು ಎಲ್ಲರಿಗೂ ಕ್ಯಾಲ್ಸಿಯಂ ಸ್ಟೋನ್ಸ್ ಆಗುತ್ತೆ ಅಂತ ಇರೋದಿಲ್ಲ. ಕೆಲವರಿಗೆ ಪ್ರೊಪೆನ್ಸಿಟಿ ಇರುತ್ತೆ, ಕೆಲವರು ಕ್ಯಾಲ್ಸಿಯಂ ಸ್ಟೋನ್ಸ್ ಆಗ್ಬೋದು, ಕೆಲವರು ಫಾಸ್ಟ್ ಸ್ಟೋನ್ಸ್ ಆಗುತ್ತೆ. ನೀವು ಒಂದ್ಸತಿ ಕ್ಯಾಲ್ಸಿಯಂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಆಬ್ವಿಯಸ್ಲಿ ಗೊತ್ತೆ ಆಗೇ ಆಗುತ್ತೆ ಆ ತರ. ಆಮೇಲೆ ಸ್ಟೋನ್ಸ್ ಏನಿರುತ್ತೆ, ಪೇನ್ ಸಡನ್ ಆಗಿ ಪೇನ್ ಅಬ್ಡಾಮನ್ ಬರುತ್ತೆ, ಒಂದು ಅಲ್ಟ್ರಾಸೌಂಡ್ ಬಂತು ಅಂತಂದ್ರೆ ಗೊತ್ತಾರೆ. ಬಟ್ ಪರ್ಸೆಂಟೇಜ್ ತುಂಬಾ ಕಡಿಮೆ. ಎಲ್ಲರೂ ಹಾಗೆ ಹೆದರ್ತಾರೆ, ಅಯ್ಯೋ ಕ್ಯಾಲ್ಸಿಯಂ ಸ್ಟೋನ್ ಆಗ್ಬೋದು, ಕ್ಯಾಲ್ಸಿಯಂ ಸ್ಟೋನ್ ಆಗ್ಬೋದು. ಬಟ್ ಆ ತರ ಏನಿಲ್ಲ, ನಮ್ಮ ರುಟೀನ್ ವಾಟ್ ಎವರ್ ನಮ್ಗೆ ಏನ್ ಸಪ್ಲಿಮೆಂಟ್ ಬೇಕು, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ತ್ರೀ ರೆಗ್ಯುಲರ್ ಆಗಿ ಕರೆಕ್ಟ್ ಆಗಿ ತಗೋಬೇಕು.
1: ಅಂದ್ರೆ ಈ ಋತುಬಂಧ ಆಗೋದು ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲಿ ಇದು ಅನಿವಾರ್ಯವಾದದ್ದು. ಇದನ್ನ ನಾವು ಮೊದಲೇ ಎಕ್ಸೆಪ್ಟ್ ಮಾಡ್ಕೊಂಡ್ ಬಿಡ್ಬೇಕು. ಅಂದ್ರೆ ನನಗೆ ಇಷ್ಟ ವಯಸ್ಸು ಆಗ್ತಾ ಬಂತು ಅಂದ್ರೆ ನಾನೀಗ ಋತುಬಂಧದ ಹಂತದಲ್ಲಿದ್ದೀನಿ ಅಂತ ಅವಳು ಮಾನಸಿಕವಾಗಿ ಸಿದ್ಧಳಾದಾಗ ಅವಳಿಗೆ ಕಾಡುವಂತ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗಬಹುದೇನೋ ಅನಿಸ್ತದೆ.
2: ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಮುಂಚೆ ಋತುಬಂಧ ಆದ್ಮೇಲೆ ಬಹಳ ಅಂದ್ರೆ 5 ವರ್ಷ ಅಥವಾ 10 ವರ್ಷ ಜೀವನ ಇದಿರ್ತಿತ್ತು. ಬಟ್ ಈಗ ನಮ್ಗೆ ಎಲ್ಲರಿಗೂ ಗೊತ್ತು, ಈಗ ನಮ್ದು ಎಲ್ಲರದು ಏಜ್ ಆವರೇಜ್ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗಿರುತ್ತೆ. ಸೊ ಅವ್ರು 35-40-45 ಇಯರ್ಸ್ ನಲ್ಲಿ ಋತು ಬಂದ ಆಯ್ತು ಅಂದ್ರೆ ಅವ್ರು ಇನ್ನೂ ಅರ್ಧ ವಯಸ್ಸಿರುತ್ತೆ. ಸೊ ಅದಕ್ಕೋಸ್ಕರ ಆ ಟೈಮ್ ನಲ್ಲಿ ಅವ್ರು ಆಕ್ಟ್ ಆಗುದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ವಯಸ್ಸಾದಾಗ ಎಲ್ಲಾನು ಟೈಮ್ ಹೋಗಿದೆ ಗೊತ್ತಲ್ಲ, ಬಟ್ ಒಮ್ಮೆ ವಯಸ್ಸಾದ್ಮೇಲೆ ನೀವು ಎಷ್ಟು ಆಕ್ಟಿವ್ ಇರ್ತೀರಿ, ನೀವು ಎಷ್ಟು ನಿಮ್ ಕೆಲಸ ನೀವು ಮಾಡ್ಕೋ ತರ ಇಂಡಿಪೆಂಡೆಂಟ್ ಇರ್ತೀರಿ, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅಟ್ ಲೀಸ್ಟ್ ನಿಮ್ ಒಮ್ಮೆ ಮೆನೋಪಾಸ್ ಆದ್ಮೇಲೆ ನಿಮ್ 20-30 ಇಯರ್ಸ್ ಇರುತ್ತೆ ಸ್ಪೆಂಡ್ ಮಾಡಕ್ಕೆ. ಸೊ ಅದನ್ನ ವಿಚಾರ ಮಾಡ್ಕೊಂಡ್ಬಿಟ್ಟೇನೆ ಆಮೇಲೆ ಯಾವ್ದು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗದಾಗೆ ಫಿಸಿಕಲಿ ಆಕ್ಟಿವ್ ಇರೋದು ತುಂಬಾ ಇಂಪಾರ್ಟೆಂಟ್.
1: ಜೊತೆಗೆ ಮನೆಯ ಜನರ ಒಂದು ಸಪೋರ್ಟ್, ಅವರ ಒಂದು ಸಹಾಯ ಸಹಕಾರ ಕೂಡ ಈ ಒಂದು ಹಂತದಲ್ಲಿ ಬಹಳ ಮುಖ್ಯ,
2: ತುಂಬಾ ಮುಖ್ಯ. ಅದು ಅದು ಒಂದು ಸಪೋರ್ಟ್ ಇತ್ತು ಅಂತಂದ್ರೆ ಸೈಕಾಲಜಿಕಲಿ ಯಾವ ವುಮನ್ಗೂ ಈ ತರ ಸಪೋರ್ಟ್ ಸಿಕ್ಕರು ಅಂತಂದ್ರೆ ಅವಳು ಅರ್ಧಕ್ಕಿಂತ ಜಾಸ್ತಿ ಪ್ರಾಬ್ಲಮ್ಸ್ ಮರ್ತು ಹೋಗ್ಬಿಡ್ತಾಳೆ ಅವಳು. ಅದು ಆ ಮೆನೋಪಾಸ್ ಫೇಸ್ ಅರೌಂಡ್ 2-5 ಇಯರ್ಸ್ ಇರುತ್ತೆ, ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು.
1: ಈಗ ಈ ಹಾಟ್ ಫ್ಲಷಸ್ ಇದೆಲ್ಲ ಆಗ್ತದೆ ಅಂತ ಹೇಳಿದ್ರಿ ಅಲ್ಲ, ಇದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ, ಔಷಧಿ ಟ್ಯಾಬ್ಲೆಟ್?
2: ಹೌದು, ನಮ್ಗೆ ಫೈಟೋ ಈಸ್ಟ್ರೋಜನ್ ಸಪ್ಲಿಮೆಂಟ್ಸ್ ಇರುತ್ತೆ, ನಮ್ಗೆ ನಾವು ಪೇಷಂಟ್ಸ್ ಕೊಡ್ತೀವಿ, ತುಂಬಾ ಜನಕ್ಕೆ ಎಫೆಕ್ಟ್ ಹೆಲ್ಪ್ ಆಗುತ್ತೆ. ಇನ್ ಕೆಲವರ ಜನಗೆ ಡಿಪೆಂಡ್ಸ್ ಅವ್ರು ಎಷ್ಟು ಲೆವೆಲ್ಗೆ ಇರುತ್ತೆ ಅಂತ. ಕೆಲವರಿಗೆ ಕಂಟಿನ್ಯೂಸ್ ಇರುತ್ತೆ 2-3-4 ಇಯರ್ಸ್ ಕಡಿಮೆ, ಇನ್ ಕೆಲವ್ರಿಗೆ ಏನಾಗುತ್ತೆ 1 ಇಯರ್ ತುಂಬಾ ಆಗ್ಬಿಟ್ಟು ಆಮೇಲೆ ಡ್ರಾಸ್ಟಿಕ್ ಫಾಲ್ ಆಗುತ್ತೆ. ಸೊ ಅವ್ರಿಗೆ ಹೇಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಆ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ.
1: ಅಂದ್ರೆ ಇದಕ್ಕೂ ಕೂಡ
2: ಟ್ರೀಟ್ಮೆಂಟ್ ಇದೆ,
1: ಯಾಕೆಂದ್ರೆ ಕೆಲವೊಂದು ಮಹಿಳೆಯರು ತುಂಬಾ ಈ ಸಮಸ್ಯೆಯಿಂದ ಒದ್ದಾಡ್ತಿರ್ತಾರೆ.
2: ಹೌದು,
1: ಇದಕ್ಕಿದ್ದಾಗೆ 4 ಜನರ ಮಧ್ಯೆ ಕುತ್ಕೊಂಡಾಗ ಅವ್ರಿಗೆ ತುಂಬಾ ಸ್ವೆಟಿಂಗ್ ಆಗಕ್ಕೆ ಶುರು ಆಗ್ತದಲ್ಲ.
2: ಅದಕ್ಕೂ ಹಾಟ್ ಫ್ಲಷಿಸ್ಗೂ ಟ್ರೀಟ್ಮೆಂಟ್ ಇದೆ, ಈ ಡ್ರೈನೆಸ್ ದಿಂದ, ಈಚಿಂಗ್ ಇಂದ, ಯುರಿನ್ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಇಂದ. ಸೊ ಇದೆಲ್ಲ ಈ ತರ ರಿಪೀಟೆಡ್ ಆಗದಂಗೆ ನೋಡಕ್ಕೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇರುತ್ತೆ.
1: ಅಂದ್ರೆ ಏನು ಸಮಸ್ಯೆ ಆದ್ರೂ ಮಹಿಳೆ ಸಂಕೋಚ ಪಡೆದೇನೆ ವೈದ್ಯರ ಹತ್ರ ಹೋಗಿ ತೋರಿಸಿಕೊಂಡಾಗ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ತಾವು ಹೇಳ್ತೀರಿ. ಧನ್ಯವಾದಗಳು ಡಾಕ್ಟರ್ ಸಹಜಾಕಿ ಅವರೇ. ಸಾಕಷ್ಟು ಈ ಮೆನೋಪಾಸ್ ಅಥವಾ ಋತುಬಂಧ ಇದರ ಬಗ್ಗೆ ನಮ್ಮ ಮಹಿಳೆಗೆ ತಾವು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮಸ್ಕಾರ.
2: ನಮಸ್ಕಾರ ಮೇಡಮ್, ಥ್ಯಾಂಕ್ ಯು.
0: ಋತುಬಂಧ ಈ ವಿಷಯ ಕುರಿತಂತೆ ಇದುವರೆಗೂ ಸ್ತ್ರೀರೋಗ ಹಾಗೂ ಪ್ರಸಿತಜ್ಞೆಯಾಗಿರುವ ಡಾಕ್ಟರ್ ಸಹಜಾ ಕಿತ್ತೂರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ಎಂಆರ್ ಕಮಲ ಅವರು ಬರೆದಂತಹ ಭಾವಗೀತೆಯೊಂದನ್ನ ಕೇಳೋಣ. ಹಾಡಿದ್ದಾರೆ ಎಂಡಿ ಪಲ್ಲವಿ.

ಅವರು ಬರೆದಂತ ಭಾವಗೀತೆಯನ್ನ ಎಂಡಿ ಪಲ್ಲವಿ ಅವರ ಧ್ವನಿಯಲ್ಲಿ ಇದುವರೆಗೂ ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 12:30.
1: ಚೈತ್ರ,
2: ಏನತ್ತೆ?
1: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
2: ಅಂದ್ರೆ?
1: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
2: ಮತ್ತೆ ವ್ಯವಹಾರ?
3: ಅದು ನಾವು
1: ಡಿಜಿಟಲ್ ಪಾವತಿ ಮಾಡೋದು.
2: ಓಹ್,
1: ಅಂದ್ರೆ UPI ಇಂದ.
2: ಹೌದಾ?
1: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
2: ಅದೇನತ್ತೆ?
1: ನಿನ್ನ ಮೊದಲ ಉಡುಗೊರೆಯು UPI-ನಿಂದಲೇ ಸಿಗುತ್ತೆ.
2: ಏನತ್ತೆ?
4: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
5: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ತೋರಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
2: ಹಲೋ
3: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
2: ಒಂದ್ ಸೆಕೆಂಡ್.
3: ಹಾ ಹಾ ಹಾ, ಆಮೇಲೆ ಆಮೇಲೆ.
4: ಹಲೋ
2: ಹಲೋ.
4: ಓ ನೀನೇನೋ, ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
2: ಹಲೋ.
4: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
2: ಸ್ವಲ್ಪ ಮಾತಾಡಬೇಕಿತ್ತು.
4: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
2: ಎಲ್ಲ ಓಕೆ.
4: ಮತ್ತೆ ಮೆಸೇಜ್ ಮಾಡ್ತೀನಿ.
2: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
5: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
2: ನಂಗೆ ಹಸಿವೆ ಇಲ್ಲ.
6: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
7: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
8: ಅವತ್ತು ಅವನು ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
9: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಮೈಸೂರಿನ ಯೋಗ ಪರಂಪರೆಗೆ ಮೈಸೂರು ರಾಜವಂಶಸ್ಥರ ಕೊಡುಗೆ ಮತ್ತು ಸ್ವಸ್ಥ ಮೈಸೂರು, ಈ ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರೊಂದಿಗೆ ಸಂದರ್ಶನ.
2: ಪ್ರಮೋದಾದೇವಿ ಒಡೆಯರ್ ಅವರಿಗೆ ನಮಸ್ಕಾರ.
3: ನಮಸ್ಕಾರ.
2: ಇವತ್ತು ಯೋಗ ದಿನಾಚರಣೆ ನಾವೀಗಾಗಲೇ ಆಚರಣೆ ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸ್ವಸ್ಥ ಮೈಸೂರು ಸಂಸ್ಥೆಯನ್ನು ಕಟ್ಟಿ ತಾವು ಬೆಳೆಸಿದ್ದೀರಿ, ಅದಕ್ಕಾಗಿ ತಮಗೆ ಅಭಿನಂದನೆಗಳು. ಮತ್ತು ವಿಶೇಷವಾಗಿ ಯೋಗಕ್ಕೆ ಮೈಸೂರು ಮಹಾರಾಜರ ಕೊಡುಗೆ ಸಾಕಷ್ಟಿದೆ. ಈ ಹಿನ್ನೆಲೆಯಲ್ಲಿ ಯೋಗ ಮತ್ತು ಅದನ್ನು ಪ್ರಚುರಪಡಿಸುವಲ್ಲಿ ಮಹಾರಾಜರ ಕೊಡುಗೆಗಳು ಮತ್ತು ಈಗ ತಾವು ನಡೆಸ್ತಾ ಇರುವಂತಹ ಚಟುವಟಿಕೆಗಳು, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ನಮ್ಮ ಆಕಾಶವಾಣಿ ಸ್ಟುಡಿಯೋಗೆ ಪ್ರಮೋದಾದೇವಿ ಒಡೆಯರ್ ಅವರಿಗೆ ಆತ್ಮೀಯವಾದ ಸ್ವಾಗತ.
3: ಧನ್ಯವಾದಗಳು. ಆಕಾಶವಾಣಿ ಶ್ರೋತೃಗಳಿಗೆ ನಮ್ಮ ಕಡೆಯಿಂದ ನಮಸ್ಕಾರ ಮತ್ತು ಅಭಿನಂದನೆಗಳು.
2: ಈ ಸ್ವಸ್ಥ ಮೈಸೂರು ಅಂತ ಒಂದು ಸಂಸ್ಥೆಯನ್ನು ಕಟ್ಟಿದಿರಲ್ಲ, ಇದರ ಒಂದು ಉದ್ದೇಶ ಏನು?
3: ಸ್ವಸ್ಥ ಮೈಸೂರು ಅನ್ನೋದು ನಮ್ಮ ಝೈನ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಫೌಂಡೇಶನ್ ಅಡಿಯಲ್ಲಿ ಅದು ಒಂದು ಕಾರ್ಯಕ್ರಮ ಅಷ್ಟೇ, ಬೇರೆ ಸಂಸ್ಥೆ ಅಲ್ಲ. ಸ್ವಸ್ಥ ಮೈಸೂರು ಅನ್ನೋ ಹೆಸರಲ್ಲಿ ನಾವು ಈ ಹೆಲ್ತ್ ಇನಿಷಿಯೇಟಿವ್ಸ್, ಕಮ್ಯುನಿಟಿ ಔಟ್ರೀಚ್ ಪ್ರೋಗ್ರಾಮ್ ಅದೆಲ್ಲ ಮಾಡೋದಕ್ಕೆ ಆ ಸ್ವಸ್ಥ ಮೈಸೂರು ಅಂತ ಆ ಹೆಸರಡಿಯಲ್ಲಿ ಮಾಡ್ತಾ ಇದ್ದೀವಿ. ಅದು ಆ ಇನಿಷಿಯೇಟಿವ್ ನಮ್ಮ ಫೌಂಡೇಶನ್ ಅಡಿಯಲ್ಲಿ ಪ್ರಾರಂಭ ಮಾಡಿರೋದು.
2: ಈಗ ಮೈಸೂರು ಮಹಾರಾಜರಾದಂತಹ ಶ್ರೀಕಂಠ ನರಸಿಂಹರಾಜ ಒಡೆಯರವರ ಹೆಸರಿನಲ್ಲಿ ಸ್ಥಾಪಿಸಿರುವಂತಹ ಈ ಟ್ರಸ್ಟ್ ಇದೆಯಲ್ಲ ಮೇಡಮ್, ಅದರ ಒಂದು ಉದ್ದೇಶ ಏನು ಅಂತೀರಿ?
3: ಅದರ ಉದ್ದೇಶ ಹೇಗೆ ಅಂದರೆ, ಅವರು ಬದುಕಿದ್ದಾಗ ಅವ್ರಿಗೆ ಮೈಸೂರು ಹೇಗಿರಬೇಕು ಅಂತ ಅವರು ಒಂದು ಕನಸು ಕಂಡಿದ್ರು, ಯಾವ ರೀತಿ ಮೈಸೂರು ಇರಬೇಕು ಅಂತ. ಅದು ಹೇಗಿತ್ತು ಅಂದರೆ, ಹಿಂದೆ ಚಾಮರಾಜ ಒಡೆಯರ್ ಕಾಲದಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಅವರ ತಾತವರಾದ ಕಂಠೀರವ ನರಸಿಂಹರಾಜ ಒಡೆಯರ್, ಅವ್ರ ಮೂರು ಜನನೂ, ಒಬ್ಬರು ಇಂಡಸ್ಟ್ರೀಸು, ಒಬ್ಬರು ಅಡ್ಮಿನಿಸ್ಟ್ರೇಷನ್ನು, ಇನ್ನೊಬ್ಬರು ಅವ್ರಿಗೆ ಅಡ್ಮಿನಿಸ್ಟ್ರೇಷನಲ್ಲಿ ತುಂಬ ಸಹಾಯ ಕೊಟ್ಟ ಅವ್ರ ತಮ್ಮ. ಇದು ಅವಾಗ ಹೇಗಿತ್ತು ಮೈಸೂರು ಒಂದಲ್ಲ ಒಂದಿನ ಆ ರೀತಿಗೆ ವಾಪಸ್ ತಗೊಂಡು ಹೋಗಬೇಕು, ಸರ್ಕಾರದ ಕಡೆಯಿಂದ ಆದರೂ ಆಗಲಿ ಅಥವಾ ಅವ್ರ ವೈಯಕ್ತಿಕವಾಗಲಿ ಮಾಡಬೇಕು ಅನ್ನೋದು ಅವ್ರಿಗೆ ಉದ್ದೇಶ ಇತ್ತು. ಅವರು ಸಂಸದರದ ಪದವಿಯನ್ನು ಅವ್ರ ವೈಯಕ್ತಿಕ ಕೆಲಸಕ್ಕಾಗಲಿ ಅದಕ್ಕೂ ಬಳಸ್ಕೊಳ್ಳಿಲ್ಲ. ಏನಿದ್ರೂ ನಾನು ಎಲೆಕ್ಟ್ ಆಗಿರೋದು ಜನರ ಇದಕ್ಕೋಸ್ಕರ, ಅದನ್ನು ಬಿಟ್ಟು ನನ್ನ ವೈಯಕ್ತಿಕ ಇದನ್ನು ನನ್ನ ಸಂಸದ ಪದವಿ ಬಳಸ್ಕೊಳ್ಳಲ್ಲ ಅನ್ನೋದು ತಗೊಂಡು, ನಮಗೆ ಮುಂದೆ ಯಾವತ್ತಾದರೂ ನಮ್ಮದು ಕೇಸಸ್ ಎಲ್ಲ ಡಿಸೈಡ್ ಆಗಿ ನಮ್ಮ ಪರವಾಗೆಲ್ಲ ಆದರೆ ಆ ಥರ ಮೈಸೂರು ತೊಗೊಂಡು ಹೋಗ್ತೀನಿ ನಾನು ಅನ್ನೋದು ಆಸೆ ಇಟ್ಕೊಂಡಿದ್ರು. ಅವ್ರದ್ದೇನು ಆಸೆ ಇತ್ತು ಅದನ್ನ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಈ ಸಂಸ್ಥೆ ಶುರು ಮಾಡಿದ್ದು. ಅದರೊಳಗಡೆ ನಾವು ಹೆಲ್ತ್ ಇನಿಷಿಯೇಟಿವ್, ಎಜುಕೇಷನ್, ಆರ್ಟ್, ಹೆರಿಟೇಜ್, ಕಲ್ಚರ್, ಬೇರೆ ಇದ್ರ ಜೊತೆಗೆ ಇದಿಷ್ಟಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಇದೆ. ಈ ರೆಸ್ಟೋರೇಷನ್, ಹಳೆ ಬಿಲ್ಡಿಂಗ್ಸು, ನಮ್ಮದೇ ಬೇಕಾದಷ್ಟು ಬಿಲ್ಡಿಂಗ್ಸ್ ಇದೆ, ಅದನ್ನೆಲ್ಲ ರೆಸ್ಟೋರ್ ಮಾಡೋದಾಗಲಿ, ಈ ಕಾರ್ಯಕ್ರಮಗಳು ಎಲ್ಲ ಇದರೊಳಗೆ ಹಮ್ಮಿಕೊಂಡು ಹೆಲ್ತ್ ಇನಿಷಿಯೇಟಿವಲ್ಲಿ ಈ ಸ್ವಸ್ಥ ಮೈಸೂರು ಅಂತ ಮೇನ್ ಸಂಸ್ಥೆ ಅಡಿಯಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಅದಲ್ಲದೆ ನಮ್ದಿನ್ನು ಒಂದು ಎಜುಕೇಷನ್ ಟ್ರಸ್ಟ್ ಇದೆ, ಅದ್ರ ಜೊತೆಗೆ ನಮ್ದಿನ್ನೊಂದು ಗುಣಾಂಬ ಮೆಟರ್ನಿಟಿ ಇನ್ ಚೈಲ್ಡ್ ವೆಲ್ಫೇರ್ ಅಂತಿದೆ. ಅದರೊಳಗಡೆ ಕೂಡ ನಾವು ಹಿಂದೆ ಚಲ್ವಾಂಬ ಹಾಸ್ಪಿಟಲ್ಗೆ ಮಕ್ಕಳಿಗೆ ಬೇಕಾದದ್ದು ಉಪಕರಣಗಳನ್ನ ನೇಟ್ ಮಾಡಿದ್ವಿ. ಈ ಸ್ವಸ್ಥ ಮೈಸೂರು ಅಡಿಯಲ್ಲಿ ಆ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಇದೆ. ಇದೆಲ್ಲ ಹಿಂದೆನೆ ಮಾಡಿದ್ದು ಟ್ರಸ್ಟ್ಗಳು, ಇದು ಒಂದು ಮಾತ್ರ ನಾವು ಮಾಡಿರೋದು, ಅದು ಅವ್ರ ಹೆಸರಲ್ಲಿ ಅವ್ರಿಗೆ ಇಷ್ಟಪಟ್ಟದ ಕೆಲಸ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ.
2: ಈಗ ಎರಡು ಟ್ರಸ್ಟ್ಗಳಿದ್ದಾವೆ. ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಯೋಗದ ಒಂದು ಪ್ರಸಾರ ಮತ್ತು ಯೋಗದ ಬೆಳವಣಿಗೆಗೆ ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ?
3: ಯೋಗದ ಇದ್ರೊಳಗೆ ನಮ್ಮ ಸ್ವಸ್ಥ ಮೈಸೂರು ಅಡಿಯಲ್ಲಿ ನಾವು ಹಮ್ಮಿಕೊಂಡಿರೋ ಪ್ರೋಗ್ರಾಮ್ಸ್ ಎಲ್ಲ ಶಾಲೆ ಮಕ್ಕಳಿಂದ ಶುರು ಆಗುತ್ತೆ. ಶಾಲೆ ಮಕ್ಕಳಿಗೆ ಅವ್ರಿಗೆ ಕಾನ್ಸಂಟ್ರೇಷನ್ ಪವರ್ ಮಾಡ್ಬೇಕಾದ್ರೆ ಯಾವ ಥರ ಎಕ್ಸಸೈಸ್ ಬೇಕು, ಮತ್ತೆ ಅವ್ರಿಗೆ ರೆಗ್ಯುಲರ್ ಈಗಲಿಂದ ಚಿಕ್ಕ ವಯಸ್ಸಿಂದ ಸ್ವಲ್ಪ ಡಿಸಿಪ್ಲಿನ್ ಅವ್ರಿಗೆ ಅಳವಡಿಸ್ಕೊಂಡ್ರೆ ಮುಂದೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ, ಜೊತೆಗೆ ಅದು ಒಂದು ಡಿಸಿಪ್ಲಿನ್ ಅಂತ ಇದ್ರೆ ಇವತ್ತಿಲ್ಲ ಅಂದ್ರೆ ಇನ್ನು 30 ವರ್ಷಕ್ಕೆ ಅವರು ನಮ್ಮ ದೇಶ ಆಳೋ ವಯಸ್ಸಿಗೆ ಬಂದಿರ್ತಾರೆ. ಮುಂದೆ ಎಲ್ಲ ಅಡ್ಮಿನಿಸ್ಟ್ರೇಷನ್ ಎಲ್ಲ ಎಜುಕೇಷನ್ ಇಟ್ಕೊಂಡು ಅವರೆಲ್ಲ ಚೆನ್ನಾಗಿ ಮಾಡಲಿ, ಅದಕ್ಕೆ ಜೊತೆಗೆ ಹೆಲ್ತ್ ಇದ್ರೆ ನೀವು ಬೇರೆ ಏನು ಬೇಕಾದರೂ ಅಧ್ಯಯನ ಮಾಡಿ ಕಳ್ಸ್ಕೋಬಹುದು. ಈ ಆರೋಗ್ಯ ಅಥವಾ ಸ್ವಾಸ್ಥ್ಯ ಅನ್ನೋದು ನಿಮ್ಗೆಲ್ಲೂ ಸಿಗಲ್ಲ, ನೀವು ಇನಿಷಿಯೇಟಿವ್ ತಗೊಂಡು ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕೇ ವಿನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ಈ ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ಅದನ್ನು ಹಾಕಿಕೊಟ್ರೆ, ಜವಾಬ್ದಾರಿ ಕಲ್ಸಿದ್ರೆ ಮುಂದೆ ಅವ್ರವ್ರ ಜೀವನ ಅವ್ರವ್ರ ಸರಿಗೆ ನೋಡ್ಕೊಂಡು ಹೋಗ್ತಾರೆ, ಡಿಪೆಂಡೆನ್ಸ್ ಇಟ್ಕೊಳ್ಳಲ್ಲ ಅನ್ನೋದು ಒಂದು ಮೇನ್ ಉದ್ದೇಶ. ಅದ್ರ ಜೊತೆಗೆ ಒಂದು ಸ್ವಲ್ಪ ಶಾಲೆಯಿಂದ ಬಿಟ್ಟು ಮೇಲಕ್ಕೆ ಹೋದರೆ ಅದರಲ್ಲೂ ಲೇಡೀಸ್ ಹೆಲ್ತ್ ಬಗ್ಗೆ ತುಂಬ ಕಾಳಜಿ ವಹಿಸ್ಕೊಳ್ಳಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ, ಇವತ್ತು ಮಾಡಿದ್ರಾಯ್ತು ಇನ್ನೊಂದು ತಿಂಗಳು ಬಿಟ್ಟು ಮಾಡಿದ್ರಾಯ್ತು ಅಂತ. ಫಸ್ಟಾಗಿ ಅವರು ಗೃಹಿಣಿಯಾಗಿ ಮನೆಯಲ್ಲಿ ಬೇರೆಯವ್ರನ್ನೆಲ್ಲ ನೋಡ್ಕೊಳ್ಳೋ ಥರ ಅವ್ರ ಹೆಲ್ತ್ ಅವರು ನೋಡ್ಕೊಳ್ಳಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ಅವೇರ್ನೆಸ್ ಕೊಡಬೇಕು ಅಂತ. ಜೊತೆಗೆ ಇದೆಲ್ಲ ಹೆಚ್ಚು ಕಡಿಮೆ ನಮ್ಮದೆಲ್ಲ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ನೇ ನಾವು ಅಡ್ರೆಸ್ 2 ವರ್ಷದಿಂದ ಸದ್ಯದಲ್ಲಿ ಈಗ 2-3 ವರ್ಷದಿಂದ ನಾವು ನೋಡ್ತಾ ಇರೋದು ಏನು ಅಂದರೆ ತುಂಬ ಚಿಕ್ಕ ವಯಸ್ಸಲ್ಲಿ ಹಿಂದಿನ ಕಾಲದಲ್ಲಿ ಬರೆದಿರೋವಂಥದ್ದು ಕಾಯಿಲೆಗಳೆಲ್ಲ ಈಗ ಬರ್ತಾ ಇದೆ. ಅದರಲ್ಲೂ ಬ್ಲಡ್ ಪ್ರೆಷರ್ ಆಗಲಿ ಬ್ಲಡ್ ಶುಗರ್ ಆಗಲಿ ತುಂಬ ಕೇಳ್ತೀವಿ ನಾವು. ಈಗ ಎಷ್ಟು ಚಿಕ್ಕ ವಯಸ್ಸಿನವ್ರಿಗೆಲ್ಲ 30-35 ವರ್ಷದವ್ರಿಗೆಲ್ಲ ಬ್ಲಡ್ ಪ್ರೆಷರ್ ಅಂತ ಹೇಳ್ತಾರೆ, ಶುಗರ್ ಇದೆ ಅಂತ ಹೇಳ್ತಾರೆ, ಅದನ್ನು ಅಡ್ರೆಸ್ ಮಾಡಬೇಕು ಅಂತ. ಅದೊಂದು ಮೇನ್ ಉದ್ದೇಶ. ಹೇಗೆ ಅಂತಂದರೆ ಅದು ಬರೀ ಔಷಧಿ ತಗೊಳ್ಳೋದು ಒಂದೇ ಅಲ್ಲ, ಅದನ್ನು ಪ್ರಿವೆಂಟಿವ್, ನಮ್ಮದು ಸ್ವಸ್ಥ ಮೈಸೂರು ಉದ್ದೇಶ ಪ್ರಿವೆಂಟಿವ್ ಮೆಷರ್ಸ್, ಅದ್ರ ಬಗ್ಗೆ ಅವೇರ್ನೆಸ್ ಒಂದು, ಆಮೇಲೆ ಅದಕ್ಕೆ ತಕ್ಕಂತೆ ಯಾವ್ಯಾವ ಟೈಮ್ಗೆ ಸ್ವಲ್ಪ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದಾಗಲಿ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದಾಗಲಿ ಈ ಚೆಕ್ ಮಾಡಿಸೋದಕ್ಕೂ ತುಂಬ ಜನ ಮುಂದೆ ಬರಲ್ಲ. ಮುಂದೆ ಬಂದು ಅವ್ರ ಹೆಲ್ತ್ ಅವ್ರು ನೋಡ್ಕೊಳ್ಳಿ ಅನ್ನೋದನ್ನು ನಾವು ಎನ್ಕರೇಜ್ ಮಾಡಬೇಕು ಅಂತ. ಜೊತೆಗೆ ಒಂದು ಕಮ್ಯುನಿಟಿ ಪ್ರೋಗ್ರಾಮ್ ಹಾಕ್ಕೊಂಡಾಗ ಅಲ್ಲಿ ಎಲ್ಲಾನು ಅಡ್ರೆಸ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ಹಿಡಿದು ಕಣ್ಣಿನ ದೃಷ್ಟಿ ದೋಷ ಇದ್ರೆ ಅದು, ಓವರಲ್ ಹೆಲ್ತ್, ಆಮೇಲೆ ಲೇಡೀಸ್ ಸಂಬಂಧಪಟ್ಟದ ಹೆಲ್ತ್, ಆಮೇಲೆ ಅಡೋಲೆಸೆಂಟ್ ಹೆಣ್ಮಕ್ಳಿಗೆ ಇರೋ ಪ್ರಾಬ್ಲಮ್ಸು, ಅದಕ್ಕೆ ಬೇಕಾದದ್ದು ಇಷ್ಟರ ಜೊತೆಗೆ ವಿಶೇಷವಾಗಿ ಮನೋವೈದ್ಯ ಅವ್ರನ್ನು ಕೂಡ ಒಂದು ಇಟ್ಕೊಂಡು ಅದನ್ನು ಅಡ್ರೆಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 6-7 ಸ್ಕೂಲ್ ಆಗಿದೆ, ಅದ್ರ ಜೊತೆಗೆ ಒಂದು ಕಮ್ಯುನಿಟಿ ಪ್ರೋಗ್ರಾಮ್ ಕೂಡ ಆಗಿದೆ. ಇದಿಷ್ಟು ಲಾಸ್ಟ್ 1-8 ತಿಂಗಳಿಂದ ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ.
2: ಯೋಗದ ಬಗ್ಗೆ ಗಮನ ಹರಿಸಿ,
3: ಯೋಗದ ಬಗ್ಗೆ ಇದಿಷ್ಟು ಬಿಟ್ಟು ಯೋಗಕ್ಕೆ ಸ್ವಲ್ಪ ತುಂಬ ಜಾಸ್ತಿನೂ ಕೊಟ್ಟಿದ್ದೀವಿ. ಅದರೊಳಗಡೆ ನಮ್ಮ ಇಲ್ಲಿ ಆಚಾರ್ಯ ಭರತ್ ಶೆಟ್ಟಿ ಅಂತ ಇಂಟರ್ನ್ಯಾಷನಲಿ ನೋನ್ ಯೋಗ ಗುರು ಅಂತಾನೆ ಹೇಳ್ತಾರೆ ಅವ್ರಿಗೆ, ಅವರು ನಮ್ಮ ಸ್ವಸ್ಥ ಮೈಸೂರಿಗೆ ಅಂಬಾಸಿಡರು. ನಮ್ಮ ಪ್ರೋಗ್ರಾಮ್ ಎಲ್ಲ ಪ್ರೋಗ್ರಾಮ್ಗೂ ಅವ್ರ ಊರಲ್ಲಿ ಇದ್ದಾಗ ಶಾಲೆ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ ಏನು ಮಾಡಬೇಕು, ಯಾವ ಇದು ಮಾಡೋದ್ರಿಂದ ನಿಮಗೆ ಸ್ವಾಸ್ಥ್ಯ ಚೆನ್ನಾಗಿಟ್ಕೋಬೋದು, ಈ ಶುಗರ್ ಎಲ್ಲ ಬರೋದಾಗಲಿ ಇದಕ್ಕೆ ತೊಂದರೆ ಇರುತ್ತೋ ಅದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಯಾವ್ಯಾವ ಎಕ್ಸಸೈಸ್ ಮಾಡಬೇಕು, ಆ ಇದನ್ನೆಲ್ಲ ಅವರು ತೋರಿಸ್ಕೊಡ್ತಾರೆ. ಅವ್ರ ಊರಲ್ಲಿದ್ದಾಗೆಲ್ಲ ಅವರು ಬಂದು ಅದಕ್ಕೆ ಸಲಹೆ ಕೊಡ್ತಾ ಇದ್ದಾರೆ.
2: ಮೈಸೂರು ಯೋಗದ ರಾಜಧಾನಿ ಅಂತ ಕರೆಸ್ಕೊಳ್ಳೋದಕ್ಕೆ ಮತ್ತು ಮೈಸೂರಿನಲ್ಲಿ ಒಂದು ಯೋಗ ಪರಂಪರೆಯನ್ನು ಹುಟ್ಟು ಹಾಕೋದಕ್ಕೆ ಮೈಸೂರು ಮಹಾರಾಜರು ನೀಡಿದಂತಹ ಕೊಡುಗೆ ತುಂಬಾ ಅಪಾರ ಅಂತ ಹೇಳ್ಬೋದು. ಅದನ್ನ ತಾವು ಈಗಲೂ ಮುಂದುವರಿಸ್ಕೊಂಡು ಬರ್ತಾ ಇದ್ದೀರಿ, ಅದರ ಬಗ್ಗೆ ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳಿ.
3: 19th century 19th ಶತಮಾನದಲ್ಲೇ ನಮ್ಮ ಮುಮ್ಮಡಿ ಕೃಷ್ಣಾಚಾರ್ಯರ್ ಅವರ ಅಲ್ಲಿಂದ ಯೋಗ ಪರಂಪರೆ ಶುರುವಾಯಿತು ಅಂತ ನಮಗೆ ತಿಳಿದಿರೋ ಇದರಲ್ಲಿ ಖುದ್ದಾಗಿ ಅವರು ತುಂಬ ಎಲ್ಲ ರೀತಿ ಅವ್ರ ಪೀರಿಯಡಲ್ಲಿ ಆರ್ಟ್, ಮ್ಯೂಸಿಕ್, ಯೋಗ ಜೊತೆಗೆ ಕುಸ್ತಿ ಆ ಥರ ಯಾವ್ಯಾವ ಕ್ಷೇತ್ರದಲ್ಲಿ ಅವ್ರಿಗೆ ಇದನ್ನು ತೋರಿಸ್ಬೋದು ಆಗುತ್ತೆ ಎಲ್ಲದಕ್ಕೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅವರು. ಅದರಲ್ಲೂ ಸಂಗೀತಕ್ಕಿರ್ಬೋದು, ನಾಟಕಕ್ಕಿರ್ಬೋದು, ಎಲ್ಲ ಕಲೆಗಳಿಗೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಯೋಗದಲ್ಲಿ ಅವರೇ ಖುದ್ದು ಎಲ್ಲ ಕಂಪೈಲ್ ಮಾಡಿ ಆ ಯೋಗ ವಿನ್ಯಾಸಗಳು, ಆಸನಗಳು, ಅದು ಹೇಗೆ ಮಾಡಬೇಕು ಅಂತ ಸೀಕ್ವೆನ್ಷಿಯಲ್ ಒಂದಾದ್ಮೇಲೆ ಒಂದು ಹೇಗೆ ಮಾಡಬೇಕು ಅನ್ನೋದು ಕೂಡ ಅದು ಒಂದು ಪುಸ್ತಕ ಕಂಪೈಲ್ ಮಾಡಿರೋದಿದೆ. ಅದನ್ನು ನಾವು ಶೀಘ್ರ ಅದನ್ನು ಹೊರತರಬೇಕು ಅಂತಿದ್ದೀವಿ. ಅವ್ರ ಕಾಲದಿಂದ ಆಮೇಲೆ ನಮ್ಮ ಚಾಮರಾಜ ಒಡೆಯರವರು ಅವರು ಕುಸ್ತಿಗೆಲ್ಲ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದರು. ಮುಮ್ಮಡಿಯವ್ರ ಕಾಲದಲ್ಲೇ ಗರಡಿಗಳೆಲ್ಲ ಇದಾಗಿ ಆಮೇಲೆ ಬಂದು ನಾಲ್ವಡಿ ಅವ್ರ ಟೈಮಲ್ಲಿ ಅವರು ಕೃಷ್ಣಮಾಚಾರ್ಯ ಅವ್ರನ್ನ ವಾರಣಾಸಿಯಿಂದ ಮೈಸೂರಿಗೆ ಕರ್ಕೊಂಬಂದು ಇಲ್ಲಿ ಯೋಗಶಾಲೆ ಮಾಡಬೇಕು ಅಂಥೇಳಿ ಸಂಸ್ಕೃತ ಪಾಠಶಾಲೆಯಲ್ಲಿ ಶುರು ಮಾಡಿಸಿ, ಮತ್ತು ಅರಮನೆಯಲ್ಲಿ ಈಗಲೂ ಅಲ್ಲಿ ನಮ್ಮ ಲಕ್ಷ್ಮೀರಾಮನ ದೇವಸ್ಥಾನದ ಮುಂದೆ ಮೈದಾನ ಅಲ್ಲಿ ಯೋಗ ಅರಸು ಮಕ್ಕಳಿಗೆ ಅಂತ ಶುರು ಮಾಡಿದ್ರು. ಆಮೇಲೆ ಎಲ್ರಿಗೂ ಶುರು ಮಾಡಲಿ ಅಂತ ಜಗನ್ಮೋಹನ್ ಪ್ಯಾಲೇಸ್ಗೆ ಶಿಫ್ಟ್ ಮಾಡಿದ್ರು ಅದನ್ನು. ಅದರಿಂದ ಒಂದಾದ್ಮೇಲೆ ಈಗ ಅವರು ಬಿ ಕೆ ಎಸ್ ಅಯ್ಯಂಗಾರ್ ಆಗಲಿ, ಬಿ ಎನ್ ಎಸ್ ಅಯ್ಯಂಗಾರ್ ಆಗಲಿ, ನಮ್ಮ ಪಟ್ಟಾಭಿ ಜೋಯಿಸ್ ಆಗಲಿ, ಅವರೆಲ್ಲ ಕೃಷ್ಣಮಾಚಾರ್ಯ ಅವರ ಶಿಷ್ಯರು. ಅವರೆಲ್ಲ ಆಮೇಲೆ ಮೈಸೂರಲ್ಲಿ ಬಂದು ಬಿ ಎನ್ ಎಸ್ ಅಯ್ಯಂಗಾರ್ ಅವರು ಇನ್ನೂ ಇದ್ದಾರೆ ಅಲ್ಲಿ ಮೈಸೂರಲ್ಲಿ. ಪಟ್ಟಾಭಿ ಜೋಯಿಸ್ನ ಹೇಳಲೇಬೇಕಿಲ್ಲ, ಅವ್ರದ್ದು ಯೋಗ ಶಾಲೆಗಳೇ ಮೈಸೂರಲ್ಲಿದೆ ಎರಡು ಮೂರು. ಆಗ ಅವ್ರು ಹಾಕಿದ್ದು ಇದರಲ್ಲಿ ಅದು ಹಾಗೆ ಬೆಳ್ಕೊಂಬಂದು ಇವತ್ತು ನಾವು ಮೈಸೂರು ಯೋಗ ರಾಜಧಾನಿ ಅಂತ ಹೇಳಲೇಬೇಕಾದಂಥದ್ದು. ಆದರೆ ನಮ್ಗೆ ಒಂದು ಹೆಮ್ಮೆ ಏನು ಅಂದರೆ ನಮ್ಮ ಮನೆತನದವರು ನಮ್ಮ ಪೂರ್ವಜರು ಅದು ಶುರು ಮಾಡಿ ಇಷ್ಟು ಮುಂದಕ್ಕೆ ಬಂದಿದೆ, ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂದರೆ ನಮ್ಮ ಮನೆಯವ್ರ ಇಚ್ಛೆನೂ ಇತ್ತು. ಅದು ಅವ್ರು ಮಾಡೋಕ್ಕಾಗದೇ ಇದ್ದ ನಮ್ಮ ಕೈಲಿ ಎಷ್ಟಾಗುತ್ತೋ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ನಾವು ಅದನ್ನು ಅಂದ್ಕೊಂಡಿದ್ದೀವಿ.
2: ಈಗಾಗಲೇ ತಾವು ಪ್ರಸ್ತಾಪ ಮಾಡಿದಿರಿ ಜೀವನ ಶೈಲಿ ನಿರ್ವಹಣೆ ಕೊರತೆಯಿಂದ ಆಗುವಂತಹ ಅಂದರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ನಾವೇನು ಕರಿತೀವಲ್ಲ, ಇದಕ್ಕೆ ಮುಂದಿನ ದಿನದಲ್ಲಿ ಸ್ವಸ್ಥ ಮೈಸೂರು ಏನಾದರೂ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆಯಾ?
3: ಕಾರ್ಯಕ್ರಮಗಳು ಪ್ರತಿ ಎರಡೆರಡು ತಿಂಗಳು ಮೂರು ತಿಂಗಳಿಗೂ ಮಾಡ್ತಾ ಇದ್ದೀವಿ. ಅದರೊಳಗಡೆ ನಮ್ಮ ಜೊತೆ ನಮ್ಮ ಸ್ವಸ್ಥ ಮೈಸೂರು ಫೌಂಡೇಶನ್ ಜೊತೆಗೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಮೈಸೂರು ಡಿಸ್ಟ್ರಿಕ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆಗೆ ನಮ್ಮ ಮೆಡಿಕಲ್ ಕಾಲೇಜ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇದು ಪ್ರೋಗ್ರಾಮ್ ಹೇಗೆ ಮಾಡ್ಕೋಬೇಕು ಅಂತಿದ್ದೀವಿ ಅಂದರೆ ನಮ್ಮ ಲೆವೆಲಲ್ಲೇ ನಮ್ಮ ಫೌಂಡೇಶನ್ ಲೆವೆಲಲ್ಲಾಗಲಿ ವೈದ್ಯರು ಯಾರ್ಯಾರು ನಮ್ಮ ಜೊತೆಗೆ ಇದ್ದಾರೆ ಅವ್ರ ಲೆವೆಲಲ್ಲಿ ಆಗೋದನ್ನೆಲ್ಲ ನಾವೇ ಮಾಡ್ತೀವಿ. ಅದ್ರ ಮುಂದಕ್ಕೆ ಏನಾರು ಸ್ವಲ್ಪ ಸಹಾಯ ಬೇಕು ಅಂದರೆ ಅವರು ಮುಂದೆ ಬಂದು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಅಲ್ಲಿ ತನಕ ಹೋಗಿಲ್ಲ, ಮುಂದೆ ಅವರು ನಮ್ಮ ಜೊತೆ ಸೇರಿ ಮೈಸೂರು ಜನರಿಗೆ ಅನುಕೂಲ ಆಗೋ ಥರ ಮಾಡ್ತೀವಿ ಅಂತ ನಮಗೆ ಪ್ರಯತ್ನ ಅಂತೂ ಖಂಡಿತ ಪಡ್ತಾ ಇದ್ದೀವಿ. ಅದೆಲ್ಲೋ ಒಂದು ಕಡೆ ನಿಧಾನ ಆಗ್ಬೋದು, ಬೇಗ ಆಗ್ಬೋದು, ಗೊತ್ತಿಲ್ಲ. ಇಂಥ ದಿನ ಅಂತ ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ, ಅದನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಿರೋದ್ರಿಂದ ಅದು ಆಗತ್ತೆ ಅಂತ ನಮಗೆ ನಂಬಿಕೆ ಇದೆ.
2: ತುಂಬ ಕಾರ್ಯಕ್ರಮಗಳಲ್ಲಿ ನೇರವಾಗಿ ತಾವೇ ಭಾಗವಹಿಸ್ತೀರಿ, ಮತ್ತೆ ಜನರೊಂದಿಗೆ ಬೆರೆಯುವಂತಹ ಗುಣ ತಮಗೆ ಸಾಕಷ್ಟು ಬಂದಿದೆ. ಹಾಗಾಗಿ ವೈಯಕ್ತಿಕವಾಗಿ ನಿಮ್ಮ ಅನುಭವದ ಮಟ್ಟದಲ್ಲೇ ಬಹಳಷ್ಟು ವಿಚಾರಗಳು ಅರಿವಾಗಿರುತ್ತೆ ತಮಗೆ, ನಿಮ್ಮ ಅನುಭವವನ್ನು ಒಂದು ಸ್ವಲ್ಪ ಹಂಚ್ಕೋಬೋದಾ?
3: ಜನಗಳು ಬರೆಯೋದು ಇನ್ನು ಹೊಸ್ತೇನಿಲ್ಲ, ಯಾಕೆ ನಮ್ಗೆ ಅದು ಹೊಸ್ದಾಗಿ ಬಂದಿಲ್ಲ. ನಂದು ನಾರ್ಮಲ್ ಅಪ್ಬ್ರಿಂಗಿಂಗ್. ಆಮೇಲೆ ಇಲ್ಲಿ ಮದುವೆ ಆದಮೇಲೂ ನಮ್ಮ ಮಾವನವ್ರು ಇರಲಿಲ್ಲ ಆವಾಗ, ನಮ್ಮ ಅತ್ತೆಯವರಾಗಲಿ ನಮ್ಮ ಹಸ್ಬೆಂಡ್ ಆಗಲಿ ಯಾವ ಥರ ರೆಸ್ಟ್ರಿಕ್ಷನ್ನು ಇಟ್ಟಿರಲಿಲ್ಲ, ಅವರು ಅಷ್ಟೇ ಸಲೀಸಾಗಿ ಎಲ್ಲರ ಜೊತೆನೂ ಬೇರೆಯವರು. ಈಗ ನನಗೆ ಕಾಣಿಸ್ತಾ ಇದ್ದೀನಿ, ಅವಾಗ ಕಾಣಿಸ್ತಾ ಇರಲಿಲ್ಲ, ಅದರಿಂದ ಹಾಗೆ ಅನ್ಕೊಂಡಿರ್ಬೋದು ಅಷ್ಟೇ.
2: ಅಲ್ಲ, ನಿಮ್ಮ ವೈಯಕ್ತಿಕ ಮಟ್ಟದಲ್ಲಿ ಏನಾದರೂ ವಿಶೇಷವಾದ ಅನುಭವಗಳಾಗಿದ್ದರೆ ಈ ಸ್ವಸ್ಥ ಮೈಸೂರು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಆ ತರಹದ ಅನುಭವಗಳನ್ನು ತಾವು ಹಂಚ್ಕೋಬೋದಾ ಅಂತ?
3: ತುಂಬ ಅನುಭವ ಆಗಿದೆ, ಯಾಕೆಂದರೆ ನಮ್ಮ ಹೆಣ್ಮಕ್ಳ ಶಾಲೆಯಲ್ಲಿ ಎಷ್ಟೋ ನಾವು ಶಾಲೆ ಪ್ರೋಗ್ರಾಮ್ಸ್ ಹಾಕಿದಾಗ ನಾವು ಅಂದ್ಕೊಂಡಂಗೆ ಈಗಿನ ಹೆಣ್ಮಕ್ಳು

0: ಯಾವ ರೀತಿ ಇನ್ವಾಲ್ವ್ ಮಾಡಬೇಕು ಅನ್ನೋ ಪ್ರಯತ್ನದ ಮಾಡಿ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಅವರು. ಅದು ನಮಗೆ ತುಂಬ ಇದಾಯಿತು. ಮತ್ತೆ ಇನ್ನೊಂದೇನು ಅಂದರೆ ಇವರು ವೃದ್ಧಾಪ್ಯ ಅಂತ ಏನು ಹೇಳ್ತಾರೆ,
1: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ.
0: ಅದು ಆರೋಗ್ಯಕರ ವೃದ್ಧಾಪ್ಯ ಅಂದರೆ ವೃದ್ಧಾಪ್ಯ ಅನ್ನೋದು ಒಂದು ದೈಹಿಕವಾದ ಸಂಕೇತ, ಅಂದರೆ ಮನಸ್ಸಿಗೆ ಯಾವ ವೃದ್ಧಾಪ್ಯನೂ ಇಲ್ಲ. ನನ್ನ ಅಭಿಪ್ರಾಯ ಅದು, ಮನಸ್ಸು ಎಷ್ಟು ಉಲ್ಲಾಸವಾಗಿ ಇಟ್ಕೊಂಡಿರ್ತಿರೋ ಅಷ್ಟು ನಿಮಗೆ ವೃದ್ಧಾಪ್ಯ ಬರಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ ಅದು. ಅದರಿಂದ ನಿಮ್ಗೇನು ಯಾವುದೋ ಒಂದು ಹವ್ಯಾಸ, ಏನೋ ಒಂದು ಹವ್ಯಾಸ ಇಟ್ಕೊಂಡಿದ್ರೆ, ಎಷ್ಟು ಚಿಕ್ಕ ಮಕ್ಕಳು ಕೇಳಿದ್ರು, ಎಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳು ಕೇಳಿದ್ರು ನಮಗೆ ಸ್ಟ್ರೆಸ್ ಅಂತಾರೆ, ಬೋರ್ಡಮ್ ಅಂತ ಹೇಳ್ತಾರೆ. ನಾವೆಲ್ಲ ಬೆಳೆಯುವಾಗ ಬೋರ್ಡಮ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ, ಸ್ಟ್ರೆಸ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ, ತಲೆನೋವು ತುಂಬ ಅಪರೂಪಕ್ಕೆ ಬರ್ತಿತ್ತು. ಈಗ ತುಂಬ ಕಾಮನ್ ಅವೆಲ್ಲ. ಯಾಕೆ ಅಂದರೆ ನಮ್ಮದು ಆ್ಯಕ್ಟಿವಿಟೀಸ್ ಜಾಸ್ತಿ ಇರ್ತಾ ಇತ್ತು. ಈಗ ಮಕ್ಕಳಿಗೆ ಔಟ್ಡೋರ್ ಆ್ಯಕ್ಟಿವಿಟೀಸ್ ತುಂಬ ಕಡಿಮೆ. ಅದೆಲ್ಲ ನೋಡಿದಾಗ ನನಗೆ ವೈಯಕ್ತಿಕವಾಗಿ ಸ್ವಲ್ಪ ಬೇಸರ ಆಗುತ್ತೆ. ನಾವು ಅಷ್ಟೊಂದು ಔಟ್ಡೋರ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ತಿದ್ವಿ, ಈಗ ಮಕ್ಕಳಿಗೆ ಒಂದು ಮೊಬೈಲ್ ಇಟ್ಕೊಂಡು. ಆದರೆ ಒಂದು ಹೇಳಬೇಕು, ಅವರುಗಳಿಗೆ ಈಗ ಹುಟ್ಟುತ್ತಾನೆ ಎಲ್ಲ ಥರ ಟೆಕ್ನಾಲಜಿನ ತಲೆಯಲ್ಲಿ ಇಟ್ಕೊಂಡೇ ಬಂದಿರ್ತಾರೆ ಅನಿಸುತ್ತೆ. ಆ ಇದು ನಮ್ಮ ಜನರೇಷನಲ್ಲಿ ಇರಲಿಲ್ಲ. ಇದೆರಡೂ ನಾನು ಯಾವಾಗಲೂ ಸ್ವಲ್ಪ ನಾನು ಅನಲೈಸ್ ಮಾಡೋ ಜಾಸ್ತಿ. ಇದು ನೋಡಿದಾಗ ನನಗೆ ಹಾಗನ್ನಿಸ್ತು.
1: ಪ್ರಮೋದಾದೇವಿ ಒಡೆಯರವರೇ, ನೀವು ವೈಯಕ್ತಿಕವಾಗಿ ಯೋಗವನ್ನು ಅಭ್ಯಾಸ ಮಾಡ್ತೀರಾ, ಮತ್ತು ವಿಶೇಷವಾಗಿ ಯೋಗ ಮತ್ತು ಆರೋಗ್ಯ ಈ ಎರಡನ್ನೇ ತಾವು ಪ್ರಧಾನವಾಗಿ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಕಾರಣ ಏನು?
0: ನಾನು ಸ್ವಲ್ಪ ಮೊದಲಿಂದನೂ ಪೈನ್ ಡಿಪೆಂಡೆಂಟ್. ನನಗೆ ಡಿಪೆಂಡೆನ್ಸಿ ಯಾರ ಮೇಲೂ ಇರಬಾರ್ದು ಅನ್ನೋದು ಅದೊಂಥರ ವೈಯಕ್ತಿಕವಾಗಿ ನನಗೆ ಮನಸ್ಥಿತಿ ಆಗಿದೆ. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ. ಅದರಲ್ಲೂ ಆರೋಗ್ಯದ ಬಗ್ಗೆ ತುಂಬಾ. ಹೇಗೆ ಅಂದರೆ, ನಮ್ಮದು ವಿಲ್ ಪವರ್ ಬೆಳೆಸ್ಕೊಂಡ್ರೆ ನೀವು ಏನು ಬೇಕಾದ್ರೂ ಡ್ರೆಸ್ ಮಾಡ್ಬೋದು ಅನ್ನೋದೊಂದು ಇದಿದೆ ನನಗೆ. ಆದ್ದರಿಂದ ಮತ್ತೆ ಯೋಗ ಅಂತ ಇಲ್ಲ, ಆದರೆ ನಮ್ಮ ಮೂವ್ಮೆಂಟ್ಗೆ ಫ್ಲೆಕ್ಸಿಬಿಲಿಟಿ, ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಆಗಲಿ, ನಮ್ಮ ಮನಸ್ಸು ಸ್ಥಿರವಾಗಿ ಇಟ್ಕೊಳ್ಳೋಕ್ಕಾಗಲಿ, ಅದಕ್ಕೆ ಏನು ಬೇಕೋ ಅದನ್ನು ಮಾಡ್ಕೋತೀನಿ ನಾನು.
1: ನಿಮ್ಮೊಂದಿಗೆ ಬೇರೆ ಸಂಸ್ಥೆಗಳು ಯಾವುದಾದ್ರೂ ಕೈ ಜೋಡಿಸಿದ್ದಾವ?
0: 20 ಸಂಸ್ಥೆಗಳು ಕೈ ಜೋಡಿಸೋದಕ್ಕೆ ಮುಂದೆ ಬಂದಿದ್ದಾರೆ. ಆದರೆ ಇನ್ನೂ ನಮ್ಮದು 6 ತಿಂಗಳಿಂದ ನಾವು ಆ್ಯಕ್ಟಿವ್ ಆಗಿ ಶುರು ಮಾಡಿರೋದು. ಅವ್ರುಗಳು ಇಂಡಿಪೆಂಡೆಂಟಾಗಿ ಅವ್ರವ್ರ ಸಂಸ್ಥೆ ಅಡಿಯಲ್ಲಿ ಅವರವರು ಮಾಡ್ತಾ ಇದ್ದಾರೆ. ಅದೆಲ್ಲ ಒಂದು ಕಡೆ ತಂದು, ಅದು ಒಂದು ವರ್ಷ ಆದಮೇಲೆ ಒಂದು ಕಡೆ ತಂದು ಯಾರು ಎಲ್ಲೆಲ್ಲಿ ಎಷ್ಟೆಷ್ಟು ಡ್ರೆಸ್ ಆಗಿದೆ ಅಂತ ಅದನ್ನು ತೊಗೊಂಡಿಲ್ಲ. ನಾವು ತೊಗೋಬೇಕು, ಇನ್ನೂ 4 ತಿಂಗಳಾದಮೇಲೆ ತೊಗೋತೀವಿ.
1: ಈ ಯೋಜನೆ ಏನಿದೆ, ಇದು ಬರೀ ಮೈಸೂರಿಗೆ ಮಾತ್ರ ಸೀಮಿತವೇ ಅಥವಾ ಇದನ್ನು ರಾಜ್ಯದಾದ್ಯಂತ ವಿಸ್ತರಿಸುವಂತಹ ಒಂದು ಆಶಯ ಏನಾದರೂ ಇದೆಯಾ ತಮಗೆ?
0: ಸದ್ಯದಲ್ಲಿ ಮೈಸೂರು ನಗರಕ್ಕೆ ಸೀಮಿತ ಮಾಡ್ಕೊಂಡಿದ್ದೀವಿ. ಮುಂದೆ ಅವಕಾಶ ಬಂದು ಇದು ಜನ ಎಲ್ಲ ಇನ್ನೂ ಸ್ವಲ್ಪ ಹೆಚ್ಚಿನ ಸಂಸ್ಥೆಗಳು, ಹೆಚ್ಚಿನ ಸಂಖ್ಯೆಯ ಸಂಸ್ಥೆಗಳು ಸೇರಿದ್ರೆ ಖಂಡಿತ ಆಗತ್ತೆ. ನಾವೇ ಮಾಡಬೇಕು ಅಂತಿಲ್ಲ, ಅವ್ರವ್ರು ಯಾವ ಸಂಸ್ಥೆ ಮುಂದೆ ಬಂದರೂ ಅವ್ರವ್ರ ನಿಟ್ಟಿನಲ್ಲಿ ಎಷ್ಟೆಷ್ಟಾಗತ್ತೋ ಅಷ್ಟೆಷ್ಟು ಮಾಡಿದ್ರೆ ನಮ್ಮದು ಮೈಸೂರು ನಗರ ಆಗಲಿ, ಮೈಸೂರು ಊರಿಗೆಲ್ಲ, ನಮ್ಮ ಮೈಸೂರು ಪೂರ್ತಿ ರಾಜ್ಯದಾದ್ಯಂತ ಅಂತ ನೀವೇನು ಹೇಳ್ತಿರೋ ಎಲ್ಲರದು ಜೊತೆಗೆ ನಮ್ಮ ಜನನೂ ಅದಕ್ಕೆ ಸ್ಪಂದಿಸಬೇಕು. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವರು ಮಾಡಿಸ್ಕೊಳ್ಳೋರು ಸ್ವಲ್ಪ ಮುಂದೆ ಬರದೇ ಹೋದರೆ ನಾವು ಎಲ್ಲರೂ ಬಲವಂತವಾಗಿ ಯಾರನ್ನೂ ಏನೂ ಮಾಡೋಕ್ಕಾಗಲ್ಲ. ನಾವು ಹೇಳ್ಬೋದು ಅಷ್ಟೇ, ಈ ಥರ ಇದೆ, ಒಂದು ಫೆಸಿಲಿಟಿ ಇದೆ, ಉಪಯೋಗಿಸ್ಕೊಳ್ಳಿ ಅದನ್ನು ಅಂತ ಹೇಳ್ಬೋದು. ಉಪಯೋಗಿಸ್ಕೊಂಡ್ರೆ ತುಂಬ ಸಂತೋಷ, ಉಪಯೋಗಿಸ್ಕೊಳ್ಳದೇ ಇದ್ದರೆ ನಾವು ಹಿಂಸೆ ಮಾಡಿ ಮಾಡೋಕ್ಕೆ ಇಷ್ಟಪಡಲ್ಲ. ಅವ್ರವ್ರಿಗೆ ಬರಬೇಕಾದ ಮನಸ್ಸಲ್ಲಿ ನನ್ನ ಹೆಲ್ತ್ ಚೆನ್ನಾಗಿಟ್ಕೋಬೇಕು, ಯಾರ ಮೇಲೂ ಡಿಪೆಂಡೆನ್ಸಿ ಇರಬಾರ್ದು. ಅದು ಈಗಿನ ಕಾಲದಲ್ಲಂತೂ ನಾನು ಹೇಳೋ ಅವಶ್ಯಕತೆ ಇಲ್ಲ. ತುಂಬ ಮಕ್ಕಳೆಲ್ಲ ಬೇರೆ ಕಡೆ ಅಲ್ಲಿ ಹೊರ ದೇಶಗಳಿಗಾಗಲಿ ಬೇರೆ ಕಡೆ ಕೆಲಸಕ್ಕೆ ಹೋದಾಗ ಪಾಪ ತಂದೆ ತಾಯಿಗಳು ಅವ್ರವ್ರು ಮಾತ್ರ ಇರ್ತಾರೆ. ಆ ಥರ ಎಲ್ಲ ತೊಂದರೆಗಳು ಬರುತ್ತೆ. ಆ ತೊಂದರೆಗಳೆಲ್ಲ ನಾವು ಇನ್ನೊಬ್ಬರಿಗೆ ಹೇಳಿ ಮಾಡೋಕ್ಕಿಂತ ಅವ್ರವ್ರ ಜವಾಬ್ದಾರಿ ಅವ್ರವ್ರಿಗೆ ಅರ್ಥಕೊಂಡು ಮಾಡಿದ್ರೆ ನಾವು ಹೇಳೋಕ್ಕೆ ಏನು ಉಳಿದಿರಲ್ಲ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್. ಬಟ್ ಅದು ಎಲ್ರಿಗೂ ಎಲ್ಲ ಸತಿನೂ ಆಗಲ್ಲ. ಅದರಿಂದ ಇದು ಹೇಳಿ ಮಾಡಿಸ್ಬೇಕು ಅಂತ ಅದರೊಳಗಡೆ ಎಷ್ಟು ನಾವು ತುಂಬ ಆಪ್ಟಿಮಿಸ್ಟಿಕ್ ಆಗಿದ್ದೀವಿ, ಮಾಡ್ತೀವಿ ಅಂತ ನೋಡ್ಬೇಕು.
1: ಮುಂದಿನ ಕಾರ್ಯಸೂಚಿ ಈಗಾಗಲೇ ತಾವು ತಯಾರು ಮಾಡಿರ್ಬೋದು, ಯಾಕೆಂದರೆ ನಿಮ್ಮ ಏನು ಪೀಳಿಗೆಯಲ್ಲಿ ಬಂದಂಥವರೆಲ್ಲ ವಿಷನರೀಸೇನೆ. ಹಾಗಾಗಿ ಮುಂದಿನ ಕಾರ್ಯಸೂಚಿಗಳು ಏನೇನು?
0: ನಾವು ಈ ಕಾರ್ಯಕ್ರಮಕ್ಕೆ 2 ವರ್ಷ ಇಟ್ಕೊಂಡಿದ್ದೀವಿ. ಆ 2 ವರ್ಷದಲ್ಲಿ ಈಗಾಗಲೇ ಇವರು ನಮ್ಮ ಡಾಕ್ಟರ್ ಶನಾಯಿ ಅವರು ಅವರು ನಮ್ಮ ಸಂಸ್ಥೆ ಜೊತೆಗಿದ್ದಾರೆ. ಆಗಲೇ ಅವರು ಕಡೆಯಿಂದ 100 ಯೋಗ ಕಾಂಪಿಟಿಷನ್ ಎಲ್ಲ ಮಾಡಿ ಅದೆಲ್ಲ ಮುಗ್ದಿದೆ. ಅದೇ ಥರ ಮೈಸೂರು ಆದ್ದರಿಂದ ಸ್ವಲ್ಪ ಯೋಗಕ್ಕೆ ಜೊತೆಗೆ ಸ್ವಲ್ಪ ಪರಿಸರ ಪ್ರಜ್ಞೆಯನ್ನು ತರಬೇಕು. ಪರಿಸರ ಚೆನ್ನಾಗಿದ್ದರೆ ಆಟೋಮ್ಯಾಟಿಕ್ ಆಗಿ ಹೆಲ್ತ್ ಚೆನ್ನಾಗಿರುತ್ತೆ. ಒಂದಕ್ಕೊಂದು

0: ಕುಡಿಯೋ ನೀರು ಚೆನ್ನಾಗಿದ್ದರೆ ಅದರಿಂದ ಬರೋ ಸಾಂಕ್ರಾಮಿಕ ರೋಗಗಳು ಬರಲ್ಲ. ಅದೆಲ್ಲ ಒಂದಕ್ಕೊಂದು ಕನೆಕ್ಟೆಡ್, ಆ ಎಲ್ಲ ಲಿಂಕನ್ನು ಸೇರಿಸಿ ಒಂದು ಮಾಡಬೇಕು ಅನ್ನೋ ಉದ್ದೇಶ. ಅದು 2 ವರ್ಷ ಟೈಮ್ ಇಟ್ಕೊಂಡಿದ್ದೀವಿ ಅದಕ್ಕೆ.
1: ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ನಿಮ್ಮ ಕಡೆಯಿಂದ ಏನಾದರೂ ಸಂದೇಶ ಇದೆಯಾ?
0: ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ. ಅದು ಒಂದಿನ ಅಂತ ಸೆಲೆಬ್ರೇಟ್ ಮಾಡೋ ಬದಲು ದಿನ ಸೆಲೆಬ್ರೇಟ್ ಮಾಡಿಕೊಂಡ್ರೆ ನಮ್ಮೆಲ್ಲರ ಹೆಲ್ತ್ ಚೆನ್ನಾಗಿರುತ್ತೆ. ಅದರ ಜೊತೆಗೆ ನಮ್ಮ ಮನಸ್ಸಿನ ಸ್ವಾಸ್ಥ್ಯ, ನಮ್ಮ ಚಲನೆ ಸ್ವಾಸ್ಥ್ಯ ಎರಡೂ ಇಟ್ಕೊಂಡ್ರೆ ನಮ್ಮ ಅಚೇತನ ಶಕ್ತಿ ಉಳಿಸ್ಕೊಂಡು ಎಲ್ರಿಗೂ, ನಮ್ಮ ಮೈಸೂರು ಒಂದೇ ಅಂತೆಲ್ಲ ನಮ್ಮ ದೇಶದ ಎಲ್ಲ ಜನರಿಗೂ ಯೋಗ ದಿನಾಚರಣೆ ಶುಭಾಶಯ ಹೇಳಿ, ಆ ಯೋಗದ ಒಂದು ಗುರಿ ಇಟ್ಕೊಳ್ಳೋದಲ್ಲದೆ ನಿಮ್ಮ ನಿಮ್ಮ ಸ್ವಾಸ್ಥ್ಯನೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾವು ಹಾರೈಸ್ತೀವಿ. ನಮ್ಮ ಸಂಸ್ಥೆಯಿಂದ, ನಮ್ಮ ಫೌಂಡೇಶನಿಂದ, ನಮ್ಮ ಡಾಕ್ಟರ್ ಪ್ರತಿಭಾ ರಿಜಿನಲ್ ವೆಸ್ಲಿ, ಡಾಕ್ಟರ್ ಶೆನಾಯ್ ಇವರೆಲ್ಲರ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರಿಗೂ ನಮ್ಮ ಶುಭಕಾಮನೆಗಳು.
1: ಡಾಕ್ಟರ್ ಎಂ ವಿ ಗೋಪಾಲ ಸ್ವಾಮಿ ಅವರಿಂದ ಆರಂಭ ಆಗಿ ಮೈಸೂರು ಮಹಾರಾಜರ ನಿರಂತರ ಪರಿಶ್ರಮದಿಂದ 90 ವರ್ಷಗಳನ್ನು ಪೂರೈಸಿರುವಂತಹ ಮೈಸೂರು ಆಕಾಶವಾಣಿ ಈಗ 92ನೇ ವರ್ಷ ನಡೀತಾ ಇದೆ. ಆಕಾಶವಾಣಿ ಸ್ಟುಡಿಯೋದಲ್ಲಿ ತಾವು ಕೂತಿದ್ದೀರಿ. ಮಹಾರಾಜರು ಒಂದು ಕಾಲದಲ್ಲಿ ಇಲ್ಲಿ ಬಂದು ಆಕಾಶವಾಣಿಯಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಂತಹ ಕಾಲ ಇತ್ತು. ಅಂಥದೇ ಸ್ಟುಡಿಯೋದಲ್ಲಿ ತಾವು ಕೂಡ ಇದ್ದೀರಿ. ತಮಗೇನು ಅನ್ನಿಸ್ತಾ ಇದೆ ಆಕಾಶವಾಣಿ ಬಗ್ಗೆ, ತಮ್ಮ ಒಂದು ಅಭಿಪ್ರಾಯ ಚಿಂತನೆಗಳು ಏನು ಮೇಡಮ್?
0: ನಮ್ಮ ಮಾವನೂರ ಕಾಲದಲ್ಲಿ ಶುರು ಮಾಡಿದ್ದು ಆಕಾಶವಾಣಿ, ಆ ಮನೆತನ ರೆಪ್ರೆಸೆಂಟ್ ಮಾಡೋಕ್ಕೆ ನನಗೂ ತುಂಬ ಹೆಮ್ಮೆ. ಮತ್ತು ಅವ್ರಿಗೂ ನಾವೆಷ್ಟು ಹೇಳಿದ್ರು ನಾವು ಯಾವ ರೀತಿ ಅವ್ರಗಳಿಗೆ ಇದನ್ನು ಸಲ್ಸೋಕ್ಕೂ ನಮ್ಮ ಕೇಳಿ ನಾವು ಇಷ್ಟೇ ಹೇಳಿದ್ರು ತುಂಬ ಕಡಿಮೆ. ಅದು ನಾವು ಕೇಳಿದಂಗೆ ಇಲ್ಲ, ರುಜಾಮನ್ ಆರ್ಕಿಟೆಕ್ಟ್ನ ಕರ್ಕೊಂಬಂದು ಎಕೋಸ್ಟಿಕ್ಸ್ ಎಲ್ಲ ಸ್ವತಃ ಇಂಟ್ರೆಸ್ಟ್ ತೊಗೊಂಡೆಲ್ಲ ಮಾಡಿಸಿದ್ರು. ಅದೆಲ್ಲ ಕೇಳಿದ್ದೀವಿ, ಅದ್ರ ಬಗ್ಗೆ ತಿಳಿದಿದೆ. ಆದರೆ ಅದು ಇನ್ನೂ ಸಂಸ್ಥೆ ಮುಂದುವರಿಸಿ ಅದೇ ಮಟ್ಟದಲ್ಲಿ ಇಟ್ಕೊಂಡು ಮುಂದುವರಿತಿರೋರಿಗೆ ಅದೊಂದು ಗಿಡ ಹುಟ್ಟಾಕೋದು ಸುಲಭ, ಅದನ್ನ ಬೆಳೆಸಿ ಉಳಿಸೋದು ಎಲ್ರಿಗೂ ಸಲ್ಲತ್ತೆ. ಅದರದ್ದು ಶ್ರೇಯ ಎಲ್ರಿಗೂ ಸಲ್ಲತ್ತೆ. ಅದು ನೀವು ಸಂಸ್ಥೆನ ಉಳಿಸ್ಕೊಂಡು ಮುಂದುವರಿಸ್ಕೊಂಬಂದಿದ್ದೀರಿ. ನಿಮ್ಮೆಲ್ರಿಗೂ ನನ್ನ ಶುಭಾಶಯಗಳು ಮತ್ತು ಶುಭಕಾಮನೆಗಳು. ಹೀಗೆ ಮುಂದುವರಿಲಿ, ಇನ್ನೂ ಬೇಕಾದಷ್ಟು ಕಾರ್ಯಕ್ರಮಗಳು ನಿಮ್ಮ ಕಡೆಯಿಂದನೂ ಆಗಬೇಕಾಗಿದೆ. ಆಕಾಶವಾಣಿ ಅಂತ ಅವ್ರು ಹೆಸರು ಕೊಟ್ಟಿದ್ದೇ ನಮಗೆ ತುಂಬ ಸಂತೋಷ. ಮೈಸೂರಿಂದ ಆಕಾಶವಾಣಿ ಅಂತ ಇತ್ತು ಅಂತ ನಾವು ಅಂದ್ಕೊಂಡಿರೋದಾಗಲಿ. ಆಕಾಶವಾಣಿ ಇಟ್ಕೊಂಡ ಮೇಲೆ ಇವರು ಟೆಲಿವಿಷನ್ ಎಲ್ಲ ಬಂದಾಗ ದೂರದರ್ಶನ್ ಅಂತ ಇಟ್ಕೊಂಡದ್ದು ಇದರ ಮೇಲೇನೆ ಅಂತ ನಾವು ಅಂದ್ಕೊಂಡಿರೋದು. ಆ ಥರ ಬರಬೇಕು, ಅದು ನಮ್ಮ ಕಲ್ಚರ್ ನಮ್ಮ ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟರೆ. ಈ ಥರ ಅನೇಕ ಆಕಾಶವಾಣಿ ಪ್ರೋಗ್ರಾಮ್ಗಳು, ಹಾಗೆ ಥರ 2 ಸತಿ ಸಂಗೀತಕ್ಕೂ ಕೂಡ ಬಂದಿದ್ದೀನಿ ನಾನು ಪ್ರೋಗ್ರಾಮ್ಗೆ. ಆ ಥರ ನೀವು ನಮ್ಮ ಮಾವನೂರು ಸೆಂಟಿನರಿನಲ್ಲಿ ಆಕಾಶವಾಣಿಯಿಂದ ಅವ್ರದ್ದು ಕಾಂಪೋಸಿಷನ್ ಕೂಡ ಪ್ರಸಾರ ಮಾಡಿತ್ತು. ಸೊ ಅದೆಲ್ಲಕ್ಕೂ ನಿಮ್ಗೆ ಎಲ್ಲಾನು ಸೇರಿ ಇವತ್ತು ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.
1: ಮೈಸೂರನ್ನ ಯೋಗ ನಗರಿಯನ್ನಾಗಿಸೋದಕ್ಕೆ ಮತ್ತೆ ಸ್ವಚ್ಛ ಮೈಸೂರನ್ನಾಗಿಸೋದಕ್ಕೆ ಮುಂದಿನ ದಿನದಲ್ಲಿ ಏನನ್ನ ನಿರೀಕ್ಷೆ ಮಾಡಬಹುದು ನಾವು?
0: ಸ್ವಚ್ಛತೆ ಬಗ್ಗೆ ಎಲ್ಲ ಒಬ್ಬೊಬ್ರಿಗೂ, ನಮ್ಮ ಒಂದೊಂದು ಪ್ರಜೆಗಳಿಗೂ ಅದ್ರ ಬಗ್ಗೆ ಪ್ರಜ್ಞೆ ಇರಬೇಕು, ಅದ್ರ ಬಗ್ಗೆ ಕಾಳಜಿ ಇರಬೇಕು. ನಾವು ನಮ್ಮ ಮನೆ ಹೈಜೀನ್, ನಮ್ಮ ಸ್ವತಃ ಹೈಜೀನ್ ನೋಡಿಕೊಂಡ್ರೆ ನಾವು ಸ್ವಸ್ಥವಾಗಿರ್ತೀವಿ, ಸ್ವಚ್ಛವಾಗಿರ್ತೀವಿ, ಜೊತೆಗೆ ಪರಿಸರನೂ ಸ್ವಚ್ಛ. ನಾವು ಎಷ್ಟು ಜವಾಬ್ದಾರಿ ತಗೋತೀವೋ ಪರಿಸರಕ್ಕೂ ಅಷ್ಟೇ ಜವಾಬ್ದಾರಿ ಇಟ್ಕೊಂಡು ಮಾಡಬೇಕು ಅಂತದ್ದು ನಮ್ಮ ಅನಿಸಿಕೆ.
1: ಅಂತಿಮವಾಗಿ ಏನಾದರೂ ಸಂದೇಶ ಇದೆಯಾ ತಮ್ಮದು?
0: ಆಕಾಶವಾಣಿ ನಮಗೆ ಇಲ್ಲಿ ನೀವು ಇವತ್ತಿನ ದಿನ ನಮ್ಮ ಸ್ವಸ್ಥ ಮೈಸೂರು ಬಗ್ಗೆ ಮಾತಾಡಿಸಿದ ತುಂಬ ಸಂತೋಷ. ಮತ್ತು ನಿಮ್ಮ ಇಲ್ಲಿ ಆಕಾಶವಾಣಿಯಲ್ಲೂ ನೀವೆಲ್ಲರೂ ಯಾವಾಗ ಬೇಕಾದ್ರೂ ನಮ್ಮ ಸ್ವಸ್ಥ ಮೈಸೂರು ಇದನ್ನು ಪಡ್ಕೋಬೋದು. ಡಾಕ್ಟರ್ ಶೆನ್ನೈಗಾಗಲಿ, ನಮ್ಮ ವೆಸ್ಲಿ ಅವ್ರಿಗಾಗಲಿ, ಡಾಕ್ಟರ್ ಪ್ರತಿಭಾಗ ಹೇಳಿದ್ರೆ ನಿಮ್ಮ ಇಲ್ಲಿ ಆಕಾಶವಾಣಿ ಅವ್ರಿಗೂ ಆ ಪ್ರೋಗ್ರಾಮ್ ಎಕ್ಸ್ಟೆಂಡ್ ಮಾಡ್ತೀವಿ. ಅದಲ್ಲದೆ ನಿಮ್ದು ಇನ್ನೇನಾದ್ರು ಇದ್ರೂ ನಾವು ಪ್ರಯತ್ನ ಪಡ್ತೀವಿ ಅದನ್ನು ಈಡೇರಿಸೋಕ್ಕೆ.
1: ಒಳ್ಳೆಯದು ಪ್ರಮೋದಾದೇವಿ ಒಡೆಯರವರೇ, ಇದುವರೆಗೂ ತಾವು ಸ್ವಸ್ಥ ಮೈಸೂರು ಸಂಸ್ಥೆ ಹಾಗೆ ಮೈಸೂರು ಮಹಾರಾಜರಾದ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರವರ ಹೆಸರಿನಲ್ಲಿ ಸ್ಥಾಪಿಸಿರುವಂತಹ ಟ್ರಸ್ಟಿನ ಬಗ್ಗೆ, ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ನಿಮ್ಮ ವೈಯಕ್ತಿಕ ಚಿಂತನೆಗಳನ್ನು ಬಹಳ ಸೊಗಸಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಿಮ್ಮೆಲ್ಲ ಕಾರ್ಯಗಳು ಯಶಸ್ವಿಯಾಗಲಿ, ಮೈಸೂರು ಆಕಾಶವಾಣಿ ಸದಾ ನಿಮ್ಮ ಬೆಂಬಲಕ್ಕಿರುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಾವು ಇಲ್ಲಿವರೆಗೂ ಬಂದು ನಮ್ಮ ಜೊತೆ ಮಾತಾಡಿ ನಮ್ಮ ಕೇಳುಗರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸಿದ್ದಕ್ಕೆ, ಕೇಳುಗರ ಪರವಾಗಿ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
0: ಧನ್ಯವಾದ,
1: ಪದೇ ಪದೇ ಬರ್ತಾ ಇರಿ. ವಂದನೆಗಳು, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ

ಮೈಸೂರಿನ ಯೋಗ ಪರಂಪರೆಗೆ ಮೈಸೂರು ರಾಜವಂಶಸ್ಥರ ಕೊಡುಗೆ ಮತ್ತು ಸ್ವಸ್ಥ ಮೈಸೂರು. ಈ ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಕೃಷಿ ಸಿಂಚಾಯಿ ಯೋಜನೆ, ಈ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಎಸ್ಎ ಗದ್ದನಕೇರಿ.
2: ತಾವೆಲ್ಲರೂ ಗಮನಿಸಿದಂತೆ ಉಷ್ಣತಾಮಾನ ಭೂಮಿಯಲ್ಲಿ ಹೆಚ್ಚಾಗ್ತಾ ಇದೆ. ಅದಕ್ಕೆ ಅನೇಕ ಕಾರಣಗಳು. ಹೀಗಾಗಿ ನೀರಿನ ಬೇಡಿಕೆ ಬೆಳೆಗಳಿಗೆ ಹೆಚ್ಚಾದಾಗ ಏನ್ ಮಾಡಬೇಕು? ನೀರಾವರಿ ನಿರ್ವಹಣೆ ಅಥವಾ ನೀರಿನ ನಿರ್ವಹಣೆ, ಯಾಕಂದ್ರೆ ನಮ್ಮ ಸುತ್ತಲೂ ಅನೇಕ ನೀರಾವರಿ ಮೂಲಗಳಿದ್ರೂ ಕೂಡ ಆ ನೀರು ನಮಗೆ ಉಪಯೋಗ ಆಗಲಾರದಂತ ಉಪ್ಪಿನಂಶ ಹೊಂದಿದಂಥ ಸಮುದ್ರಗಳಲ್ಲಿ ಸಂಗ್ರಹವಾಗಿದೆ. ಆದ್ರೆ ಆ ನೀರು ಎಷ್ಟು ಇಂಪಾರ್ಟೆಂಟು, ಯಾಕಂದ್ರೆ ಕೃಷಿಯಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಆ ಒಂದು ನೀರಿನ ಒಂದು ಸದ್ಬಳಕೆಯನ್ನ ಮತ್ತು ಪ್ರತಿ ಹನಿಗೆ ಹೆಚ್ಚು ಬೆಳೆ ಬೆಳಿಬೇಕು ಅನ್ನುವಂತ ನಿಟ್ಟಿನೊಳಗೆ ಹರ್ ಖೇತ್ ಕೋ ಪಾನಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಜುಲೈ 1 2015 ಪ್ರಾರಂಭವಾದ ಪ್ರಧಾನಮಂತ್ರಿ ಕೃಷಿ ಸಂಚಯ ಯೋಜನೆ ಇದು. ಈಗ ಪಕ್ಕಾ ಇಲ್ಲಿ ನೀರಾವರಿ ಸೌರ ಸಹಿತಪ ಅಂತ ಗೊತ್ತಾದಾಗ ಅದು ನದಿಯಾಗಿರ್ಬೋದು, ಕೆರೆಯೇ ಆಗಿರ್ಬೋದು, ಅಥವಾ ಅಂತರ್ಜಲನೇ ಆಗಿರ್ಬೋದು, ಬೋರ್ ಮೂಲಕ ಅಥವಾ ಕೊಳವೆ ಬಾವಿ ಮೂಲಕ ಅಂತಿರಲ್ಲ, ಆ ಒಂದು ಸಾಗುವಳಿ ಪ್ರದೇಶ ಏನಿರ್ತಲ್ಲ, ಆ ನೀರಾವರಿ ಮೂಲಗಳನ್ನು ಹೊಂದಿದಂತಲ್ಲಿ ಅಲ್ಲಿ ಆ ಏರಿಯಾ ವಿಸ್ತಾರ ಮಾಡೋದು. ವಿಸ್ತಾರ ಹೆಂಗೆ ಮಾಡೋದು? ನೀರು ವೇಸ್ಟೇಜ್ ಆಗಿರ್ತದಲ್ಲ, ಅದನ್ನು ಕಡಿಮೆ ಮಾಡೋದು. ನೀರು ಹೆಂಗೆ ವೇಸ್ಟೇಜ್ ಆಕತಿ? ಒಂದು ನಮ್ಮ ಕೆನಾಲ್ನಾಗ ಅದನ್ನು ಸರಿಯಾಗಿ ಪಿಚಿಂಗ್ ಮಾಡಿರಲಿಲ್ಲ ಅಂದ್ರೆ ಅಲ್ಲಿ ಬಿರುಕು ಬಿಟ್ಟು ಅಲ್ಲೇ ನೀರು ಹೆಂಗೆ ತಿರ್ತತಿ? ಆಪರೇಷನ್ ಲಾಸ್ ಏನು ಮಾಡೋಕೆ ಆಗಂಗಿಲ್ಲ. ಆದ್ರೆ ಕನ್ವಿಯನ್ಸ್ ಲಾಸು, ಫೀಲ್ಡ್ ಚನಲ್, ಮೈಕ್ರೋ ಚನಲ್ನಾಗ ನೀರು ಬರುವಾಗ ಸಾಕಷ್ಟು ವೇಸ್ಟೇಜ್ ಇರುತ್ತೆ. ನಾವು ಕೆನಲ್ ಸರಿಯಾಗಿ ಮೇಂಟೈನ್ ಮಾಡಬೇಕು, ನೀರು ಸರಾಗವಾಗಿ ಹರಿದು ಬರಬೇಕು, ಅದಕ್ಕೆ ಕರೆಕ್ಟ್ ಸ್ಲೋಪ್ ಇರಬೇಕು, ಎಲ್ಲೂ ಅನ್ನೆಸರಿ ವೇಸ್ಟ್ ಆಗಬಾರ್ದು, ಎಲ್ಲರಾದ್ರೂ ಒಡೆದು ಬೇರೆ ಕಡೆ ಹೋಗಿ ನಮಗೆ ಬೇಡದ ಜಾಗದಲ್ಲಿ ಹೋಗಿ ಅಲ್ಲಿ ಕೂಡ ಮಣ್ಣಿನ ಗುಣಮಟ್ಟವನ್ನು ಹಾಳು ಮಾಡೋದ ನಿಟ್ಟಿನಲ್ಲಿ ಕೂಡ ಎಲ್ಲ ಒಂದು ಪ್ರಮುಖವಾಗಿ ಒಟ್ಟಾರೆ ನೀರಾವರಿ ಬಳಕೆಯ ಒಂದು ದಕ್ಷತೆಯನ್ನು ಹೆಚ್ಚುವಂತ ಕಾರ್ಯ ಈ ಯೋಜನೆಯೊಳಗೆ ಐತಿ. ಇಲ್ಲಿ ಭರವಸೆ ನೀರಾವರಿಗಾಗಿ ಮೂಲಗಳನ್ನು ಮೊದಲು ರಚಿಸೋದ್ರ ಮೇಲೂ ಕೇಂದ್ರೀಕರಣ ಐತಿ. ಜಲಸಂಚಯ ಮತ್ತು ಜಲಸಿಂಚನ ಮೂಲಕ ಸೂಕ್ಷ್ಮ ಮಟ್ಟದಲ್ಲಿ ಮಳೆ ನೀರನ್ನು ಬಳಸಿಕೊಳ್ಳುವ ಮೂಲಕ ರಕ್ಷಣಾತ್ಮಕ ನೀರಾವರಿಯನ್ನು ಸೃಷ್ಟಿಸುತ್ತದೆ. ಅಂದರೆ ಪ್ರೊಟೆಕ್ಟಿವ್ ಇರಿಗೇಷನ್, ಸಂರಕ್ಷಣಾತ್ಮಕ ನೀರಾವರಿ. ನಾವು ನೀರಾವರಿಯನ್ನು ಬಹಳ ಮಂದಿ ನಾವು ಏನು ತಿಳ್ಕೊಂತೀವಿ, ಬೆಳೆಗೆ ನೀರು ಬೇಕಾಗಿಲ್ಲ. ಆ್ಯಕ್ಚುಲಿ ಬೆಳೆಗೆ ಬೇಕಾಗಿರೋದು ತೇವಾಂಶ. ನಾವು ಅನೇಕ ಸಾರಿ ಕೇಳ್ತೀವಿ ಬ್ಲ್ಯಾಕ್ ಸೋಯಲ್ನೊಳಗೆ ಅಚ್ಚುಕಟ್ಟು ಪ್ರದೇಶದೊಳಗೆ, ಎಸ್ಪೆಷಲಿ ನದಿ ಅಚ್ಚುಕಟ್ಟು ಪ್ರದೇಶದೊಳಗೆ ನೀರಾವರಿ ಏನು ಬಿಡ್ರಿ, ಒಂದು ಶಾಪನ ಬಿಡ್ರಿ, ಅದು ವರ ಅಲ್ಲ ಅಂತಾರೆ. ಯಾಕಂತಾರೆ? ಮಣ್ಣಿನೊಳಗೂ ಅಂದರೆ ಕ್ಯಾಲ್ಸಿಯಮ್ಮು, ಮ್ಯಾಗ್ನೀಷಿಯಮ್ಮು, ಸೋಡಿಯಮ್ಮು ಇವೆಲ್ಲ ಹೆಚ್ಚದವು, ಇನ್ನು ನೀರಿನೊಳಗೂ ಅವೇ ಹೆಚ್ಚದವು. ಹಿಂಗಾಗಿ ಅದು ಏನು ಉಪಯೋಗ ಅನ್ನುವಂಥ ವಿಚಾರಗಳು ಅನೇಕ ಸಾರಿ ಬರ್ತಾವೆ. ಯಾಕಂದ್ರೆ ಕಮಾಂಡ್ ಏರಿಯಾದೊಳಗೆ ಅನೇಕ ಕಡೆ ಅಚ್ಚುಕಟ್ಟು ಪ್ರದೇಶದೊಳಗೆ ಸಾಕಷ್ಟು ಭೂಮಿ ಸೌಳು ಜೌಳ ಯಾಕಾಗೈತೆ ಅಂದು ವಿಚಾರ ಮಾಡಿದಾಗ ಈ ಒಂದು ಯೋಜನೆ ಮಹತ್ವ ನಮಗೆಲ್ಲರಿಗೂ ಅರಿವಾಗುತ್ತೆ. ಅದಕ್ಕೆ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಇದನ್ನು ಮಾಡಿ ಒಂದು ಮೇಲ್ವಿಚಾರಣೆ, ಈ ಒಂದು ಯೋಜನೆ PMKSY ಪ್ರಧಾನಮಂತ್ರಿ ಕೃಷಿ ಸಂಚಯ ಯೋಜನೆ, ಇದರ ಮೇಲ್ವಿಚಾರಣೆ ಅಂತರ್ ಸಚಿವಾಲಯದ ರಾಷ್ಟ್ರೀಯ ಚಾಲನಾ ಸಮಿತಿ ಅಂತ ಮಾಡಿ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಂಬಂಧಿತ ಸಚಿವಾಲಯ

0: ಕೇಂದ್ರ ಮಂತ್ರಿಗಳೊಂದಿಗೆ ರಚಿಸಲಾಗುತ್ತದೆ. ಇಲ್ಲಿ ಅಗ್ರಿಕಲ್ಚರ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ರೆವಿನ್ಯೂದವರದ್ದು ಇರ್ಬೋದು, ಎಲ್ಲ ಇಲಾಖೆಗಳ ಸಚಿವಾಲಯಗಳು ಇಲ್ಲಿ ಇನ್ವಾಲ್ವ್ ಆಗಿರ್ತವೆ. ಆ ಕಾರ್ಯಕ್ರಮದ ಪ್ರಕಾರ ಈ ಕಾರ್ಯಕ್ರಮ ಅನುಷ್ಠಾನ, ಸಂಪನ್ಮೂಲಗಳ ಹಂಚಿಕೆ, ಅಂತರ್ ಸಚಿವರ ಸಮನ್ವಯ, ಮೇಲ್ವಿಚಾರಣೆ ಮತ್ತು ಕಾರ್ಯಕ್ಷಮತೆ ಇವೆಲ್ಲ ಒಂದು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡಕ್ಕೆ ಮತ್ತು ಆಯೋಗದ ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿನೂ ಇರುತ್ತೆ. ಇನ್ನು ಪ್ರಧಾನಮಂತ್ರಿ ಕೃಷಿ ಸಂಚಯ ಯೋಜನೆ ಏನಪ್ಪಾ, ನಮ್ಮ ರೈತರ ಮಟ್ಟದಾಗ ನಾವು ಅದನ್ನು ಏನು ತಿಳ್ಕೋಬೇಕು, 90% ಸಹಾಯಧನ ಇದಕ್ಕೆ. ತೋಟಕ್ಕೆ ನೀವು ಸ್ಪ್ರಿಂಕ್ಲರ್ ಅಳವಡಿಸಕ್ಕೆ ಎಲ್ಲರಿಗೂ ಗುರ್ತೈತೆ, ತುಂತುರು ನೀರಾವರಿ ಅಂದ್ರೆ ಸ್ಪ್ರಿಂಕ್ಲರ್, ಹನಿ ನೀರಾವರಿ ಅಂದ್ರೆ ಡ್ರಿಪ್. ಇವೆರಡು ನೀರಾವರಿ ಬರೋದ್ರಿಂದ ಏನಾಗುತ್ತೆ, ಮಣ್ಣಿನ ಗುಡ್ಡ ನಮ್ಮ ಕೆಡೋದಲ್ಲ. ಕೆಲವೊಂದಿಷ್ಟು ಸಮಸ್ಯೆ ಅದಾವು, ಗಾಳಿ ಹೆಚ್ಚಿದ್ದಾಗ ಸ್ಪ್ರಿಂಕ್ಲರ್ ಸರಿಯಾಗಿ ಉಪಯೋಗ ಆಗಿಲ್ಲ ಅನ್ನೋದಾಗ್ಲಿ, ಕೆಲವೊಮ್ಮೆ ರೆಡ್ ಸಾಯಿಲ್ನಾಗ ಸ್ಪ್ರಿಂಕ್ಲರ್ ಚಲೋ ಅಲ್ಲ ಅನ್ನೋದು, ಯಾಕಂದ್ರೆ ನೀರು ಹಿಂಗಂಗಿಲ್ಲ ಅನ್ನೋದು ಕೆಲವೊಂದು ಅದಾವು. ಇದ್ದಾಗ ಕೂಡ ಕೃಷಿ ಭೂಮಿಗೆ ಒಟ್ಟು ನೀರಿನ ಕೊರತೆ ಆಗದಂತೆ ರೈತರು ಮೈಕ್ರೋ ಇರಿಗೇಷನ್ ಸಿಸ್ಟಮ್ಸ್, ಸ್ಪ್ರಿಂಕ್ಲರ್ ಅಥವಾ ಉತ್ತಮ ತಂತ್ರಜ್ಞಾನ ಇವನ್ನೆಲ್ಲ ಈ ಯೋಜನೆಯೊಳಗೆ ಬರ್ತವೆ. ಹೊಲದಲ್ಲಿ ಬೆಳೆ ಬೆಳೆದರೆ ಅದರ ಹಿಂದಿನ ರೈತರ ಬೆವರಿನ ಶ್ರಮ ಎಷ್ಟು ಅಡಗಿರ್ತೈತಿ. ಹೊಲ ಉಳುಮೆ ಮಾಡಿ, ಬಿತ್ತನೆ ಮಾಡಿ, ಅಗತ್ಯಕ್ಕೆ ತಕ್ಕಂತೆ ನೀರು ಉಣಿಸಿದ್ರಷ್ಟೇ ಹೊಲ ಹಸಿರಿನಿಂದ ಕಂಗಡಿಸಲು ಸಾಧ್ಯ. ಯಾಕಂದ್ರೆ ನೀರು ಹೆಚ್ಚು ಬಿಟ್ರೂ ತ್ರಾಸು, ಎಲ್ಲ ಪೋಷಕಾಂಶಗಳು ಡ್ರೈನ್ ಆಗೋಕ್ಕಾವು, ಮತ್ತು ಹೆಚ್ಚು ತೇವಾಂಶ ಇರೋದ್ರಿಂದ ಅವು ಬೆಳೆ ಕೆಡ್ತಾವು, ಒಂಥರ ಶೀತಬಾಧೆಗೆ ಈಡಾಗಿ ಅನೇಕ ರೋಗ ರುಜಿನಗಳು ಕೀಟಗಳು ಬರ್ತಾವೆ. ಅದಕ್ಕೆ ಇದು ಎಲ್ಲದಕ್ಕೂ ಪರಿಹಾರವಾಗಿ ಏನಂದ್ರೆ ಒಳ್ಳೆಯ ಒಂದು ಇರಿಗೇಷನ್ ಸಿಸ್ಟಮ್ ಡೆವಲಪ್ ಮಾಡಬೇಕು. ಹೆಚ್ಚು ನೀರು ಬೇಡ, ತೇವಾಂಶ ಬೇಕು. ಈಗ ಇವತ್ತಿಗೂ ಭಾರತದಲ್ಲಿ ಉತ್ತಮ ನೀರಾವರಿ ವ್ಯವಸ್ಥೆ ಮರೀಚಿಕ್ಕಾಗಿದೆ. ಬೇರೆ ಬೇರೆ ಡೆವಲಪ್ಡ್ ಕಂಟ್ರಿ ಒಳಗೆ ಬಹಳ ಎಫಿಷಿಯಂಟ್ ಯೂಸ್ ಆಫ್ ವಾಟರ್ ಅದು. ನಮಗಿನ ನೀರಿನ ಮೂಲಗಳು ಕಡಿಮೆ ಇದ್ದರೂ ನಮ್ಮಷ್ಟು ಮಳೆ ಆಗ್ಲಿಕ್ಕಂದ್ರೂ ಅವರು ನೀರಾವರಿ ಒಳಗೆ ನಮಗಿನ ಹೆಚ್ಚಿನ ಯಶಸ್ಸು ಸಾಧಿಸ್ತಾರೆ. ಇಲ್ಲೇನಾಗ್ಬಿಟ್ಟದ, ಕಾರಣಾಂತರಗಳಿಂದ ನಮ್ಮಲ್ಲಿ ಉತ್ತಮ ನೀರಾವರಿ ವ್ಯವಸ್ಥೆ ಇಲ್ಲಂತ ಹೇಳಬೇಕು. ಯಾಕಂದ್ರೆ ಹಿಂದಕ್ಕೆ ನಾವು ಐತಿಹಾಸಿಕವಾಗಿ ಪುರಾತನ ಒಂದು ಇವು ನೋಡಿದರೆ, ಪುಷ್ಕರಣಿಗಳನ್ನು ರಾಜಸ್ಥಾನದಾಗ ಹಂಪಿಯೊಳಗೆ ನೋಡಿದರೆ ಅಥವಾ ಮಾಕುಟದೊಳಗೆ ನೋಡಿದರೆ, ಆಗಿನ ಕಾಲದ ರಾಜ ಮಹಾರಾಜರು, ಆಗಿನ ಕಾಲದ ಆಡಳಿತಗಾರರು ಎಷ್ಟೊಂದು ನೀರಿನ ನಿರ್ವಹಣೆಗೆ ಮಹತ್ವ ಕೊಟ್ಟಿದ್ರು ಅನಿಸುತ್ತೆ. ಆದರೆ ಈಗ ನಾವು ಆಧುನಿಕ ತಂತ್ರಜ್ಞಾನದಿಂದ ಭಾಳ ಸುಲಭವಾಗಿ ನಾವು ನೀರನ್ನು ದಕ್ಕಿಸ್ಕೊಂತಿದ್ರು, ಅದನ್ನು ಉಪಯೋಗ ಮಾಡೋದ್ರೊಳಗೆ ನಮ್ಮದು ಪರ್ಫಾರ್ಮೆನ್ಸ್ ಸರಿಯಿಲ್ಲ. ಕೆಲವೊಂದು ಕಡೆ ನೀರು ಹೆಚ್ಚಿರುತ್ತೆ, ಸಮುದ್ರಕ್ಕೆ ಸೇರುತ್ತೆ, ಕೆಲವೆಡೆ ಕುಡಿ ನೀರಿಗೂ ಕೊರತೆ ಇದೆ. ಇದಕ್ಕೆಲ್ಲ ಏನು ಮಾಡ್ಬೇಕಂದ್ರೆ ರೈತರು ನೀರಾವರಿಯಲ್ಲಿರೋ ತಂತ್ರಜ್ಞಾನ ಬಳಸ್ಕೋಬೇಕು. ಸ್ವಲ್ಪ ಕಷ್ಟ ಅದರ ಕ್ಯಾಲ್ಕುಲೇಷನ್ನು ಅದು ಇದು, ಬಟ್ ಈಗ ಪಾರ್ಷಲ್ ಪ್ಲೂಮ್ ಹಂಗಿಂಗ್ ನೀರು ಒಂದು ಅಳತೆ ಮಾಡಿ ಬಿಡುವಂಥ ಟೂಲ್ಸ್ ಡೆವಲಪ್ ಆಗಿರೋದ್ರಿಂದ, ಮತ್ತು ಅದು ಒಂದು ರೈತರ ಮಟ್ಟಕ್ಕೆ ಆ ವಿಜ್ಞಾನವನ್ನು ಸರಳೀಕರಣಗೊಳಿಸಿ ವಿಜ್ಞಾನಿಗಳು ಅದನ್ನು ಎಕ್ಸ್ಪ್ಲೇನ್ ಮಾಡೋದ್ರಿಂದ, ಮತ್ತು ರೈತರು ಕೂಡ ಸ್ವಲ್ಪ ಸುಶಿಕ್ತತರ ಆಗಿರೋದ್ರಿಂದ ಈ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಳವಡಿಸ್ಕೊಂಡು ನೀರಿನ ಉಳಿತಾಯ ಆಗಬೇಕು, ಮತ್ತು ಇಳುವರಿನೂ ಹೆಚ್ಚಾಗಬೇಕು. ನೀರು ಯಾವಾಗ ಬೇಕಾವಾಗ ಅವಾಗ ಕೊಡಬೇಕು. ಈ ಫಾರ್ ಎಕ್ಸಾಂಪಲ್ ಏಕದಳ ಧಾನ್ಯದೊಳಗೆ ಏರೆಡ್ ಎಮರ್ಜೆನ್ಸ್ ಅಂತೀವಿ ನಾವು, ಪೆನಿಕಲ್ ಇನಿಷಿಯೇಷನ್ ಸ್ಟೇಜ್ ಅವಾಗ. ಈಗ ದ್ವಿದಳ ಧಾನ್ಯದೊಳಗೆ ಏನಪ್ಪ ಹೂ ಆಡುವಂಥದ್ರೊಳಗೆ ಕಾಳು ಕಟ್ಟುವಂಥದ್ರೊಳಗೆ ಅಂತೀವಿ, ಅಲ್ಲೇ ತೆನಿ ಹಿರಿಯೂ ಆಯುವಂಥ ಏಕದಳ ನಾ ಇಂಗ್ಲೀಷ್ನಾಗ ಹೇಳಿದೆ. ಈ ಥರ ಕೆಲವೊಮ್ಮೆ ನಿರ್ದಿಷ್ಟವಾದ ಒಂದು ಟೈಮ್ನೊಳಗೆ ನೀರು ಕೊಟ್ಟರಂದ್ರೆ ನೀರಿನ ಬೇಡಿಕೆನೂ ಕಡಿಮೆ ಇರುತ್ತೆ, ಮತ್ತು ಆ ನೀರಿನ ಸದ್ಬಳಕೆನೂ ಆಗುತ್ತೆ, ಮತ್ತು ಆ ಉಳಿದ ನೀರೊಳಗೆ ನಮ್ಮದು ನೀರಾವರಿ ಪ್ರದೇಶ ಹೆಚ್ಚಾಗುತ್ತೆ. ಈ ಎಲ್ಲ ಉದ್ದೇಶಗಳನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹೊಂದಿದೆ. ಒಟ್ಟಾರೆ ಸ್ಪ್ರಿಂಕ್ಲರ್ ಹೆಚ್ಚಿಗೆ ನಾವು ಇಲ್ಲಿ ಸ್ಟ್ರೆಸ್ ಕೊಡ್ತಾ ಇದೆ ಸರ್ಕಾರ. ಇನ್ನು ಈ ಯೋಜನೆಯೊಳಗೆ 80-90% ಸಹಾಯಧನ ನೀಡುತ್ತೆ. ಆದರೆ ಹೊಲ ಬೇಕಾದ್ರೆ ಸಮತಟ್ಟು ಮಾಡದೇ ನೀರಾವರಿ ಮಾಡ್ಬೋದು. ಇಲ್ಲಿ ಗುಡ್ಡಗಾಡು ಪ್ರದೇಶ ಇರಲಿ, ಸ್ಲೋಪ್ ಇರಲಿ, ಲೋ ಪರ್ಟೈಲ್ ಇರಲಿ, ಸೌಡ್ ಇರಲಿ, ಜಮೀನು ಇರಲಿ, ಮತ್ತು ಇವು ಎಲ್ಲ ಇದ್ರೂ ಇಂಥ ಒಂದು ಸ್ಪ್ರಿಂಕ್ಲರ್ ವಿಧಾನ ಏನು ಬರುತ್ತೆ, ನಿಮ್ಮ ನೆರವಿಗೆ ಬರುತ್ತೆ, ಯಾವುದೇ ಈ ಪ್ರದೇಶ ಇದ್ರೂ ಬರುತ್ತೆ. ಇನ್ನು ಎಲ್ಲ ರೈತರು ಈ ಯೋಜನೆಗೆ ಅರ್ಹರಾದಾರೆ. ಎಲ್ಲ ಮಾನ್ಯತೆ ಪಡೆದ ಸಂಸ್ಥೆಗಳು ಸಹ ಈ ಯೋಜನೆಯ ಪ್ರಯೋಜನ ಪಡಿತಾವೆ. ಸ್ವಸಹಾಯ ಗುಂಪು ಇರ್ಬೋದು, ಟ್ರಸ್ಟ್ ಇರ್ಬೋದು, ಸಹಕಾರಿ ಸಂಘಗಳು, ಅವರು ಕೂಡ ಈ ಯೋಜನೆಗೆ ಅರ್ಹರಾದಾರೆ. ಗುತ್ತಿಗೆ ಆಧಾರದಲ್ಲಿ ಬೇಸಾಯ ಮಾಡುವ ರೈತರು ಕೂಡ ಈ ಯೋಜನೆ ಲಾಭ ಪಡೆಯಬಹುದು. ಕನಿಷ್ಠ 7 ವರ್ಷಗಳ ಕಾಲ ಗುತ್ತಿಗೆ ಪಡಿಬೇಕಾಗುತ್ತೆ ಈ ಯೋಜನೆಯ ಲಾಭ ಪಡಿಬೇಕಾದ್ರೆ, ಅವ್ರು ಬೇಸಾಯ ಮಾಡಬೇಕಾಗುತ್ತೆ. ಮತ್ತು ಈ ಯೋಜನೆ ಪಡೆಯಲು ಬೇಕಾದಂತಹ ಪ್ರಮುಖ ದಾಖಲೆಗಳು ಆಧಾರ್ ಕಾರ್ಡ್, ಗುರುತಿನ ಚೀಟಿಗಾಗಿ ಐಡೆಂಟಿಫಿಕೇಶನ್ ಯಾವುದೇ ಪ್ರಮಾಣ ಪತ್ರ, ಭೂಮಿ ಸಂಬಂಧಿಸಿದ ದಾಖಲೆಗಳು ಉತ್ತಾರ, ಜಮೀನಿನ ಜಮಾಬಂದಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಗಾತ್ರದ ಫೋಟೋ, ಮೊಬೈಲ್ ನಂಬರ್. ಮತ್ತಿನ್ನು PMKSY ಯೋಜನೆಯಡಿ ಪ್ರಯೋಜನ ಪಡೆಯಲು ಬಯಸುವ ರೈತರು ಏನು ಮಾಡಬೇಕು, ನೀರಿನ ಸಂಪನ್ನಗಳನ್ನು ವ್ಯರ್ಥ ಮಾಡದೆ ಇವ್ರು ಹೆಂಗೆ ಅಪ್ಲೈ ಮಾಡ್ಬೇಕಪ್ಪ, ಮೊದಲ UPMKSY.government.gov.in ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ನೀವು PMKSY ಅಂದ್ರೆ ಗೊತ್ತಾಗುತ್ತೆ, ಪ್ರಧಾನಮಂತ್ರಿ ಕೃಷಿ ಸಂಚಯ ಯೋಜನೆ. ಮುಖಪುಟದಲ್ಲಿ ಕಾಣುವ ಲಾಗಿನ್ ಬಟನ್ ಕ್ಲಿಕ್ ಮಾಡಬೇಕು. ನಿಮ್ಮ ಹೆಸರು ಮತ್ತು ಇಮೇಲ್ ಐಡಿ ಮೂಲಕ ನೀವು ಲಾಗಿನ್ ಮಾಡ್ಬೋದು. ಮುಂದೆ ಆಗ ಸಂಬಂಧಿತ ಲಿಂಕ್ ಅನ್ನು ಆಯ್ಕೆ ಮಾಡಬೇಕು. PDF ಮಾರ್ಗಸೂಚಿಯಿಂದ ಮಾಹಿತಿಯನ್ನು ಪಡೀರಿ, ಮತ್ತು ಅದರಲ್ಲಿ ತಿಳಿಸಿರುವ ಪ್ರಕಾರ ನೋಂದಣಿ ಪೂರ್ಣಗೊಳಿಸಬೇಕು. ಈ ಸ್ಪ್ರಿಂಕ್ಲರ್ ವಿಧಾನದಿಂದ ನಿಮಗೆ ಗೊತ್ತೈತಿ ನಿಮ್ಮ ಕ್ರಾಪಿಗೆ ಯಾವ್ಯಾವ ಕ್ರಾಪು ಸೂಟ್ ಹಾಕು, ಆಲೂಗಡ್ಡೆ, ಅವರೆಕಾಳು, ಈರುಳ್ಳಿ, ಕೋಸಗಡ್ಡೆ, ಸ್ಟ್ರಾಬೆರಿ, ಕಡ್ಲಿ, ನೆಲಗಡಲೆ, ಶೇಂಗಾ, ಸಾಸಿವೆ, ಕ್ಲೋಸ್ ಫೇಸ್ ಕ್ರಾಪ್ಸ್ ಆಗಲಿ, ಎಲಿ ತರಕಾರಿ, ಶುಂಠಿ, ಹೂಕೋಸು, ಹೀಗೆ ಬೇಕಾದ ಬೆಳೆಗಳನ್ನು ಈ ಪದ್ಧತಿಯಲ್ಲಿ ಬೆಳೆಯಬಹುದು.
1: ಪಿಎಂ ಕೃಷಿ ಸಿಂಚಾಯಿ ಯೋಜನೆ.

0: ಈ ಬಗ್ಗೆ ಮಾತನಾಡಿದವರು ಡಾಕ್ಟರ್ ಎಸ್ಎ ಗದ್ದನಕೇರಿ. ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಕೇಸರಿ ಬಿಳಿ ಹಸಿರು ತ್ಯಾಗ ಶಾಂತಿ ಸತ್ಯದ ಹೆಸರು. ನಮ್ಮೆಲ್ಲರ ಏಕತೆಗೆ ಒಂದೇ ಉಸಿರು, ತ್ರಿವರ್ಣ ಧ್ವಜ ಹಾರಿಸಿ ಕೂಗಿ ಹೇಳೋಣ ನಾವು ಭಾರತೀಯರು. ಆಗಸ್ಟ್ 15ರಂದು ಪ್ರತಿ ಮನೆಯ ಮೇಲೆ ಹಾರಾಡಲಿ ಐಕ್ಯತೆಯ ಸಂಕೇತವಾದ ರಾಷ್ಟ್ರಧ್ವಜ.
2: ಹರ್ ಘರ್ ತಿರಂಗ,
3: ಘರ್ ಘರ್ ತಿರಂಗ.

0: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಸಂಸತ್ನಲ್ಲಿ ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಸರ್ಕಾರಿ ಇ ಮಾರುಕಟ್ಟೆ ಜಮ್ನ ಒಟ್ಟು ವಹಿವಾಟು ಮೌಲ್ಯ 1.55 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಬದಲಾಗುತ್ತಿರುವ ಬೇಡಿಕೆಗೆ ತಕ್ಕಂತೆ ಉತ್ಪನ್ನ ಸಿದ್ಧಪಡಿಸುವಂತೆ ಭಾರತೀಯ ನೇಕಾರರಿಗೆ ಜವಳಿ ಸಚಿವಾಲಯ ಕರೆ. ಪ್ರತಿಕೂಲ ಹವಾಮಾನ ಹಾಗೂ ರಸ್ತೆ ಹಾನಿ ಹಿನ್ನೆಲೆ ಅಮರನಾಥ ಯಾತ್ರೆ ಅನಿರ್ದಿಷ್ಟಾವಧಿಗೆ ಸ್ಥಗಿತ. ಡಾಲ್ಫಿನ್ ಚಂಡಮಾರುತದ ಅಬ್ಬರ, ಪೂರ್ವ ಚೀನಾ ಪ್ರದೇಶಗಳಿಂದ 10 ಲಕ್ಷಕ್ಕೂ ಹೆಚ್ಚು ಜನರ ಸ್ಥಳಾಂತರ. ವಾರ್ತೆಗಳ ವಿವರ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ದದ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಹಾಗೂ ಈ ಕುರಿತಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಗೆ ಆಗ್ರಹಿಸಿ ವಿರೋಧ ಪಕ್ಷಗಳ ಸದಸ್ಯರು ಗದ್ದಲ ಉಂಟುಮಾಡಿದ ಹಿನ್ನೆಲೆ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ 11 ಗಂಟೆಗೆ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ಎನ್ಕೆ ಪ್ರೇಮಚಂದ್ರನ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷಗಳು ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಪೊಲೀಸ್ ಬಲಪ್ರಯೋಗ ಹಾಗೂ ಈ ವಿಷಯ ಕುರಿತಂತೆ ಕೇಂದ್ರ ಸಚಿವರ ಹೇಳಿಕೆಗೆ ಆಗ್ರಹಿಸಿ ಪ್ರತಿಭಟಿಸಿದರು. ಇದೆಲ್ಲದರ ನಡುವೆ ಸದನವನ್ನು ಮೊದಲಿಗೆ 12 ಗಂಟೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂತು. 11 ಗಂಟೆಗೆ ಸದನ ಸಭೆ ಸೇರಿದಾಗ ಸಚಿವರು ತಮ್ಮ ಸಚಿವಾಲಯಕ್ಕೆ ಸಂಬಂಧಿಸಿದ ದಾಖಲೆ ಪತ್ರಗಳನ್ನು ಮಂಡಿಸಿದರು. ಬಳಿಕ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಶೂನ್ಯ ವೇಳೆ ಕಲಾಪ ಕೈಗೆತ್ತಿಕೊಂಡರು. ಈ ವೇಳೆ ಬಿಜೆಪಿಯ ಕಾರ್ಯಕರ್ತ ತರುಣ್ ಚುಗ್ ಅವರು ಪಂಜಾಬ್ನಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಕುಸಿತ ಹಾಗೂ ಹೆಚ್ಚುತ್ತಿರುವ ಮಾದಕ ದ್ರವ್ಯ ಜಾಲದ ವಿಷಯವನ್ನು ಪ್ರಸ್ತಾಪಿಸಿದರು. ಅತಿಯಾದ ಮಾದಕ ದ್ರವ್ಯ ಸೇವನೆಯಿಂದಾಗಿ ಒಂದೇ ವರ್ಷದಲ್ಲಿ 89 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಹೇಳಿದ ಅವರು, ಅಲ್ಲಿನ ಸರ್ಕಾರ ಈ ಪಿಡುಗನ್ನು ತಡೆಯಲು ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಬಳಿಕವೂ ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆ ಕಲಾಪವನ್ನು ಮುಂದೂಡಲಾಯಿತು. ಸರ್ಕಾರಿ ಇ ಮಾರುಕಟ್ಟೆ ಜಮ್ನ ಒಟ್ಟು ವಹಿವಾಟು ಮೌಲ್ಯ ಕಳೆದ 1 ದಶಕದಲ್ಲಿ 422 ಕೋಟಿ ರೂಪಾಯಿಗಳಿಂದ 1.55 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮಟ್ಟಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಪ್ರಸ್ತುತ ಈ ಪೋರ್ಟಲ್ನಲ್ಲಿ 12 ಲಕ್ಷಕ್ಕೂ ಹೆಚ್ಚು ಅತಿಸಣ್ಣ ಮತ್ತು ಸಣ್ಣ ಉದ್ಯಮಗಳು ನೋಂದಾಯಿಸಿಕೊಂಡಿವೆ. ಇವುಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಮಹಿಳಾ ನೇತೃತ್ವದ ಉದ್ಯಮಗಳು ಹಾಗೂ 42 ಸಾವಿರಕ್ಕೂ ಅಧಿಕ ನವೋದ್ಯಮಗಳು ಸೇರಿವೆ ಎಂದಿದ್ದಾರೆ.

0: ಕಳೆದ 10 ವರ್ಷಗಳಲ್ಲಿ ಈ ಪೋರ್ಟಲ್ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿದ್ದು ಸೂಕ್ತ ಬೆಲೆ ಕಂಡುಕೊಳ್ಳಲು ನೆರವಾಗಿದೆ. ಖರೀದಿ ಪ್ರಕ್ರಿಯೆಯ ಸಮಯವನ್ನು ತಗ್ಗಿಸಿದೆ ಮತ್ತು ಸರ್ಕಾರಕ್ಕೆ ಗಮನಾರ್ಹ ಉಳಿತಾಯ ಮಾಡಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವೋಕಲ್ ಫಾರ್ ಲೋಕಲ್ ಮತ್ತು ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಗೆ ಉತ್ತೇಜನ ನೀಡುವ ಮೂಲಕ ಜಮ್ ವಿಕಸಿತ ಭಾರತದ ಅಡಿಪಾಯವನ್ನು ಬಲಪಡಿಸುತ್ತದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಭಾರತೀಯ ನೇಕಾರರು ಮತ್ತು ವಿನ್ಯಾಸಕಾರರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಮಾರುಕಟ್ಟೆಯ ಬದಲಾಗುತ್ತಿರುವ ಬೇಡಿಕೆಗಳನ್ನು ಗ್ರಹಿಸಿ ಅದಕ್ಕೆ ತಕ್ಕಂತೆ ಉತ್ಪನ್ನಗಳನ್ನು ಸಿದ್ಧಪಡಿಸಬೇಕು ಎಂದು ಜವಳಿ ಸಚಿವಾಲಯದ ಕಾರ್ಯದರ್ಶಿ ನೀಲಂ ಶಮಿರಾವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ರಾಷ್ಟೀಯ ಕೈಮಗ್ಗ ವಿನ್ಯಾಸಕರ ಸಮಾವೇಶದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೈಮಗ್ಗ ವಲಯದಲ್ಲಿ ವಿನ್ಯಾಸ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ನೇಕಾರರು ಉತ್ಪನ್ನಗಳ ವಿನ್ಯಾಸಗಳನ್ನು ಸುಧಾರಿಸುವ ಮೂಲಕ ತಮ್ಮ ಸರಕುಗಳ ಮಾರಾಟವನ್ನು ಹೆಚ್ಚಿಸಿಕೊಳ್ಳಬಹುದು ಎಂದರು. ಇದೇ ವೇಳೆ ಅವರು ಕ್ಷೇತ್ರದಲ್ಲಿ ಸಾಧಿಸಿರುವ ಕೌಶಲ್ಯ ಮತ್ತು ಶ್ರೇಷ್ಠತೆಗಾಗಿ ದೇಶಾದ್ಯಂತದ ನೇಕಾರರು ಮತ್ತು ವಿನ್ಯಾಸಕಾರರನ್ನು ಶ್ಲಾಘಿಸಿದರು. ಈ ಸಮಾವೇಶ ನೇಕಾರರಿಗೆ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು ಮತ್ತು ಮಾರುಕಟ್ಟೆ ಪ್ರವೇಶ ಪಡೆಯಲು ಉತ್ತಮ ಅವಕಾಶ ಒದಗಿಸಿದೆ. ಕಾರ್ಯಕ್ರಮದಲ್ಲಿ ಜವಳಿ ಕಾರ್ಯದರ್ಶಿಗಳು ರಾಷ್ಟೀಯ ಕೈಮಗ್ಗ ವಿನ್ಯಾಸ ಸ್ಪರ್ಧೆಯ ವಿಜೇತರನ್ನು ಸನ್ಮಾನಿಸಿದರು. ನೌಕಾಪಡೆಯ ಸಿಬ್ಬಂದಿ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ 4 ದಿನಗಳ ಅಧಿಕೃತ ಮಾರಿಷಸ್ ಪ್ರವಾಸ ಕೈಗೊಂಡಿದ್ದಾರೆ. ಈ ಭೇಟಿ ಮಾರಿಷಸ್ನೊಂದಿಗಿನ ದ್ವಿಪಕ್ಷೀಯ ಕಡಲು ಸಹಕಾರ ಮತ್ತು ರಕ್ಷಣಾ ಸಂಬಂಧಗಳ ಬಲವರ್ಧನೆಯೆಡೆಗಿನ ಭಾರತದ ಪ್ರಯತ್ನಗಳ ಭಾಗವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ತಮ್ಮ ಭೇಟಿಯ ವೇಳೆ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಮಾರಿಷಸ್ನ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದು ಕಡಲ ಭದ್ರತೆ, ರಕ್ಷಣಾ ಸಹಕಾರ, ಸಾಮರ್ಥ್ಯ ವೃದ್ಧಿ ಮತ್ತು ಮಿಲಿಟರಿ ಸಹಭಾಗಿತ್ವ ಸೇರಿದಂತೆ ವಿವಿಧ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕಾಶ್ಮೀರದ ಬಲ್ತಾಲ್ ಹಾಗೂ ದಕ್ಷಿಣ ಕಾಶ್ಮೀರದ ಪಹಲ್ಗಾಮ್ ಮಾರ್ಗಗಳಲ್ಲಿ ರಸ್ತೆಗಳು ತೀವ್ರವಾಗಿ ಹಾನಿಗೊಳಗಾಗಿರುವ ಹಿನ್ನೆಲೆಯಲ್ಲಿ ಮತ್ತು ಪ್ರತಿಕೂಲ ಹವಾಮಾನ ಮುನ್ಸೂಚನೆಯಿಂದಾಗಿ ಈ ವರ್ಷದ ಅಮರನಾಥ ಯಾತ್ರೆಯನ್ನು ಅನಿರ್ದಿಷ್ಟಾವಧಿಗೆ ಸ್ಥಗಿತಗೊಳಿಸಲಾಗಿದೆ. ಮಾರ್ಗಗಳನ್ನು ಸರಿಪಡಿಸಲು ಹೆಚ್ಚಿನ ಸಮಯ ಅಗತ್ಯವಿರುವ ಹಾಗೂ ಯಾತ್ರಿಕರ ಸುರಕ್ಷತೆಯನ್ನು ಪರಿಗಣಿಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ವರ್ಷದ ನೋಂದಣಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದ್ದು ಇನ್ನು ಮುಂದೆ ಕಣಿವೆ ಪ್ರದೇಶಕ್ಕೆ ಯಾತ್ರಿಕರ ಪ್ರವೇಶವನ್ನು ಅನುಮತಿಸುವುದಿಲ್ಲ. ಆದರೆ ಆಚರಣೆಯ ಭಾಗವಾಗಿ ಚೆಡಿ ಮುಬಾರಕ್ ಎಂಬ ಭಗವಾನ್ ಶಿವನ ಪವಿತ್ರ ತ್ರಿಶೂಲ್ ಆಚರಣೆ ಸಾಂಪ್ರದಾಯಿಕ ಪಹಲ್ಗಾಮ್ ಮಾರ್ಗದಲ್ಲಿ ಸಾಗಿ ಇದೇ 28ರಂದು ಗುಹಾಂತರ ದೇವಾಲಯ ತಲುಪಲಿದ್ದು ಅಂದು ಯಾತ್ರೆಗೆ ಅಧಿಕೃತ ತೆರೆ ಬೀಳಲಿದೆ. ಇದುವರೆಗೂ 4.80 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಪವಿತ್ರ ಹಿಮಲಿಂಗದ ದರ್ಶನ ಪಡೆದಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟ್ರದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆಯನ್ನು ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಪ್ರಸಕ್ತ ಸಾಲಿನ ಅಭಿಯಾನವನ್ನು ವಂದೇ ಮಾತರಂಗೆ ಸಮರ್ಪಿಸಲಾಗುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಂಸ್ಕೃತಿ ಸಚಿವಾಲಯ ಈ ವರ್ಷದ ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ದೇಶಾದ್ಯಂತ ತಿರಂಗ ಯಾತ್ರೆಗಳು, ತಿರಂಗ ರ್ಯಾಲಿಗಳು, ತಿರಂಗ ಸಂಗೀತ ಕಚೇರಿಗಳು ಹಾಗೂ ವಂದೇ ಮಾತರಂ ಸಾಮೂಹಿಕ ಗಾಯನದ ಮೂಲಕ ರಾಷ್ಟ್ರಭಕ್ತಿಯ ಭಾವನೆಯನ್ನು ಮೂಡಿಸಲು ಯೋಜಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಆಚರಣೆಯ ಪ್ರಮುಖ ಆಕರ್ಷಣೆಯಾಗಿ ಸೂರ್ಯಪತ್ ತಿರಂಗ ಎಂಬ ನೂತನ ಉಪಕ್ರಮವನ್ನು ಪರಿಚಯಿಸಲಾಗಿದ್ದು ಇದು ಪ್ರಪಂಚದಾದ್ಯಂತ ಇರುವ ಭಾರತೀಯರನ್ನು ತ್ರಿವರ್ಣ ಧ್ವಜದ ಜಾಗತಿಕ ಸಂಭ್ರಮಾಚರಣೆಯಲ್ಲಿ ಒಂದಾಗಿಸುವ ವಿಶಿಷ್ಟ ಪ್ರಯತ್ನವಾಗಿದೆ. ನಾಗರಿಕರು ತಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ತಮ್ಮ ಸೆಲ್ಫಿಗಳನ್ನು ಹರ್ ಘರ್ ತಿರಂಗಾ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವಂತೆ ಸಚಿವಾಲಯ ಮನವಿ ಮಾಡಿದೆ. ಚೀನಾದಲ್ಲಿ ಡಾಲ್ಫಿನ್ ಚಂಡಮಾರುತ ಶಾಂಘೈ ಕರಾವಳಿಗೆ ಅಪ್ಪಳಿಸಿರುವ ಹಿನ್ನೆಲೆಯಲ್ಲಿ ಶಾಂಘೈ ನಗರ ಸೇರಿದಂತೆ ಪೂರ್ವ ಚೀನಾದ ವಿವಿಧ ಪ್ರದೇಶಗಳಿಂದ 10 ಲಕ್ಷಕ್ಕೂ ಹೆಚ್ಚು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಭಾರೀ ಮಳೆ ಹಾಗೂ ಬಿರುಗಾಳಿಯಿಂದಾಗಿ ಈ ಭಾಗದಲ್ಲಿ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ವ್ಯತ್ಯಯವಾಗಿದ್ದು ಶಾಂಘೈ ಒಂದರಲ್ಲಿ ಸುಮಾರು 1,000 ವಿಮಾನಗಳ ಸಂಚಾರ ರದ್ದಾಗಿದೆ. ವಿವಿಧ ಪ್ರಾಂತ್ಯಗಳಲ್ಲಿ ಭಾರೀ ಮಳೆ ಮುಂದುವರೆಯಲಿದ್ದು ಡಿಸ್ನಿಲ್ಯಾಂಡ್, ಲೆಗೋಲ್ಯಾಂಡ್ ಸೇರಿದಂತೆ ಪ್ರಸಿದ್ಧ ಪ್ರವಾಸಿ ತಾಣಗಳನ್ನು ಮುಚ್ಚಲಾಗಿದೆ. ಪ್ರಸ್ತುತ ಈ ಚಂಡಮಾರುತದ ತೀವ್ರತೆ ಕೊಂಚ ತಗ್ಗಿದೆ. ಈ ವರ್ಷ ಚೀನಾಗೆ ಅಪ್ಪಳಿಸಿದ ಅತ್ಯಂತ ಪ್ರಬಲ ಚಂಡಮಾರುತ ಇದಾಗಿದೆ. ಇಂದು ವಿಶ್ವ ಸಿಂಹಗಳ ದಿನಾಚರಣೆ. ಆಫ್ರಿಕಾ ಮತ್ತು ಏಷ್ಯಾ ಸಿಂಹಗಳು ಅವುಗಳ ನೈಸರ್ಗಿಕ ಆವಾಸ ಸ್ಥಾನ ರಕ್ಷಣೆ ಮತ್ತು ವನ್ಯಜೀವಿ ಭಾಗಗಳ ಅಕ್ರಮ ವ್ಯಾಪಾರ ನಿಲ್ಲಿಸಲು ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಅರಣ್ಯಗಳಲ್ಲಿ ವಾಸಿಸುವ ಸಿಂಹಗಳು ಎದುರಿಸುತ್ತಿರುವ ಅಪಾಯಗಳು ಹಾಗೂ ಜೀವ ವೈವಿಧ್ಯತೆಯಲ್ಲಿ ಅವು ವಹಿಸುವ ಪ್ರಮುಖ ಪಾತ್ರದ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಆಚರಣೆಯ ಉದ್ದೇಶವಾಗಿದೆ. ವಿಶ್ವ ಸಿಂಹ ದಿನದ ಅಂಗವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತದಲ್ಲಿ ಏಷ್ಯಾಟಿಕ್ ಸಿಂಹಗಳ ಸಂತತಿ ಗಮನಾರ್ಹವಾಗಿ ವೃದ್ಧಿಸುತ್ತಿದ್ದು ಅವುಗಳ ಆವಾಸ ಸ್ಥಾನ ಮತ್ತು ವ್ಯಾಪ್ತಿಯು ವಿಸ್ತಾರಗೊಳ್ಳುತ್ತಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ನಲ್ಲಿ ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಸರ್ಕಾರಿ ಇ ಮಾರುಕಟ್ಟೆ ಜಮ್ನ ಒಟ್ಟು ವಹಿವಾಟು ಮೌಲ್ಯ 1.55 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್, ಬದಲಾಗುತ್ತಿರುವ ಬೇಡಿಕೆಗೆ ತಕ್ಕಂತೆ ಉತ್ಪನ್ನ ಸಿದ್ಧಪಡಿಸುವಂತೆ ಭಾರತೀಯ ನೇಕಾರರಿಗೆ ಜವಳಿ ಸಚಿವಾಲಯ ಕರೆ. ಪ್ರತಿಕೂಲ ಹವಾಮಾನ ಹಾಗೂ ರಸ್ತೆ ಹಾನಿ ಹಿನ್ನೆಲೆ ಅಮರನಾಥ ಯಾತ್ರೆ ಅನಿರ್ದಿಷ್ಟಾವಧಿಗೆ ಸ್ಥಗಿತ. ಹಾಗೂ ಡಾಲ್ಫಿನ್ ಚಂಡಮಾರುತದ ಅಬ್ಬರ, ಪೂರ್ವ ಚೀನಾ ಪ್ರದೇಶಗಳಿಂದ 10 ಲಕ್ಷಕ್ಕೂ ಹೆಚ್ಚು ಜನರ ಸ್ಥಳಾಂತರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
4: ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು.

ಶ್ರೇಯಾ ಘೋಷಾಲ್ ಹಾಗೂ ಜಾವೇದ್ ಅಲಿ ಅವರು ಹಾಡಿದ ಅಲೆಮಾರಿ ಚಿತ್ರದಿಂದ ಆದ ಗೀತೆಯನ್ನು ಕೇಳಿದ್ರಿ. ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ ಅವರದಾಗಿತ್ತು.

0: ಚಿತ್ರಗೀತೆಗಳನ್ನು ಇದುವರೆಗೂ ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳಿದರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 30ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂ ಎಸ್ ವಿನಾಯಕ

ಕಾವ್ಯ ಕಲಾವಿಲಾಸಿಗಳೇ, ಈಗಾಗಲೇ ನೀವು ಹಿಂದಿನ ಕಥೆಯಲ್ಲಿ ಕೇಳಿರುವಂತೆ ಚಂದ್ರಹಾಸ ದುಷ್ಟಬುದ್ಧಿ ಕೊಟ್ಟಿರುವಂತಹ ಪತ್ರವನ್ನು ಅವನ ಮಗನಿಗೆ ಕೊಡಲೆಂದು ತೆಗೆದುಕೊಂಡು ಬಂದು ಅರಮನೆಯ ಹೊರವಲಯದಲ್ಲಿರುವಂತಹ ಉದ್ಯಾನವನದಲ್ಲಿ ಪರಿಶ್ರಾಂತನಾಗಿ ಮಲಗಿದ್ದಾನೆ. ಅಲ್ಲಿಂದ ಮುಂದೆ ಏನಾಯಿತು ಅನ್ನುವುದನ್ನು ಇಂದಿನ ಕಾವ್ಯವಾಚನದಲ್ಲಿ ಕೇಳೋಣ.

ಅರ್ಜುನನಿಗೆ ನಾರದರು ಈ ಕಥೆಯನ್ನು ಮುಂದುವರಿಸಿ ಹೇಳುತ್ತಾ ಹೋಗುತ್ತಾರೆ. ಅರ್ಜುನ, ಈ ರೀತಿ ಚಂದ್ರಹಾಸ ಅರಮನೆಯ ಹೊರವಲಯದಲ್ಲಿರುವಂತಹ ಉದ್ಯಾನವನದಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಸುಖ ನಿದ್ರೆಯನ್ನು ಮಾಡುತ್ತಿದ್ದಾನೆ. ಆ ಸಮಯದಲ್ಲಿ ಆ ರಾಜ್ಯದ ರಾಜನಾದ ಕುಂತಳೇನೆಂದ್ರಂಗೆ ಚಂಪಕಮಾಲಿನಿ ಅಂತ ಒಬ್ಬ ಮಗಳಿದ್ದಾಳೆ. ಅವಳ ಗೆಳತ್ತ

ಈ ದುಷ್ಟಬುದ್ಧಿಯ ಮಗಳಾದಂತಹ ವಿಷಯ. ಅವರಿಬ್ಬರೂ ಸಹ ತಮ್ಮ ಗೆಳತಿಯರೊಡನೆ, ಬೇಸಿಗೆಯ ಕಾಲ ಬೇರೆ, ವಸಂತ ಋತು ಬಂದಿದೆ, ಆದ್ದರಿಂದ ಎಲ್ಲರೂ ಸಹ ವಿಹಾರಕ್ಕೆ ಹೋಗೋಣ ಅಂತ ಹೇಳಿ ವನವಿಹಾರ ಜೊತೆಗೆ ಜಲಕ್ರೀಡೆ ಇವೆರಡನ್ನು ನೆಪ ಮಾಡಿಕೊಂಡು ಇದೇ ಉದ್ಯಾನವನಕ್ಕಾಗಿ ಬಂದಿದ್ದಾರೆ.

0: ಆ ಸ್ತ್ರೀಯರ ಹಾವ ಭಾವ ವಿಲಾಸ ವಿಭ್ರಮವನ್ನ ಲಕ್ಷ್ಮೀಶ ಅದ್ಭುತವಾಗಿ ಪದ್ಯದಲ್ಲಿ ವರ್ಣನೆ ಮಾಡಿದ್ದಾನೆ. ಆ ಸ್ತ್ರೀಯರೆಲ್ಲ ಬಂದಿರುವ ವರ್ಣನೆಯನ್ನ ಮಾಡುತ್ತಾ ಇದ್ದಾನೆ ಮುಂದಿನ ಪದ್ಯಗಳಲ್ಲಿ. ವಿಶಾಲವಾದಂತಹ ತಾವರೆಯ ದಳದಂತಹ ಕಣ್ಣುಗಳುಳ್ಳ ಆ ಕೋಮಲೆಯರು, ಅವರ ನಡುವಂತೂ ಒಪ್ಪಿಡಿ ಒಂದು ಹಿಡಿಯಷ್ಟು ತುಂಬಾ ತೆಳ್ಳನೆಯ ಸೊಂಟವುಳ್ಳ ಆ ಬಾಲಕಿಯರು, ಸೊಗಸಾದ ಹೊಳೆ ಹೊಳೆಯುವಂತಹ ಹಲ್ಲು, ಹೊಳೆಯುವಂತಹ ಕೆನ್ನೆ, ಉತ್ತಮವಾದ ದೇಹ ಸೌಷ್ಠವವನ್ನು ಹೊಂದಿದ್ದಾರೆ ಈ ವಿಲಾಸಿನಿಯರು. ಅವರ ತಲೆ ಕೂದಲು ಒಂದು ಮಾರಿನಷ್ಟು ಉದ್ದವಾಗಿದೆ. ಇಂತಹ ಚೆಲುವಿನ ಸುಂದರಿಯರು ಎಲ್ಲರೂ ಸಹ ವನವಿಹಾರಕ್ಕೆ ಮತ್ತು ಜಲಕ್ರೀಡೆಗಾಗಿ ಅಲ್ಲಿ ಬಂದಿದ್ದಾರೆ. ಅವರೆಲ್ಲ ಹೇಗಿದ್ರು ಕವಿಯ ವರ್ಣನೆಯಲ್ಲಿಯೇ ಕೇಳೋಣ.
1: ಕಲ

ಕವಿ ಅವರ ಸೌಂದರ್ಯವನ್ನು ಅನೇಕ ವಿಶೇಷಣಗಳಿಂದ ಬಣ್ಣಿಸುತ್ತಾನೆ. ಅವರ ಧ್ವನಿ ಕೀರವಾಣಿ, ಗಿಳಿಯಂತೆ ಸೊಗಸಾದ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. ಅವರ ತಲೆ ಕೂದಲು ಕಪ್ಪಾದಂತಹ ಹಾವಿನ ಹಾಗೆ ದೀರ್ಘವಾಗಿದೆ, ಮದಿಸಿದ ಆನೆಯ ಹಾಗೆ ನಡೀತಾ ಇದ್ದಾರೆ, ಮನ್ಮಥನೇ ಇವರ ಸಿರಿ ಸಂಪತ್ತು ಅನ್ನುವ ಹಾಗೆ ಬರ್ತಾ ಇದ್ದಾರೆ. ಅವರ ಮೈಬಣ್ಣ ಚಿನ್ನದ ಹಾಗೆ ಫಳಫಳ ಅಂತ ಹೊಳಿತಾ ಇದೆ, ಕಮಲದ ದಳದಂತೆ ಕಣ್ಣುಗಳು, ಕಳವೆತ್ತ ಕಾಮಿನಿಯರು ಹೀಗೆ ಬರ್ತಾ ಇದ್ದಾರೆ. ಇವರು ಕೈಗೆ ರತ್ನದ ಕಂಕಣಗಳನ್ನು, ಕಾಲಿಗೆ ಚಿನ್ನದ ಬಳೆಗಳನ್ನು ಹಾಕ್ಕೊಂಡಿದ್ದಾರೆ. ಹಾಗಾಗಿ ಇವರು ಕನಕಮಣಿ ನಿಗಳೆಯರ್. ಅವರ ಮುಖ ಫಳಫಳ ಅಂತ ಹೊಳಿತಾ ಇದೆ. ಅವರ ಹಲ್ಲು ಎಷ್ಟು ಚೆಲುವಾಗಿದೆ ಅಂತಂದರೆ ವಜ್ರದಂತೆ ಹೊಳಪಿರುವಂತಹ ಹಲ್ಲುಗಳನ್ನು ಹೊಂದಿದ್ದಾರೆ. ಅಂದರೆ ಅವರು ಯುವತಿಯರು ಅನ್ನೋದಕ್ಕೆ ಕವಿ ಕೊಡುವ ಉದಾಹರಣೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಬಾಲ್ಯ ಕಳೆದಿದೆ, ಹುಡುಗಾಟ ಕಳೆದಿದೆ, ಇನ್ನು ಉಳಿದಿರೋದು ಯಾವುದು ಅಂತಂದರೆ ಮುಪ್ಪು ಮಾತ್ರ ಉಳಿದಿದೆ. ಕಳೆದು ಉಳಿದ ರನ್ನೆಯರ್ ಕಾಂತಿ ಸಂಪನ್ನೆಯರ್ ಅಂತಹ ಉದ್ಯಾನವನಕ್ಕೆ ನಡೆತಂದರು.

ಚಂಪಕ ಮಾಲಿನಿ ಹಾಗೂ ಅವಳ ಆತ್ಮಸಖಿಯಾದಂತಹ ವಿಷಯ ಹಾಗೂ ಅವಳ ಜೊತೆಗಿರುವಂತಹ ಅನೇಕ ಸಖಿಯರು ಎಲ್ಲರೂ ಸಹ ಆ ಉದ್ಯಾನವನದಲ್ಲಿ ತಿರುಗಾಡ್ತಾ ಇದ್ದಾರೆ. ಅವರ ತಿರುಗಾಟವನ್ನು ನೋಡಿ ಅಲ್ಲಿರುವಂತಹ ಅನೇಕ ಪ್ರಾಣಿಗಳು, ಪಕ್ಷಿಗಳು, ಜೊತೆಗೆ ಅಲ್ಲಿರುವಂತಹ ಗಿರಡ ಮರಗಳು ಸೋಲನ್ನು ಒಪ್ಪಿಕೊಂಡುಬಿಟ್ಟು ಅಲ್ಲಿ ಬಂದಿರುವಂತಹ ಆ ಸಖಿಯರ, ಆ ಅಂಗನೆಯರ ಅಡಿಗೆ ತಳಿರು ಚಿಗುರು, ಇಂತಹ ಕೋಮಲತೆ, ಇಂತಹ ಸುಂದರವಾದಂತಹ ಬಣ್ಣ ನನ್ನಲ್ಲಿ ಇಲ್ಲ ಅಂತ ಸೋಲನ್ನು ಒಪ್ಪಿಕೊಂಡ್ಬಿಡ್ತು. ಅದೇ ರೀತಿ ಅವರ ತುಟಿಗಳಿಗೆ ತೊಂಡೆಯ ಹಣ್ಣು ಇಷ್ಟು ಕೆಂಪು ನನ್ನಲ್ಲಿ ಇಲ್ಲ ಅಂತ ಹೇಳಿ ತಾನು ಮುಖವನ್ನು ಬಾಡಿಸಿತು. ತಾವರೆ ಇವರ ಮುಖವನ್ನು ನೋಡಿ ನಾನಿಷ್ಟು ಚೆನ್ನಾಗಿ ಅರಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶರಣಾಗತವಾಯಿತು. ಅವರ ಸ್ತನಗಳ ಗಾತ್ರವನ್ನು ನೋಡಿ ಬೇಲದ ಕಾಯಿ ನಾನು ಈ ರೀತಿ ಇಲ್ಲ ಅಂತ ಒಪ್ಕೊಳ್ತು. ಅವರ ಕಣ್ಣಿನ ಚೆಲುವಿಗೆ ನೈದಿಲೆ ತಲೆಬಾಗಿತ್ತು. ಅವರ ನಯವಾದ ತೊಡೆಗಳಿಗೆ ಬಾಳೆ ತನ್ನ ಸೋಲನ್ನು ಒಪ್ಪಿಕೊಂಡಿದೆ. ಅದೇ ರೀತಿ ಎಳೆ ಬಳ್ಳಿ ಮೈಗೆ, ಅಂತಹ ಸುಂದರವಾದ ನೀಳವಾದಂತಹ ಮೂಗಿಗೆ ಸಂಪಿಗೆ, ಅವರ ನಗೆಗೆ ಮಲ್ಲಿಗೆ, ಅವರ ಹಲ್ಲಿಗೆ ಮೊಲ್ಲೆಯ ಹೂವು, ಅವರ ಮುಂಗುರುಳುಗಳಿಗೆ ತಲೆ ಕೂದಲಿನ ಕರಿಯ ಬಣ್ಣಕ್ಕೆ ದುಂಬಿ, ಅವರ ನುಡಿಗೆ ನವಿಲು, ಅವರ ನಡೆಗೆ ಹಂಸ, ಅಷ್ಟೇಕೆ ಅವರ ಸುಂದರವಾದ ಇಂಪಾದ ಧ್ವನಿಯ ಇಂಚರಕ್ಕೆ ಕೋಯಿಲೆಗಳು ಗಿಳಿಗಳು ಸಹ ಸೋತು ಹೋದವು. ಹಾಗಾಗಿ ಸೋತು ಅವರ ಅವಯವಗಳಲ್ಲಿ, ಅವರ ಅಂಗಾಂಗಗಳಲ್ಲಿ ನೆಲೆಸಿದವು ಅಂತ ಅಂದಮೇಲೆ ಸ್ತ್ರೀಯರಿಗೆ ಸೋಲ್ದೇ ಇರೋರು ಯಾರು ಅಂತ ಹೇಳಿ ಕವಿ ವಿಶಿಷ್ಟವಾಗಿ ವರ್ಣನೆ ಮಾಡ್ತಾನೆ ಈ ಪದ್ಯದಲ್ಲಿ.

ಆ ಯೌವನದಿಂದ ಕೂಡಿರುವಂತಹ ಹೆಣ್ಣು ಮಕ್ಕಳು ಉಪವನ ಅಂದ್ರೆ ಉದ್ಯಾನವನಕ್ಕೆ ಬಂದು ಅಲ್ಲಿ ಅನೇಕ ರೀತಿಯ ಚೇಷ್ಟೆಯನ್ನು ಮಾಡ್ತಾ ಇದ್ದಾರೆ. ಹಕ್ಕಿಗಳ ಧ್ವನಿಯನ್ನ ಅನುಕರಣೆ ಮಾಡ್ತಾ ಇದ್ದಾರೆ, ಅದೇ ರೀತಿ ಆ ಪ್ರಾಣಿಗಳ ನಡೆಯನ್ನ ಅನುಕರಣೆಯನ್ನು ಮಾಡ್ತಾ ಅನೇಕ ವಿಧವಾದ ಚೇಷ್ಟೆಗಳಿಂದ ಭುಲ್ಲವಿಸ್ತಾ ಇದ್ದಾರೆ. ಭುಲ್ಲವಿಸೋ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವನಿಜಾತ ಅಂತಂದ್ರೆ ಭೂಮಿಯಲ್ಲಿ ಬೆಳೆದವು ಮರಗಳು ಅಂತ ಸಾಮಾನ್ಯವಾಗಿ ನಮ್ಮ ಸಂಸ್ಕೃತ ಕಾವ್ಯಗಳಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಗಿಡಗಳು ಮರಗಳು ಹೂ ಬಿಡ್ಲಿಲ್ಲ ಅಂದ್ರೆ ಚಿಗುರ್ಲಿಲ್ಲ ಅಂತಂದ್ರೆ ಯುವತಿಯರು ಅದಕ್ಕೆ ಕಾಲಿನಿಂದ ಒದ್ದರೆ ಅಥವಾ ತಮ್ಮ ಕಾಲನ್ನು ಸ್ಥಾಕಿಸಿದ್ರೆ ಕೈಯಿಂದ ಮುಟ್ಟಿದ್ರೆ ಅವುಗಳಲ್ಲಿ ಚಿಗುರು ಉಂಟಾಗತ್ತೆ, ಹೂಗಳು ಅರಳ್ತವೆ ಅಂತ. ಇದನ್ನು ದೋಹದ ಕ್ರಿಯೆ ಅಂತ ಹೇಳಿ ಕಾಳಿದಾಸ ಮಾಲವಿಕಾಗ್ನಿಮಿತ್ರ ಮುಂತಾದ ನಾಟಕಗಳಲ್ಲಿ ವರ್ಣನೆ ಮಾಡಿದ್ದಾನೆ. ಆ ಕವಿ ಇದನ್ನು ಎಷ್ಟು ಚೆನ್ನಾಗಿ ಇಲ್ಲಿ ಬಳಸ್ಕೊಳ್ತಾ ಇದ್ದಾನೆ ನೋಡಿ. ಕಂಡ ಕಂಡ ಅವನಿ ಜಾತಂಗಳಂ ಚಿಗುರಿಸಿದರು, ಒಡನೆ ಪೂ ತೋರಿಸಿದರು. ಇವರು ಬಂದು ಅವುಗಳು ಮುಟ್ಟುತ್ತಿರ್ಲಿಕ್ಕೆ, ಅವುಗಳನ್ನು ಕಾಲಿನಿಂದ ತಾಡಿಸಿರ್ತಿರ್ಲಿಕ್ಕೆ ಅವುಗಳೆಲ್ಲವೂ ಸಹ ರೋಮಾಂಚನಗೊಂಡು ಅವುಗಳಲ್ಲಿ ಹೂವುಗಳನ್ನು ಚಿಗುರುಗಳನ್ನು ತಳೆದವು. ಅಲ್ಲಿ ಬಿಟ್ಟಿರುವಂತಹ ಹೂವುಗಳನ್ನು ತಮಗೆ ಯಾವ್ಯಾವ ಹೂವು ಬೇಕೋ ಅದನ್ನು ಕಿತ್ಕೊಳ್ತಾ ಇದ್ದಾರೆ. ಅಲ್ಲಿ ಇರುವಂತಹ ಉಪವನದ ಮಧ್ಯದಲ್ಲಿ ಇರುವಂತಹ ಸರೋವರದಲ್ಲಿ ಇಳಿತಾ ಇದ್ದಾರೆ. ಕವಿ ಅದ್ಭುತವಾಗಿ ವರ್ಣನೆ ಮಾಡ್ತಾನೆ. ತುಂಬಾ ಚೆಲುವೆಯರಾದ ಇವರು ಸರೋವರದಲ್ಲಿ ಇಳಿದಿದ್ದು ಹೇಗೆ ಕಾಣಿಸ್ತಪ್ಪ ಅಂತಂದ್ರೆ ಮನ್ಮಥನ ಸೊಕ್ಕಿದ ಆನೆಗಳೇ ನೀರಿನಲ್ಲಿ ಇಳಿತಾ ಇದೆಯೇನೋ ಎನ್ನುವ ಹಾಗೆ ಉಪಮೆಯ ಮೂಲಕ ಉಪಮಾಲೋಲನಾದಂತಹ ಲಕ್ಷ್ಮೀಶ ವರ್ಣಿಸ್ತಾ ಇದ್ದಾನೆ ಈ ಪದ್ಯದಲ್ಲಿ. ಅವರು ನೀರಾಟವನ್ನು ಆಡ್ತಾ ಇದ್ದಾರೆ.

ಎಲ್ಲರೂ ಸಹ ಆ ಸರೋವರದಲ್ಲಿ ಇಳಿದು ಸ್ನಾನವನ್ನು ಮಾಡ್ತಾ ಇದ್ದಾರೆ. ಕವಿ ಭ್ರಾಂತಿಮಾನ ಅನ್ನೋ ಅಲಂಕಾರದ ಮೂಲಕ ಇದನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಆ ಸ್ತ್ರೀಯರಿಗೂ ಈ ಸರೋವರಕ್ಕೂ ಏನು ವ್ಯತ್ಯಾಸ ಇರಲಿಲ್ಲ ಅಂತ. ಅದಕ್ಕೆ ಅವನು ಕೊಡ್ತಕ್ಕಂಥ ಹೋಲಿಕೆ ನೋಡಿ ಹೇಗಿದೆ, ನೀರಿ ಕುರುಳುಗಳೇ ತುಂಬಿಗಳು, ಅವರ ಸುಂದರವಾದಂತಹ ತಲೆಯ ಮೇಲೆ ಕಾಣ್ತಾ ಇರುವಂತಹ ಮೆರಿತಾ ಇರತಕ್ಕಂತಹ ಮುಂಗುರುಳುಗಳೇ ತುಂಬಿಗಳು, ಹೊಳೆ ಹೊಳೆಯುವಂತಹ ಲೋಚನ ಕಣ್ಣೇ ಮರಿ ಮೀನುಗಳು, ಮುಖವೇ ತಾವರೆಯ ಅಲರ್ ಹೂವಿನ ಹಾಗೆ ಕಾಣಿಸ್ತಾ ಇದೆ, ಅವರ ಹೊಟ್ಟೆಯ ಮೇಲೆ ಮೂಡಿರುವಂತಹ ಮಡಿಕೆಗಳ ನೀರಿನ ಅಲೆಯ ಹಾಗೆ ಕಾಣಿಸ್ತಾ ಇದೆ, ಅವರ ಕುತ್ತಿಗೆ ಕಂಧರ ಅಂದ್ರೆ ಕುತ್ತಿಗೆ, ಆ ಕುತ್ತಿಗೆಯೇ ಶಂಖದಾಗೆ ಕಾಣಿಸ್ತಾ ಇದೆ, ಅವರ ಸ್ತನಗಳೇ ಕಮಲದ ಮೊಗ್ಗುಗಳಾಗಿದೆ, ಅವರ ದೇಹದ ಮೇಲೆ ಬೆಳೆದಿರುವಂತಹ ಪಳಪಳ ಅಂತ ಹೊಳಿತಾ ಇರುವಂತಹ ಕೂದಲುಗಳೇ ಮರಳಿನ ಹಾಗೆ, ಅವರ ದೇಹವೇ ತಿಳಿ ನೀರಿನ ಕಾಂತಿಯಾಗಿದೆ. ಅಷ್ಟೇ ಅಲ್ಲ, ದೇಹದ ಮಧ್ಯದಲ್ಲಿ ಕಾಣುವಂತಹ ಒಂದು ಗೆರೆ ಕಮಲದ ದಂಟಿನ ಹಾಗೆ ಕಾಣಿಸ್ತಾ ಇದೆ. ಆದ್ರಿಂದ ಇವರಿಗೂ ಆ ಸರೋವರಕ್ಕೂ ಭೇದವೇ ಇಲ್ಲ ಎನ್ನುವಂತೆ ಅಭೇದ ರೂಪಕದಿಂದ ಕವಿ ಈ ಸ್ತ್ರೀಯರನ್ನು ಎಲ್ಲರನ್ನು ಸಹ ನದಿಗೆ ಹೋಲಿಸಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅವರೆಲ್ಲ ಜಲಕ್ರೀಡೆಯನ್ನು ಆಡ್ತಾ ಇದ್ದಾರೆ. ಮುಂದೇನಾಯಿತು ಅನ್ನೋದು ಕೇಳೋಣ.

ಅವರ ನೀರಾಟವನ್ನು ಕವಿ ಅದ್ಭುತವಾಗಿ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಭಂಗಪದ ಯಮಕ ಎನ್ನುವ ಅಲಂಕಾರ ಶ್ಲೇಷಾಲಂಕಾರದ ಮೂಲಕ ಅವರ ನೀರಾಟ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ವರ್ಣನೆ ಮಾಡ್ತಾ ಇದ್ದಾನೆ. ಅವರ ಮೇಲುದ ಮೇಲುವಸ್ತ್ರ ವೇಲ್ ಅಂತ ನಾವೇನು ಹೇಳ್ತೇವೆ, ಅದರ ಮರೆಯಲ್ಲಿ ಕಾಣ್ತಾ ಇರುವಂತಹ ತಾವರೆಯ ಮೊಗ್ಗಿನಂತಹ ಸ್ತನಗಳು ಅಲುಗಾಡ್ತಾ ಇರಬೇಕಾದ್ರೆ, ನೀರಿನಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಅವೆಲ್ಲ ಚಂಚಲವಾಗಿ ಅಲುಗಾಡ್ತಾ ಇದ್ದಾವೆ. ತಾವು ಅರೆ ತೆರೆದ ಕೈಗಳಿಂದ ತುಡುಕಿದರು, ತಾವರೆ ತೆರೆದ ತಾವರೆ ತೆರೆದ ಅನ್ನುವುದನ್ನು ಕವಿ ಇಲ್ಲಿ ಶ್ಲೇಷಾಲಂಕಾರದಲ್ಲಿ ಬಳಸಿರೋದನ್ನು ಕಾಣ್ತೇವೆ. ಲಕ್ಷ್ಮೀಶನ ಪದ್ಯಗಳಲ್ಲಿಯೇ ವಿಶಿಷ್ಟವಾದ ಪದ್ಯಗಳಲ್ಲಿ ಇದು ಒಂದು. ಅಂತಹ ಆ ಕೈಗಳಿಂದ ತುಡುಕಿದ ಆ ನೀರನ್ನು ತಗೊಳ್ತಾ ಇದ್ದಾರೆ, ನೀರನ್ನು ತಗೊಂಡು ಒಬ್ಬರಿಗೊಬ್ಬರಿಗೆ ಎರಚ್ತಾ ಇದ್ದಾರೆ. ಆ ಎರಚೋದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಗೆ ಕೇಳಿಸ್ತಾ ಇದೆ ಅಂತಂದರೆ, ಆ ನೀರಿನ ಎರಚುವ ಧ್ವನಿಯ ಜೊತೆಗೆ ಚೆಲ್ವ ಕಂಕಣ ರವಂ, ಇವ್ರ ಕೈಲಿ ಹಾಕ್ಕೊಂಡಿರುವಂತಹ ಚಿನ್ನದ ಕಂಕಣದ ಧ್ವನಿಯ ಜೊತೆಗೆ ಚೆಲ್ವ ಕಂ ಕಣರವಂ ಬೆಸೆಯ, ಚೆಲ್ವ ಕಮ್ ಅಂತಂದರೆ ಕಮ್ ಅಂದರೆ ನೀರು ಅಂತಲೂ ಆಗುತ್ತೆ. ಆ ನೀರಿನ ಕಣಕಣಗಳ ಧ್ವನಿಯೂ ಸಹ ಇವರ ಕಂಕಣ ರವದ ಜೊತೆಗೆ ಧ್ವನಿಯ ಜೊತೆಗೆ ಸೇರ್ತಾ ಇದೆ. ವಿಲಸಿತದ ಕಾಸಾರದ ಅಂಬುಗಳನ್ನು, ಕಾಸಾರ ಅಂತಂದರೆ ಸರೋವರ ಅಂತ, ಆ ಸರೋವರದ ನೀರುಗಳನ್ನು ಒಬ್ರಿಗೊಬ್ಬರು ಯಾತ್ರೆಯಿಂದ ಎಸಿತಾ ಇದ್ದಾರೆ ಅಂದರೆ ಜೀರ್ ಕೊಳವೆ ಪಿಚಕಾರಿ ಅಂತ ನಾವು ಹೇಳ್ತೀವಲ್ಲ, ಆ ಪಿಚಕಾರಿಗಳ ಮೂಲಕ ಜೀರ್ ಕೊಳವೆಗಳ ಮೂಲಕ ಅದನ್ನು ಎಸಿತಾ ಇದ್ದಾರೆ, ನೀರನ್ನು ಹೀರಿಸಿಬಿಟ್ಟು ಎಸಿತಾ ಇದ್ದಾರೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ, ಕದನಕ್ಕೆ ಯುದ್ಧಕ್ಕೆ ಆಸಾರದ ಅಂಬುಗಳು ಕೆಂಪು ನೀರೋ ಎನ್ನುವ ಹಾಗೆ ಕಾಣಿಸ್ತಾ ಇದೆ. ಸರಸ ಕೇಳಿಗೆ ಪೊಕ್ಕರು ಅಡಿಗಡಿಗೆ ಸರಸಕ್ಕೆ ಏಳಿಗೆಯಾಗಲು, ಹೀಗೆ ಸರಸವನ್ನು ಆಡಲಿಕ್ಕಾಗಿ ಅವರು ಆ ಸರೋವರವನ್ನು ಹೊಕ್ಕಿದ್ದಾರೆ. ಸರಸಕ್ಕೇ ಏಳಿಗೆಯಾಯಿತೋ ಎನ್ನುವಂತೆ ಕಾಣಿಸ್ತಾ ಇದೆ.

ರಾಮನ ಬಿಲ್ಲಾಗಿದೆ. ಮಂಡಳಿಸಿದ ಉನ್ನತ ಪಯೋಧರವೇ ಮೋಡವಾಗಿದೆ, ಅವರ ಉನ್ನತವಾದ ಸ್ಥಾನಗಳೇ ಮೋಡದ ಹಾಗೆ ಕಾಣಿಸ್ತಾ ಇದೆ, ಅವರ ಕಡೆಗಣ್ಣ ನೋಟವೇ ಮಿಂಚಾಗಿದೆ, ಅವರು ಹಾಕ್ಕೊಂಡಿರ್ತಕ್ಕಂತಹ ಆಭರಣದ ಗಣಗಣ ಶಬ್ದವೇ ಮೋಡದ ಗಂಭೀರವಾದ ಧ್ವನಿಯಾಗಿದೆ. ಹಾಗಿರಬೇಕಾದ್ರೆ ಆ ಚಿತ್ರಾಂಗಿಯರು ತಮ್ಮ ಕೈಯಿಂದ ನೀರನ್ನು ತೆಗೆದು ಎರಚುತ್ತಾ ಇದ್ರೆ ಮೋಡದಿಂದ ಮಳೆ ಬಂದ ಹಾಗಾಗಿದೆ, ಅದರಲ್ಲಿ ಏನು ಆಶ್ಚರ್ಯವೇ? ಖಂಡಿತ ಆಶ್ಚರ್ಯವಿಲ್ಲ. ಮಳೆಯ ನೀರು ಬೆಟ್ಟದ ಮೇಲೆ ಬಿದ್ದರೆ ಕೆಂಪಾದ ನೀರಾಗಿ ಹರ್ಕೊಂಡು ಬರುತ್ತಾ, ಹಾಗೆ ಈ ಸಖಿಯರು ಒಬ್ಬರ ಮೇಲೆ ಒಬ್ಬರು ನೀರನ್ನು ಎರಚಿದಾಗ ಅವರ ದೇಹದಲ್ಲಿ ಮಾಡಿಕೊಂಡಿರುವಂತಹ ಕುಂಕುಮ, ಚಂದನ ಇತ್ಯಾದಿಗಳ ಅಲಂಕಾರದಿಂದ ಅವರ ದೇಹದ ಬಣ್ಣವೆಲ್ಲವೂ ಕರಗಿ ನೀರಿಗೆ ಇಳಿತಾ ಇದೆ. ಕುಂಕುಮವ ಕದಡಿ ಆ ಅರುಣ ಜಲವೇ ಕೆಳಗೆ ಹರ್ಕೊಂಡು ಬರ್ತಾ ಇದೆ, ಕೆಂಪು ಹೊನಲೋ ಎನ್ನುವ ಹಾಗೆ ಅವರ ದೇಹದಿಂದ ಕೆನ್ನೀರು ಇಳಿತಾ ಇದೆ. ಈ ರೀತಿ ಅವರು ಮೋಡಗಳೇ ಎನ್ನುವ ಹಾಗೆ ಕಂಡರು.

ಎದೆಯ ಮಟ್ಟದ ನೀರಿನಲ್ಲಿ ನಿಂತು ಒಬ್ಬರಿಗೊಬ್ಬರ ಮೇಲೆ ನೀರನ್ನು ಎರಚುತ್ತಾ ಸಖಿಯರೆಲ್ಲ ನೀರಾಟವನ್ನು ಆಡ್ತಾ ಇದ್ರೆ ಅವರ ಮುಖ ಮಾತ್ರ ಕಾಣಿಸ್ತಾ ಇದೆ. ಕವಿ ಅದನ್ನು ನೋಡಿ ವರ್ಣನೆ ಮಾಡ್ತಾ ಇದ್ದಾನೆ, ಆಹಾ ಯಾವ ಕಮಲಕ್ಕೂ ಇವು ಕಡಿಮೆ ಇಲ್ಲ. ಇಲ್ಲಿಯ ತನಕ ಸರೋವರದಲ್ಲಿರುವಂತಹ ಕಮಲಗಳು ನಮಗೆ ಸಮಾನರು ಯಾರು ಇಲ್ಲ ಅಂತ ಹೆಮ್ಮೆ ಪಡ್ತಾ ಇದ್ವು. ಈಗ ಅವು ಸೋಲನ್ನು ಒಪ್ಕೊಂಡ್ವು. ಯಾಕೆ ಅವು ಹೆಮ್ಮೆ ಪಡ್ತಾ ಇದ್ವು ಅಂತಂದರೆ ಅದಕ್ಕೆ ಕವಿ ಏಳು ಕಾರಣಗಳನ್ನು ಈ ಪದ್ಯದಲ್ಲಿ ಕೊಡ್ತಾನೆ. ನಾವು ವಿಷ್ಣುವಿನ ಕಣ್ಣು, ಹರಿಯ ಲೋಚನ, ಅಜಂ ಕುಳ್ಳಿರ್ಪ ತಾಣ, ಕುತ್ಕೊಳ್ತಕ್ಕಂತಹ ಬ್ರಹ್ಮನಿಗೆ ಆಸನ ಪೀಠ ಇದು, ಜೊತೆಗೆ ಇಂದಿರೆಯ ನಿಲಯ, ಲಕ್ಷ್ಮಿಯನ್ನ ಕಮಲಾಲಯ ಅಂತ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಇದು ಲಕ್ಷ್ಮಿಯ ಮನೆ. ದಿವಾಕರನ ಕೆಳೆ, ಸೂರ್ಯನಿಗೆ ಗೆಳೆಯ, ಮನ್ಮಥನ ಸರಳು, ಮನ್ಮಥನ ಐದು ಹೂಬಾಣಗಳಲ್ಲಿ ಮೊಟ್ಟ ಮೊದಲನೆಯ ಬಾಣವೇ ಅರವಿಂದ ಕಮಲ. ಅಲ್ಲದೆ ಆರಡಿಗಳಿಗೆ ಮನೆ, ಆರಡಿ ಅಂದ್ರೆ ದುಂಬಿ, ದುಂಬಿಗಳಿಗೆ ಇದು ಮನೆ. ಇಷ್ಟಲ್ಲದೆ ಇದು ಪರಿಮಳದ ಬೀಡು, ಸುವಾಸನೆ, ಸುಗಂಧಕ್ಕೆ ನೆಲೆ ಎಂದು ಅಂದುಕೊಂಡು ಸಂಪೂರ್ಣತೆಯಿಂದ ಶೋಭಿಸ್ತಾ ಇರುವಂತಹ ಆ ಕಮಲದ ಹೂವುಗಳು ಇವಾಗ ಅಲ್ಲಿ ಸುಂದರಿಯರಾದಂತಹ ಆ ಸಖಿಯರು ಆ ಯುವತಿಯರು ಅಲ್ಲಿ ಬಂದಿರುವುದನ್ನು ನೋಡಿ ಅವರ ನಗೆ ಮೊಗವನ್ನು ನೋಡಿ ಅವಂದುವಂತೆ, ಓಹೋ ಇವರ ಮುಂದೆ ನಾವಲ್ಲ, ತಾವು ಅರೆಯಾದವು ಎಂಬಂತೆ, ನಾವು ಕಡಿಮೆ ಆದ್ವಿ ಅಂತ. ಯಾಕೆಂದ್ರೆ ನಮ್ಮ ಸೌಂದರ್ಯ ಏನಿದ್ರೂ ಹಗಲು ಹೊತ್ತಿನಲ್ಲಿ ಮಾತ್ರ, ರಾತ್ರಿ ಹೊತ್ತಿನಲ್ಲಿ ಸೂರ್ಯ ಮುಳುಗಿದ ತಕ್ಷಣಕ್ಕೆ ನಾವು ಬಾಡಿ ಬಿಡ್ತೇವೆ. ಆದರೆ ಈ ಲಲನೆಯರ ಮುಖ ಯಾವಾಗಲೂ ಬಾಡದಿದ್ದ ಹಾಗೆ ಸದಾಕಾಲ ಚೆಲುವಿನಿಂದ ನಗನಗುತ್ತಾ ನಳನಳಿಸ್ತಾ ಇದೆ. ಆದ್ದರಿಂದ ಇವರ ಸೌಂದರ್ಯದ ಮುಂದೆ ತಾವು ಅರೆಯಾದವು, ನಾವು ಕಡಿಮೆಯಾದವು ಎನ್ನುವ ಹಾಗೆ ಆ ಸ್ತ್ರೀಯರ ಮುಖದ ಮುಂದೆ ಈ ಸೋತು ಹೋದವು ಕಮಲಗಳು.

ಇವರಿಗಿಂತ ಚೆನ್ನಾಗಿದ್ದೇವೆ ಅಂತ ತೋರಿಸ್ಬೇಕು ಅನ್ನುವ ಹಾಗೆ ನೀರಿನಿಂದ ಮೇಲೆ ಹಾರಿದ್ವು. ಮೇಲೆ ಬಂದು ಅವರ ಕಣ್ಣಿನ ಚೆಲುವನ್ನ ಚಂಚಲತೆಯನ್ನು ನೋಡಿ, ಓಹೋ ಇವರ ಸಮಕ್ಕೆ ನಾವಿಲ್ಲ ಅಂತ ಹೇಳಿ ತಲೆ ಕೆಳಗಾಗಿ ನೀರಲ್ಲಿ ಬಿದ್ದು ನಾಚಿಕೆಯಿಂದ ನೀರಿನ ಆಳದೊಳಗೆ ಮುಳುಗಿ ಎತ್ತಲಾಗೋ ಮಾಯವಾಗಿ ಹೋದು. ಇವರು ನಡಿಗೆಯ ಬೆಡಗನ್ನು ನೋಡಿ ಹಂಸಗಳು, ಇವರ ಮುಂದೆ ನಾವು ನಡೆದ್ರೆ ನಮಗೆ ಅವಮಾನ ಆಗತ್ತೆ ಅಂತ ಹೇಳಿ ನಡೆಯಲಿಕ್ಕೆ ಆಗದೆ, ನಡಿಲಿಕ್ಕೆ ಇಷ್ಟಪಡದೆ ಆಕಾಶಕ್ಕೆ ಹಾರಿ ಹೋದು. ಇಂತಹ ಯುವತಿಯರ ಕಣ್ಣಿನ ಹೊಳಪಿಗೆ ನಡಿಗೆಯ ಬೆಡಗಿಗೆ ಸೋಲದವರಾರು ಎನ್ನುವಂತೆ ಆ ನೀರಿನಲ್ಲಿ ಅನೇಕ ರೀತಿಯ ಕ್ರೀಡೆಯನ್ನ ಮಾಡ್ತಾ ಇದ್ದಾರೆ ಆ ಸಖಿಯರು.

ಆ ಸಖಿಯರು ಪರಸ್ಪರರ ಮೇಲೆ ನೀರನ್ನು ಎರಚಿಕೊಳ್ತಾ ಇದ್ದಾರೆ. ಅದೇ ರೀತಿ ವಿಷಯೇ ಚಂಪಕ ಮಾಲಿನಿಯರು ಸಹ ಸುಖವಾಗಿ ಜಲಕ್ರೀಡೆಯನ್ನು ಆಡ್ತಾ ನೀರನ್ನು ಎರಚ್ತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ಬರು ಎರಚಿದಂತಹ ನೀರಿನ ಹನಿಗಳು ಹೇಗೆ ಕಾಣಿಸ್ತಾ ಇದ್ವು ಅಂತಂದ್ರೆ ಹಲ್ಲಿನ ಕಾಂತಿಯ ನಗೆಯೋ ಎನ್ನುವ ಹಾಗೆ ಕಾಣಿಸ್ತಾ ಇದೆ ಅಂತ. ಶಿಖರಿ ದಂತ ವಿಶೇಷ ಅಂತ ಹೇಳಿ ಒಂದು ಮಾತು ಬರುತ್ತೆ. ಅಂದ್ರೆ ಹಲ್ಲಿನ ವಿಶಿಷ್ಟವಾದ ರಚನೆಯನ್ನ ಶಿಖರಿ ಅಂತ ಕರೆದಿದ್ದಾರೆ. ಇಲ್ಲಿ ಚಂಪಕ ಮಾಲಿನಿ ಮತ್ತು ವಿಷಯೆಯ ಹಲ್ಲುಗಳು ಹೇಗಿತ್ತು ಅಂತಂದ್ರೆ, ಅಥವಾ ಅವರ ಸಖಿಯರ ಹಲ್ಲುಗಳು ಹೇಗಿತ್ತು ಅಂತಂದ್ರೆ, ಶಿಖರಿ ಲಕ್ಷಣದಿಂದ ಕೂಡಿರುವಂತಹ ಹಲ್ಲು, ವಿಶೇಷವಾದಂತಹ ಬಿಳುಪು ಅವುಗಳಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಅವರ ಕೈಯಿಂದ ಎರಚ್ತಾ ಇರಬೇಕಾದ್ರೆ ಆ ಕೈಯಿನ ಹಾವಭಾವಗಳಿಂದ ಆ ಉಗುರಿನ ಹೊಳಪು ನೀರಿನ ಮೇಲೆ ಬೀಳ್ತಾ ಇದೆ. ಕಣ್ಣಿನ ತೀಕ್ಷ್ಣ ನೋಟವೇ ಬಾಣದ ದಾಳಿಯೋ ಎನ್ನುವ ಹಾಗೆ ಕಾಣ್ತಾ ಇದೆ ಆ ನೀರನ್ನು ಎರಚ್ತಾ ಇರುವಂತದ್ದು. ಜೊತೆಗೆ ದುಂಡಾದ ನೀರಿನ ಹನಿಗಳು ಹೇಗೆ ಕಾಣಿಸ್ತಾ ಇದೆ ಅಂದ್ರೆ, ಇವರು ತಮ್ಮ ಕೊರಳಲ್ಲಿ ಹಾಕೊಂಡಿರ್ತಕ್ಕಂತಹ ಮುತ್ತಿನ ಹಾರವನ್ನು ಹೊರೆದು ಬಿಸಾಕಿದ್ರೋ ಎನ್ನುವ ಹಾಗೆ ವಿಷಯ ಮತ್ತು ಚಂಪಕ ಮಾಲಿನಿ ಸಖಿಯರನ್ನು ಕೂಡಿಕೊಂಡು ಒರಬರೂ ಸಹ ಒಬ್ಬರಿಗೊಬ್ಬರು ಎದುರಾಬದರು ನಿಂತ್ಕೊಂಡು ಸುಖವಾಗಿ ಜಲಕ್ರೀಡೆಯನ್ನು ಆಡ್ತಾ ನೀರನ್ನು ಎರಚ್ತಾ

0: ಹೀಗೆ ಮಂತ್ರಿ ಕುಮಾರಿಯಾದಂತಹ ವಿಷಯ, ರಾಜನ ಮಗಳಾದಂತಹ ಚಂಪಕ ಮಾಲಿನಿ ತಮ್ಮ ಸಖಿಯರ ಜೊತೆಗೆ ತುಂಬಾ ಹೊತ್ತಿನ ತನಕ ನೀರಾಟವನ್ನು ಆಡಿದರು. ನೀರಾಟವನ್ನು ಆಡ್ತಾ ಆಡ್ತಾ ಅವರಿಗೆ ಥಂಡಿ ಅನಿಸ್ಲಿಕ್ಕೆ ಶುರುವಾಯಿತು, ತಂಪು ಜಾಸ್ತಿ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಹೇಗೆ ಅಂತಂದ್ರೆ, ಇವರು ಮುಖವೆಂಬ ಚಂದ್ರ ಮಂಡಲದ ಬೆಳದಿಂಗಳು ಎನ್ನುವ ಹಾಗೆ ಇವರು ಆಡಿರ್ತಕ್ಕಂತಹ ನೀರಾಟದ ನೀರು ಆ ಸರೋವರಕ್ಕೆ ಸುತ್ತಲೂ ಕಟ್ಟಿರುವಂತಹ ಅಮೃತ ಶಿಲೆಯ ಸೋಪಾನದ ಮೇಲೆ, ಮೆಟ್ಟಲುಗಳ ಮೇಲೆ ಬಿದ್ದು ಅದು ಹರ್ಕೊಂಡು ಮತ್ತೆ ಸರೋವರಕ್ಕೆ ಸೇರ್ತಾ ಇದೆ. ಇದು ಹೇಗಾಗ್ತಾ ಇದೆ ಅಂತಂದ್ರೆ, ಚಂದ್ರಕಾಂತ ಶಿಲೆಯೇ ಕರಗಿ ಮತ್ತೆ ನೀರಿಗೆ ಸೇರ್ತಾ ಇದೆಯೋ ಅನ್ನುವ ಹಾಗೆ ಕಾಣಿಸ್ತಾ ಇದೆ. ಅವರ ಮುಖಮಂಡಲದ ಬೆಳದಿಂಗಳಿಂದ ಆ ನೀರೆಲ್ಲ ತಂಪಾಯಿತೋ ಎನ್ನುವ ಹಾಗೆ, ಆ ತಂಪಾಗಿದ್ದರಿಂದ ಅವರಿಗೆ ತುಂಬಾ ತಂಪು ಅನಿಸ್ತಾ ಇದೆ. ಆದ್ರಿಂದ ಇನ್ನು ನೀರಾಟ ಸಾಕು ಅಂತ ಹೇಳಿ ಬಟ್ಟೆಯನ್ನು ಬದಲಾಯಿಸಬೇಕು ಅಂತ ಹೇಳಿ ಕೊರಳದಿಂದ ಹೊರಗೆ ಬಂದರು.
1: ಇದುವರೆಗೆ

0: ಲಕ್ಷ್ಮೀಶನ ಜೈಮಿನಿ ಭಾರತದ 30ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
1: ಕೇಳಿದ್ರಿ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಲು ವಿಪಕ್ಷಗಳ ಹುನ್ನಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರು, ಕಲಬುರಗಿ, ಚಾಮರಾಜನಗರ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಸ್ಥಿತಿ ಅವಲೋಕನ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ, ಮಾಜಿ ಪ್ರಧಾನಿ ದೇವೇಗೌಡ ಭಾಗಿ. ಬೆಂಗಳೂರಿನಲ್ಲಿ ಬಿಜೆಪಿಯಿಂದ ಹರ್ ಘರ್ ತಿರಂಗ ಅಭಿಯಾನ. ಹಾಗೂ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ಧ ಕ್ರಮಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿರ್ಧಾರ. ಸಂಪುಟಕ್ಕೆ ಸಚಿವ ನಾಗೇಂದ್ರ ಅವರ ಸೇರ್ಪಡೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಾಮೀನು ಪಡೆದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಬಸವರಾಜ ಹೊರಟ್ಟಿಯವರ ರಾಜೀನಾಮೆ ವಿಚಾರದಲ್ಲಿ ಬಿಜೆಪಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಸಂಪುಟದ ಎಲ್ಲಾ ಹುದ್ದೆಗಳು ಭರ್ತಿಯಾಗಿದ್ದು ಒಂದೇ ಒಂದು ಹುದ್ದೆ ಖಾಲಿ ಇದೆ. ಆ ಹುದ್ದೆಯನ್ನು ಮಹಿಳೆಗೆ ನೀಡಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ ಸಚಿವರು ಆಯಾ ಜಿಲ್ಲೆಗಳಿಗೆ ತೆರಳಿ ಬರ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಸಚಿವರಿಂದ ಬರ ಪರಿಸ್ಥಿತಿ ಪರಿಶೀಲನೆ ಮುಂದುವರೆದಿದೆ. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಾಗೆಲಿಂಗನಹಳ್ಳಿ ಮತ್ತು ಮೇಲುಕುಂಟೆ ಗ್ರಾಮಗಳ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಶೀಲಿಸಿದರು. ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ನಡೆಸಿದ ಉಪಮುಖ್ಯಮಂತ್ರಿ, ಬರದಿಂದಾಗಿ ಎದುರಾಗಿರುವ ಸಮಸ್ಯೆಗಳು, ಕೃಷಿ ಚಟುವಟಿಕೆಗಳ ಮೇಲಿನ ಪರಿಣಾಮ ಹಾಗೂ ಕುಡಿಯುವ ನೀರಿನ ಲಭ್ಯತೆ ಕುರಿತು ಮಾಹಿತಿ ಪಡೆದರು. ಬರ ಪರಿಸ್ಥಿತಿಯಿಂದ ಜನರು ಹಾಗೂ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಿದರು. ಇನ್ನೊಂದೆಡೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿ ತಾಲೂಕಿನ ಅವರಾದ ಬಿ ಗ್ರಾಮಕ್ಕೆ ಭೇಟಿ ನೀಡಿ ಮುಂಗಾರು ಮಳೆ ಇಲ್ಲದೆ ಬೆಳೆ ಹಾಳಾದ ರೈತರ ಜಮೀನನ್ನು ವೀಕ್ಷಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಸೂಪರ್ ಎಲ್ನಿನೋ ಪರಿಣಾಮ ಶೇಕಡ 75ರಷ್ಟು ಮಳೆ ಕೊರತೆಯಿಂದ ಈ ಬಾರಿ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಗುರುವಾರ ನಡೆಯುವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಳೆದ ವರ್ಷ ಕಲಬುರಗಿ ಜಿಲ್ಲೆಗೆ ದಾಖಲೆ ಪ್ರಮಾಣದಲ್ಲಿ 650 ಕೋಟಿ ರೂಪಾಯಿ ಪರಿಹಾರ ನೀಡಲಾಗಿತ್ತು. ಈ ಬಾರಿಯೂ ಇದುವರೆಗೆ 450,000 ರೈತರು ಬೆಳೆ ವಿಮೆಯಡಿ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ ಬಿತ್ತನೆಯಾದ ಬೆಳೆಗಳಿಗೆ ತೇವಾಂಶ ಕೊರತೆಯಾಗಿದ್ದು, ರೈತರ ಜಮೀನಿನಲ್ಲಿ ಹಾನಿಗೀಡಾದ ಬೆಳೆಗಳ ವೈಜ್ಞಾನಿಕ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ತೊಗರಿ, ಸೂರ್ಯಕಾಂತಿ, ಕಬ್ಬು ಬೆಳೆ ಹಾನಿ ಸೇರಿದಂತೆ ಪ್ರತಿಯೊಂದು ಬೆಳೆಯನ್ನು ಅವಲೋಕಿಸಲಾಗಿದೆ. ಜಿಲ್ಲೆಯಲ್ಲಿ 7.75 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿಯಿತ್ತು. ಆದರೆ ಈವರೆಗೆ 6.79 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ. ಆಲಮಟ್ಟಿ ಹಾಗೂ ನಾರಾಯಣಪುರ ಜಲಾಶಯದಲ್ಲಿ ಯಥೇಚ್ಛ ನೀರು ಸಂಗ್ರಹವಿರುವುದರಿಂದ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಹಾಗೂ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ನಡೆಸಿ ಬೆಳೆ ಹಾಗೂ ಕುಡಿಯುವ ನೀರಿನ ಬಗ್ಗೆ ಪರಿಶೀಲನೆ ನಡೆಸಿದರು. ಚಾಮರಾಜನಗರ ತಾಲೂಕಿನ ಎರಗನಹಳ್ಳಿ, ಶಿಂಡನಯ್ಯನಪುರ, ಮಾದ

0: ಬಾಡಿ ಗ್ರಾಮಕ್ಕೆ ಭೇಟಿ ನೀಡಿ ಸೂರ್ಯಕಾಂತಿ, ಜೋಳ, ಹಲಸಂದೆ ಬೆಳೆಗಳು ಒಣಗಿರುವುದನ್ನು ಪರಿಶೀಲಿಸಿದರು. ಅರಿಶಿಣ, ಬಾಳೆ, ಬೆಳ್ಳುಳ್ಳಿ ಫಸಲು ನೀರಿನ ಕೊರತೆ ಎದುರಿಸುತ್ತಿದೆ ಎಂದು ರೈತರು ಸಚಿವರ ಗಮನಕ್ಕೆ ತಂದರು. ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿರುವುದರಿಂದ ಜನರು ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗುವ ಸಾಧ್ಯತೆ ಇದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಇಂಥವರಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೆಲಸ ನೀಡುವ ಮೂಲಕ ವಲಸೆಯನ್ನು ತಡೆಯಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷಕ್ಕೆ ಒಟ್ಟು 51.30 ಲಕ್ಷ ಮಾನವ ದಿನಗಳ ಸೃಷ್ಟಿಯ ಗುರಿ ಹೊಂದಲಾಗಿದೆ. ಉದ್ಯೋಗ ಸೃಷ್ಟಿ ವೇಗವನ್ನು ಹೆಚ್ಚಿಸಬೇಕಿದ್ದು ಪ್ರತಿ ತಿಂಗಳು ಕನಿಷ್ಠ 5-6 ಲಕ್ಷ ಮಾನವ ದಿನಗಳನ್ನು ಸೃಷ್ಟಿಸುವಂತೆ ಅವರು ನಿರ್ದೇಶನ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ಎರಡನೇ ದಿನವಾದ ಇಂದು ಕೂಡ ಜೆಡಿಎಸ್ ಪ್ರತಿಭಟನೆ ಮುಂದುವರೆಸಿದೆ. ಬಿಡದಿಯಿಂದ ಬೆಂಗಳೂರಿಗೆ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿದೆ. ಎರಡನೇ ದಿನವಾದ ಇಂದು ಮಾಜಿ ಪ್ರಧಾನಿ HD ದೇವೇಗೌಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು ರೈತರಿಗೆ ನ್ಯಾಯ ಒದಗಿಸಲು ಬದ್ಧವಾಗಿರುವುದಾಗಿ ತಿಳಿಸಿದ್ದಾರೆ. ಇದೇ 19ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ದ ಪ್ರತಿಭಟನೆ ನಡೆಸುವುದಾಗಿ ಘೋಷಿಸಿದ್ದಾರೆ. ಬೈರಮಂಗಲದಿಂದ ಆರಂಭವಾದ ಈ ಜನಾಂದೋಲನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಿ ರೈತರ ಹಕ್ಕಿನ ಧ್ವನಿಯಾಗಲಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಬೆಂಗಳೂರಿನಲ್ಲಿ ಬಿಜೆಪಿ ವತಿಯಿಂದ ತ್ರಿವರ್ಣ ಧ್ವಜಯಾತ್ರೆ ನಡೆಯಿತು. ಕೆಸಿ ಜನರಲ್ ಆಸ್ಪತ್ರೆಯ ಮುಂಭಾಗದ ಸರ್ಕಾರಿ ಶಾಲೆಯ ಬಳಿಯಿಂದ ಆರಂಭವಾದ ಈ ಯಾತ್ರೆಯ ನೇತೃತ್ವವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಶಾಸಕ ಡಾ ಸಿಎನ್ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ವಹಿಸಿದ್ದರು. ಯಾತ್ರೆಯ ಉದ್ದಕ್ಕೂ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳು ಮೊಳಗಿದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿವೈ ವಿಜಯೇಂದ್ರ, ಪರಿಶಿಷ್ಟರ ಅಭಿವೃದ್ದಿಗಾಗಿ ಮೀಸಲಿರಿಸಿದ್ದ ಹಣವನ್ನು ಲೂಟಿ ಹೊಡೆದವರಿಗೆ ಸಚಿವ ಸ್ಥಾನ ನೀಡಲಾಗಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಅಪಚಾರವಾಗಿದೆ. ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವರನ್ನು ಸಂಪುಟದಲ್ಲಿ ಮುಂದುವರೆಸಬಾರದು. ಇದಕ್ಕಾಗಿ ಬಿಜೆಪಿ ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ನಡೆಸಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ದ ಸ್ವಚ್ಛತಾ ವೆಚ್ಚ ವಸೂಲಿ ಮಾಡಲಾಗುವುದೆಂದು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರು ನಗರವನ್ನು ಸ್ವಚ್ಛ, ಸುಂದರ ಹಾಗೂ ವಾಸಯೋಗ್ಯ ನಗರವನ್ನಾಗಿಸುವ ಉದ್ದೇಶದಿಂದ ಆಗಸ್ಟ್ ತಿಂಗಳಿನಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದ ಖಾಲಿ ನಿವೇಶನಗಳನ್ನು ಸ್ವಚ್ಛ ಹಾಗೂ ನೈರ್ಮಲ್ಯಯುಕ್ತ ಸ್ಥಿತಿಯಲ್ಲಿ ನಿರ್ವಹಿಸುವುದು ಸಂಬಂಧಪಟ್ಟ ನಿವೇಶನ ಮಾಲೀಕರ ಕಡ್ಡಾಯ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಖಾಲಿ ನಿವೇಶನಗಳ ಮಾಲೀಕರು ತಮ್ಮ ನಿವೇಶನದಲ್ಲಿರುವ ತ್ಯಾಜ್ಯ, ಕಸ, ಮಣ್ಣು ಹಾಗೂ ಇತರೆ ವಸ್ತುಗಳನ್ನು ತೆರವುಗೊಳಿಸಿ ನಿವೇಶನವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಸೂಚಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವವನ್ನು ಕ್ರೀಡಾಪಟುಗಳು ಬೆಳೆಸಿಕೊಳ್ಳಬೇಕು ಎಂದು ಮಾಜಿ ಸಚಿವ, ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ರಾಯಚೂರಿನಲ್ಲಿ ಕರೆ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ವಿಬಿಜಿ ರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ 13,24,762 ಮಾನವ ದಿನಗಳ ಗುರಿ ಇದ್ದು ಈವರೆಗೆ 5,56,860 ಗುರಿ ಸಾಧನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಲ್ಜಿತ್ ಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕಬ್ಬಿನಕೆರೆ ಗ್ರಾಮದಲ್ಲಿ ವಿದ್ಯುತ್ ಸ್ಪರ್ಶಿಸಿ ನವಿಲು ಮತ್ತು ಚಿರತೆ ಸಾವನ್ನಪ್ಪಿವೆ. ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಕ್ಕಳು ಸ್ವಚ್ಛತೆ ಹಾಗೂ ವೈಯಕ್ತಿಕ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಯುವಜನತೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವತ್ತ ಗಮನಹರಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದ್ದಾರೆ. ಮಂತ್ರಾಲಯದಲ್ಲಿಂದು ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ತಮ್ಮ 14ನೇ ಚಾತುರ್ಮಾಸ್ಯ ದೀಕ್ಷೆಯನ್ನು ಆರಂಭಿಸಿದ್ದಾರೆ. ಚಾತುರ್ಮಾಸ್ಯ ಅವಧಿಯಲ್ಲಿ ಮಂತ್ರಾಲಯದ ಶ್ರೀಮಠದಲ್ಲಿ ವಿವಿಧ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಆಷಾಢ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತ ಇಂದು ಸಾವಿರಾರು ಭಕ್ತರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುಪ್ರಸಿದ್ಧ ನಂದಿಗಿರಿ ಪ್ರದಕ್ಷಿಣೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಲು ವಿಪಕ್ಷಗಳ ಹುನ್ನಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರು, ಕಲಬುರಗಿ, ಚಾಮರಾಜನಗರ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಸ್ಥಿತಿ ಅವಲೋಕನ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ, ಮಾಜಿ ಪ್ರಧಾನಿ ದೇವೇಗೌಡ ಭಾಗಿ. ಬೆಂಗಳೂರಿನಲ್ಲಿ ಬಿಜೆಪಿಯಿಂದ ಹರ್ ಘರ್ ತಿರಂಗ ಅಭಿಯಾನ ಹಾಗೂ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ಧ ಕ್ರಮಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಆಕಾಶವಾಣಿ ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯಾ ಅಂದ್ರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ. ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕೆತ್ತೆ ಹೈ.
3: ಹಾಂ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಬಿ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರೆ ಸಂಸ್ಕೃತಿ ಮೇ ಬಡೆ ಲೋಕ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹಿ ಬದಲ್ತಾ.
2: ರೂಪ ನಹಿ ಬದಲ್ತಾ, ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾಂ, ಮುಜೆ ಯಾದ ಹೈ. ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹಿ ಹೋತಾ ಹೈ. ಜೈಸೆ ಕೈ ಕೆಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪ ವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾಂ ಹಾಂ ಗೊತ್ತಾಯ್ತು. ಚೋಟೆ ಮೂಫ್ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮೂಫ್ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅಧ ಛಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾಂ ಲೋಕೋಕ್ತಿಯಾ ನೀತಿಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ, ಅಬ್ ಮೇ ಕುಚ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೇ ಮೇ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾಂ ಹಾಂ ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬುಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ.

0: ಅಥವಾ ಬೇವಿನ ಬೀಜ ಹಾಕಿ ಮಾವಿನ ಹಣ್ಣನ್ನ ಬಯಸಿದಾಗಾಯ್ತು.
1: ಹಾತಿಕೆ ದಾಂತ ದಿಖಾನೆ ಕೆ ಔರ್ ಖಾನೆ ಕೆ ಔರ್.
0: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೇ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕಹನೆ ಕಾ ಪ್ರಯತ್ನ ಮೈ ಕರೂಂಗಿ ಗುರುಜಿ.
0: ಹಾ ಕ್ಯೂ ನಹೀ ಕರೋ.
2: ಬುರೆ ಕಾರ್ಯ ಕಾ ಪರಿಣಾಮ ಬುರಾ ಹೋತಾ ಹೈ. ಮನ್ ಮೇ ಕುಚ್ ಔರ್ ಬಾಹ್ರಿ ಕುಚ್ ಔರ್. ಪಾಸ್ ಕಿ ವಸ್ತು ಕಾ ಮಹತ್ವ ನ ಸಮಜ್ನ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ
2: ಗೊತ್ತಾಯ್ತಾ?
0: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ ಕರ್ ಕುಚ್ ಲೋಕೋಕ್ತಿಯೋ ಕಾ ಯಾದ್ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಢಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋ ತೋ ವಹಿ ಪೂಜಾ ಹೈ.
1: ಗುರುಜಿ ನಾ ರಹೇಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹೀ ಮಿಲ್ನಾ, ಠೀಕ್ ಹೈ ನಾ ಗುರುಜಿ?
2: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ್ ಅಹಂಕಾರ ಹೋತಾ ಹೈ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ್ ಘಮಂಡ್ ದಿಖಾತಾ ಹೈ.
1: ಗುರುಜಿ ಅಬ್ ಆಪ್ ಕುಚ್ ಜಾನೆ ಪಹಚಾನೆ ಲೋಕೋಕ್ತಿಯೋ ಕಾ ಪೂರ್ವಾರ್ಧ ಕಹಿಯೆ, ಹಮ್ ಉತ್ತರಾರ್ಧ ಯಾದ್ ಕರ್ನೆ ಕಾ ಪ್ರಯತ್ನ ಕರೆಂಗೆ.
0: ಕ್ಯೂ ನಹೀ, ಖೇಲ್ತೆ ಖೇಲ್ತೆ ಹಮ್ ಕುಚ್ ಔರ್ ಸೀಖೆಂಗೆ. ಆಪ್ ಭಲಾ ತೋ
2: ಜಗ್ ಬಲ, ಆಪ್ ಬಲಾ ತೋ ಹೋ ಜಗ್ ಬಲ.
0: ಆಪ್ ಭಲಾ ತೋ ಜಗ್ ಭಲ, ಆಪ್ ಭಲಾ ತೋ ಜಗ್ ಭಲ. ಚಿರಾಗ್ ತಲೆ
1: ಅಂಧೇರ, ಚಿರಾಗ್ ತಲೆ ಅಂಧೇರ.
0: ಚಾರ್ ದಿನ್ ಕಿ ಚಾಂದ್ನಿ
2: ಫಿರ್ ಅಂಧೇರಿ ರಾತ್, ಚಾರ್ ದಿನ್ ಕಿ ಚಾಂದ್ನಿ ಫಿರ್ ಅಂಧೇರಿ ರಾತ್.
0: ಇಸ್ಕಾ ಅರ್ಥ ಕಮ್ ಸಮಯ ಮೇ ಅಧಿಕ ಸುಖ, ಸಹಜ ಪಕೆ ತೋ
1: ಸಹಜ ಪಕೆ ಸೋ ಮೀಠಾ ಹೋಯ್,
0: ಸಹಜ ಪಕೆ ಸೋ ಮೀಠಾ ಹೋಯ್. ಇಸ್ಕಾ ಅರ್ಥ ಸೋಚ ಸಮಜ್ ಕರ್ ಕಿಯೇ ಗಯೇ ಕಾರ್ಯೋ ಕಾ ಪರಿಣಾಮ ಅಚ್ಛಾ ಹೀ ಹೋತಾ ಹೈ.
1: ಗುರುಜಿ ಮುಜೆ ಕುಚ್ ಸಂದೇಹ ಹೈ ಕಿ ಹಮ್ ಇನ್ ಲೋಕೋಕ್ತಿಯೋ ಕ್ಯೋ ಕೈಸೆ ಪ್ರಯೋಗ ಕರ್ ಸಕ್ತೆ ಹೈ.
0: ಕೌನ್ ಸಾ ಬತಾವೋ.
1: ಜೈಸೆ ಅಂಧೆ ಕಿ ಲಕಡಿ, ಆಂಖೆ ಚುರಾನಾ, ಅಂಗ ಅಂಗ ಮುಸ್ಕುರಾನಾ, ಉನ್ನೀಸ್ ಬೀಸ್ ಕಾ ಅಂತರ, ನಾಕ್ ಪರ್ ಗುಸ್ಸಾ.
2: ಅರೆ ಯ ವೈಸಾ ನೈ ಹೈ, ಜೈಸಾ ಹಮ್ನೆ ಅಬ್ ತಕ್ ಸೀಖಾ ಹೈ ಗುರುಜಿ, ಯ ಸ್ವತಂತ್ರ ವಾಕ್ ನೈ ಹೈ.
0: ಹಾ ಶರಣ್ಯ ಟೀಕ್ ಕಹತಿ ಹೈ, ಇಸೆ ಹಿಂದಿ ಭಾಷಾ ಮೇ ಮುಹಾವರೆ ಕಹತೆ ಹೈ. ಮುಹಾವರೋ ಕಾ ಪ್ರಯೋಗ ವಾಕ್ಯೋ ಮೇ ಹೋತಾ ಹೈ, ಮುಹಾವರಾ ವಾಕ್ಯಾಂಶ ಹೋತೆ ಹೈ, ಇಸ್ಕೆ ಪ್ರಯೋಗ ಸೆ ವಾಕ್ಯ ಪ್ರಭಾವಶಾಲಿ ಹೋ ಜಾತೆ ಹೈ, ವಾಕ್ಯ ರೋಚಕ ಔರ್ ಚಮತ್ಕಾರಿ ಹೋ ಜಾತೆ ಹೈ. ಮುಹಾವರೆ ಶಬ್ದೋ ಕೆ ಲಾಕ್ಷಣಿಕ ಪ್ರಯೋಗ ಹೋತೆ ಹೈ, ಯೇ ಕಿಸಿ ವಾಕ್ಯ ಕೆ ಭೀತರ್ ಹೋತೆ ಹೈ. ಯದಿ ಮುಹಾವರಾ ವಾಕ್ಯ ಸೆ ನಿಕಾಲಾ ದಿಯಾ ಜಾಯ್ ತೋ ಉಸ್ಕಿ ಬಹುತ್ ಕುಚ್ ಶೋಭಾ ಜಾತಿ ಹೈ. ಮುಹಾವರೋ ಕೋ ವಾಕ್ಯೋ ಮೇ ಪ್ರಯೋಗ ಕರ್ನಾ ಚಾಹಿಯೇ. ಮುಹಾವರೆ ಸ್ವತಂತ್ರ ವಾಕ್ಯ ನಹೀ ಹೈ, ಯೇ ವಾಕ್ಯಾಂಶ ಹೈ. ಜೈಸೆ ಅಂಗ ಅಂಗ ಮುಸ್ಕುರಾನಾ, ಪುತ್ರಿ ಕಿ ಪ್ರಶಂಸಾ ಸುನ್ಕರ್ ಮಾತಾ ಪಿತಾ ಅಂಗ ಅಂಗ ಮುಸ್ಕುರಾಯೆ, ಇಸ್ಕಾ ಅರ್ಥ ಪ್ರಸನ್ನ ಹೋನಾ. ಅಂಧೆ ಕಿ ಲಕಡಿ, ತುಮ್ ಇಸ್ ಮುಹಾವರೆ ಕಾ ಪ್ರಯೋಗ ಕರೋ.
2: ಹಾ ಗುರುಜಿ, ಮೋಹನ್ ಮಾತಾ ಪಿತಾ ಕೆಲಿಯೇ ಅಂಧೆ ಕಿ ಲಕಡಿ ಕೆ ಸಮಾನ ಹೈ.
0: ಅಚ್ಛಾ ಯಶಸ್, ತುಮ್ ಕುಚ್ ಪ್ರಯೋಗ ಕರ್ನಾ ಚಾಹತೆ ಹೋ?
1: ಹಾ ಗುರುಜಿ ಮೈ ಪ್ರಯೋಗ ಕರುಂಗಾ.
0: ಆಂಖೆ ಚುರಾನಾ, ಇಸ್ಕಾ ಅರ್ಥ ಬಚ್ ಕರ್ ರಹನಾ.
1: ಬಚ್ಚೆ ಅಧ್ಯಾಪಕ ಕೋ ದೇಖತೆ ಹೀ ಆಂಖೆ ಚುರಾ ಕರ್ ನಿಕಲ್ ಜಾತೆ ಹೈ.
0: ದೋನೋ ಬಹನೋ ಮೇ ಉನ್ನೀಸ್ ಬೀಸ್ ಕಾ ಅಂತರ್ ಹೈ, ಇಸ್ ವಾಕ್ಯ ಮೇ ಉನ್ನೀಸ್ ಬೀಸ್ ಕಾ ಅಂತರ್ ಕಾ ಅರ್ಥ ಕ್ಯಾ ಹೋಗಾ ಶರಣ್ಯ?
2: ಹಾ ಗುರುಜಿ, ಅಂತರ್ ಬಹುತ್ ಕಮ್ ಯಾನಿ ಬಹುತ್ ಕಮ್ ಅಂತರ್.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, 6:30 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ, ಇನ್ನು ಕೃಷಿರಂಗ ಕಾರ್ಯಕ್ರಮ 6:51 ಬೆಳೆ ಸಮೀಕ್ಷೆ ಕುರಿತಾಗಿ ಬೆಳೆ ಅಭಿವೃದ್ಧಿ ಮತ್ತು ಯೋಜನೆಯ ಅಪರ ಕೃಷಿ ನಿರ್ದೇಶಕರಾದ ಸಿಬಿ ಬಾಲರೆಡ್ಡಿ ಅವರೊಂದಿಗಿನ ಸಂದರ್ಶನ ಮೂಡಿಬರ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಬಹುದು. 7:45 8:15 8:30 ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, ರಾತ್ರಿ 9:15 ಅನುಷಾ ಜಿಬಿ ಹಾಡಿರುವ ಭಜನ್ಸ್ ಆಲಿಸಬಹುದು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಆರ್ ಕಾಲ್ಭಾಗ್ ಅವರಿಂದ ಬಾನ್ಸುರಿ ವಾದನವಿದೆ. ತಬಲಾ ಸಾಥ್ ಎಸ್ವಿ ಪ್ರಶಾಂತ್. ರಾತ್ರಿ 10:00 ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: होता है, तो अब मुझे यानी अजीत को उमंग कार्यक्रम की तकनीकी टीम यानी कुसुमलता, जगबंधु
1: और मंजू जी के साथ विमलेश को कल तक के लिए आज्ञा दीजिए।
0: नमस्कार।
2: उमंग उमंग उमंग उमंग।
3: आकाशवाणी FM रायमो केळ्ता इदिरि, इदुवरेगू उमंग केळिद्रि, ईग केळि न्यायवाणि।
4: आकाशवाणि ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
5: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಮುನಿರಾಜ್ ಅವರು. ಸರ್ ನಮಸ್ಕಾರ.
6: ನಮಸ್ತೆ ಸರ್.
5: ಬಾಲ್ಯ ವಿವಾಹ ಆದಂತಹ ಮಹಿಳೆಗೆ, ವಿವಾಹಿತ ಮಹಿಳೆಯ ಹಕ್ಕುಗಳು ಅಂತಂದ್ರೆ ಅವಳಿಗೆ ಇವಳಿಗೆ ಬೇರೆ ಬೇರೆ ಒಂದು ವ್ಯತ್ಯಾಸ ಇರುತ್ತೆ. ಆಕ್ಚುಲಿ ಬಾಲ್ಯ ವಿವಾಹ ಆಗೋದೇ ಅಪರಾಧ.
6: ಅಪರಾಧ.
5: ಆದ್ರೆ ಏನೇನು ಹಕ್ಕುಗಳಿವೆ, ಆ ಸೌಲಭ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಿವೆಯಾ, ಬದಲಾವಣೆಗಳಿವೆಯಾ, ಯಾವ ರೀತಿ ಬಾಲ್ಯ ವಿವಾಹಗಳನ್ನ ನಿಲ್ಲಿಸಬೇಕು ಅಂತಂದಾಗ ಏನೇನು ಸಮಸ್ಯೆಗಳಿವೆ, ಇಲಾಖೆಗಾಗಿರ್ಬೋದು ನಮ್ಮ ವ್ಯವಸ್ಥೆಗಾಗಿರ್ಬೋದು, ಏನೇನು ಪರಿಣಾಮ ಬೀರುತ್ತದೆ ಅಂತ ಅನ್ನೋದು ಗೊತ್ತಾಗಬೇಕು ಸರ್.
6: ಸರ್, ಇಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ, ಬಾಲ್ಯ ವಿವಾಹದ ಮಹಿಳೆ ಹಾಗೂ ವಿವಾಹದ ಮಹಿಳೆ ಇವರಿಬ್ಬರನ್ನ ನಾವು ಬೇರೆ ಬೇರೆಯಾಗಿ ನೋಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ಈಗ ನಮ್ಮ ಒಂದು ಇದರಲ್ಲಿ ಬಾಲ್ಯ ವಿವಾಹ ಕಾನೂನಿನ ಪ್ರಕಾರ ಅಪರಾಧ ಆಗಿದೆ. ಯಾಕ ನಿಷೇಧ ಮಾಡಿದ್ದಾರೆ ಅಂತಂದ್ರೆ, 2006 ಒಂದು ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್, ಬಾಲ್ಯ ವಿವಾಹ ನಿಷೇಧ ಅಧಿನಿಯಮ 2006 ಒಂದು ಆಕ್ಟ್ ಅನ್ನು ತಂದ್ರು. ಈ ಆಕ್ಟ್ ಅಲ್ಲಿ ಹೆಣ್ಣು ಮಗು 18 ಒಳಗೆ, ಗಂಡು ಮಗು 21 ಒಳಗೆ ಏನಾದರೂ ಮದುವೆ ಆದರೆ ಅವರು ಬಾಲ್ಯ ವಿವಾಹ ಅಡಿಯಲ್ಲಿ ಬರತಕ್ಕಂಥವ್ರು. ಹೌದು, ಅಂತಹ ಯಾವುದೇ ವಿವಾಹಗಳು ಮಾನ್ಯವಲ್ಲ. ಒಂದ್ ವೇಳೆ ಬಾಲ್ಯ ವಿವಾಹ ಆಗ್ಬಿಟ್ಟಿರ್ತಾರೆ, ಮುಂದೆ ಏನ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ 18 ತುಂಬಿದ ನಂತರ 2 ಮದುವೆಯನ್ನ ರದ್ದು ಮಾಡ್ಕೊಳ್ತಕ್ಕಂತ ಹಕ್ಕು ಆ ಒಂದು ಹೆಣ್ಣು ಮಗುಗಿರುತ್ತೆ. ಆ ಒಂದು ವೇಳೆ ಏನಾದರೂ ರದ್ದು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಹಂಗೆ ಉಳಿತೈತೆ, ಗಂಡ ಹೆಂಡತಿ ತರನೇ 18 ತುಂಬಿದ ಮೇಲೆ ಅದ ಹಂಗೆ ಮುಂದುವರಿತಾರೆ.
5: ಮದುವೆ ಏನೋ ಆಗ್ಬಿಟ್ರು, ದೂರ ದೂರ ಇದ್ಕೊಂಡು ಮಾನ್ಯ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ
6: 18 ತುಂಬಿದ ಮೇಲೆ ಅದನ್ನ ಮಾನ್ಯ
5: ಮಾಡ್ಕೊಂಡು,
6: ಒಂದ್ ವೇಳೆ ಮಾನ್ಯ ಮಾಡ್ಕೊಂಡಿಲ್ಲ ಅದು ಹಂಗೆ ಕಂಟಿನ್ಯೂ ಆಗ್ತಾ ಇರ್ತೈತೆ. ಆ ಕಂಟಿನ್ಯೂ ಇರ್ಬೇಕಾದ್ರೇನೆ ಆ ಮಗುವಿಗೆ ಎಲ್ಲಾ ರೀತಿಯ ಹಕ್ಕುಗಳು ಸಹ ಸಿಗ್ತಾ ಇರ್ತವೆ. ಏನೇನ್ ಸಿಗುತ್ತೆ ಅಂತಂದ್ರೆ, ಉದಾಹರಣೆಗೆ ಒಂದು ಗಂಡನಿಂದ ಜೀವನಾಂಶವನ್ನ ಪಡ್ಕೊಳ್ಬಹುದು. ಸುಪ್ರೀಂ ಕೋರ್ಟ್ ಸಹ ಇಂಡಿಪೆಂಡೆಂಟ್ ಥಾಟ್ ಮತ್ತು ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು 2017 ಒಂದು ತೀರ್ಪಿನಲ್ಲಿ ತಿಳಿಸಿದ್ದಾರೆ. ಬಾಲ್ಯ ವಿವಾಹ ನಡೆದಿದ್ದರೂ ಸಹ ಆ ಮಹಿಳೆಗೆ ಗಂಡನಿಂದ ಜೀವನಾಂಶವನ್ನು ಕೇಳುವ ಹಕ್ಕಿದೆ ಅಂತ ಹೇಳ್ಬಿಟ್ಟು, ಮತ್ತೆ ಅವರು ಮನೆಯಲ್ಲಿ ಇರ್ತಕ್ಕಂಥ ಹಕ್ಕಿದೆ, ಮತ್ತೆ ಕೌಟುಂಬದ ದೌರ್ಜನ್ಯ ಅಡಿಯಲ್ಲಿ ರಕ್ಷಣೆ ಪಡ್ಕೊಳ್ತಕ್ಕಂಥ ಹಕ್ಕಿದೆ, ಮದುವೆಯನ್ನು ರದ್ದು ಮಾಡಿಕೊಂಡರೂ ಸಹ ಪರಿಹಾರನ ಕೇಳ್ತಕ್ಕಂಥ ಹಕ್ಕಿದೆ, ಮತ್ತೆ ಮಕ್ಕಳಿದ್ದರೆ ಅವರನ್ನು ಅವರ ಕಸ್ಟಡಿಗೆ ಕೇಳಿ, ಅಂದರೆ ಆ ತಾಯಿಯ ಜೊತೆಯಲ್ಲಿ ಇಟ್ಕೊಂಡು ನೋಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಸಹ
5: ಪರಿಹಾರ ಕೇಳ್ಬೋದು,
6: ಮೇಂಟೆನೆನ್ಸ್ ಕೇಳ್ಬೋದು. ಸರ್, ಈಗ ಬಾಲ್ಯ ವಿವಾಹ ಕಾಯ್ದೆ ಪ್ರಕಾರ ಬಾಲ್ಯ ವಿವಾಹ ಯಾರಾದರೂ ಮಾಡಿದ್ರೆ ಅದನ್ನು ಮಾಡಿದಂಥವ್ರಿಗೆ ಎಲ್ಲರ ಮೇಲೂ ಸಹ ಶಿಕ್ಷೆ ಆಗುತ್ತೆ, ಮತ್ತೆ ಪ್ರಕರಣವೂ ಸಹ ದಾಖಲಾಗುತ್ತೆ. ಅದ್ರ ಜೊತೆಯಲ್ಲಿ ಈಗ ಹೊಸದಾಗಿ ಒಂದು ಕಾನೂನು ತರ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಏನಂತಂದ್ರೆ 2021 ಅದನ್ನು ಮಂಡಿಸಿದ್ದಾರೆ. ಹೆಣ್ಣು ಮಕ್ಕಳ ವಯಸ್ಸು ಅಂದ್ರೆ 18-21 ಹೆಚ್ಚಿಸ್ತಕ್ಕಂಥ ಒಂದು ಬಿಲ್ಲನ್ನು ಮಂಡಿಸಿದ್ದಾರೆ. ಆದರೆ ಇನ್ನೂ ಜಾರಿಯಾಗಿಲ್ಲ. ಇಬ್ಬರಿಗೂ ಸಮವಾಗಿರಬೇಕು, ಗಂಡಿಗೂ 21, ಹೆಣ್ಣಿಗೂ 21 ಅಂತಕ್ಕಂಥ ಒಂದು ಬಿಲ್ಲನ್ನು ಮಂಡಿಸಿದ್ದಾರೆ, ಇನ್ನು ಜಾರಿ ಮಾಡಿಲ್ಲ.
5: ಸರ್, ಏನೇನು ಬೇರೆ ಬೇರೆ ಕಾರಣಗಳಿಂದಾಗಿ ಏನೋ ಒಂದು ಅನೇಕ ಸಮಸ್ಯೆಗಳಾಗಿ ಅಜ್ಞಾನದಿಂದ ಬಾಲ್ಯ ವಿವಾಹ ನಡೆದಿರ್ತದೆ, ಆವಾಗ ಹಕ್ಕಿನ ಮೂಲಕವಾಗಿ ಏನೋ ಒಂದು ರಕ್ಷಣೆ ಇದೆ ಅಂತಂದಂಗಾಯ್ತು.
6: ಅದು ಇದು ಬಾಲ್ಯ ವಿವಾಹ ಒಂದು ವೇಳೆ ಎಲ್ಲಾದರೂ ನಡೀತಾ ಇದೆ, ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಒಂದು ಮಕ್ಕಳ ರಕ್ಷಣಾ ಘಟಕಗಳಿದ್ದಾವೆ ಜಿಲ್ಲಾ ಮಟ್ಟದಲ್ಲಿ, ಮತ್ತೆ ಹೆಲ್ಪ್ ಲೈನ್ ಸಹ ಕೊಟ್ಟಿದ್ದಾರೆ. 1098 ಅಂತ ಕರೆ ಮಾಡಿದ್ರೆ ಅವರ ಹೆಸರುಗಳನ್ನ ಗೋಪ್ಯವಾಗಿಡ್ತಾರೆ, ಮತ್ತೆ ಬಂದು ಆ ಬಾಲ್ಯ ವಿವಾಹವನ್ನು ತಡೆದು ಆ ತಂದೆ ತಾಯಿ ಮತ್ತೆ ಅವರಿಗೆಲ್ಲನೂ ಕಾನೂನು ಬಗ್ಗೆ ಅರಿವು ಮೂಡಿಸಿ ಅವರಿಗೆ ಆ ಹೆಣ್ಣುಮಗು ಯಾರು ಬಾಲ್ಯ ವಿವಾಹ ಆಗ್ತಾ ಇದ್ದಾರೆ ಅವರಿಗೆ ರಕ್ಷಣೆಯನ್ನು ಸಹ ಕೊಡ್ತಾರೆ.
5: ಅಂದ್ರೆ ಬಾಲ್ಯ ವಿವಾಹ ಮಾಡೋದೇ ಅಪರಾಧ,
6: ಮಾಡಬಾರ್ದು.
5: ಏನೋ ಅಚಾನಕ್ ಆಗೋಗಿದೆ ಅಂತಂದ್ರೆ ಆ ಮದುವೆಗೆ ಕೂಡ ಒಂದಿಷ್ಟು ಕಾನೂನುಬದ್ಧ ರಕ್ಷಣೆ ಇದೆ.
6: ಹೌದೌದು.
5: ವಕೀಲರಾದ ಮುನಿರಾಜ್ ಅವರೇ, ನಮ್ಮ ಕೇಳುಗರ ಪರವಾಗಿ ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
6: ನಮಸ್ಕಾರ ಸರ್.
4: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ .ನ್ಯಾಯ .org ವೆಬ್ಸೈಟ್ ಅನ್ನು ಅಥವಾ ಒಂಬತ್ತು ಆರು

5010807 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಡ್ಸ್, ಮ್ಯಾಜಿಕಲಿ ಯಾರ್ಡ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವಿದ್ದೇವೆ ಹೊಂಬಿಸಿಲಿನ ಹೊತ್ತಿನಲ್ಲಿ. ಹೊಂಬಿಸಿಲಿನ ಹೊತ್ತಿನಲ್ಲಿ ಇದೀಗ ಮೊದಲ ಪ್ರಶ್ನೆ ರೆಡಿಯಾಗಿದೆ. ದೇವಾನಂದ್ ಅವರು ನಟಿಸಿ, ನಿರ್ದೇಶಿಸಿ, ನಿರ್ಮಿಸಿದ ಈ ಹಿಂದಿ ಚಿತ್ರ 1968 ತೆರೆಗೆ ಬಂದಂತಹ ಅಮೆರಿಕನ್ ಸಿನಿಮಾ ಸೈಕ್ ಔಟ್ ಇಂದ ಪ್ರೇರಣೆಯನ್ನು ಪಡೆದುಕೊಂಡಿತು. ಅಂದರೆ ಈ ಹಿಂದಿ ಸಿನಿಮಾ ಬಂದದ್ದು ಸ್ವಲ್ಪ ತಡವಾಗಿ, 1968 ಬಂದಂತಹ ಅಮೆರಿಕನ್ ಸಿನಿಮಾ ಸೈಕ್ ಔಟ್ ಇಂದ ಪ್ರೇರಣೆ ಪಡೆದುಕೊಂಡು ಬಂದಂತಹ ಚಿತ್ರ ಇದು. ದೇವಾನಂದ್ ಅವರು ನಟರಾಗಿ ನಟಿಸಿದ್ದು ಮಾತ್ರವಲ್ಲ, ನಿರ್ಮಾಣವನ್ನು ಕೂಡ ಮಾಡಿದ್ರು, ನಿರ್ದೇಶನದ ಹೊಣೆಯನ್ನು ಕೂಡ ಹೊತ್ತಿದ್ರು. ಹಿಪ್ಪಿ ಸಂಸ್ಕೃತಿ, ವಿದೇಶಿ ವ್ಯಾಮೋಹ, ಆಂಟಿ ಡ್ರಗ್ ಮೆಸೇಜ್ ಸುತ್ತ ಹೆಣೆದಿದ್ದಂತಹ ಈ ಚಿತ್ರದ ಕಥೆಯಲ್ಲಿ ಮಮತಾಜ್ ಹಾಗೆ ಜೀನತ್ ಅಮಾನ್ ಅವರು ಕೂಡ ಪಾತ್ರವಹಿಸಿದ್ರು. ಹಿಂದಿ ಚಿತ್ರದ ಹೆಸರೇನು ಅಂತ ನೀವು ನಮಗೆ ತಿಳಿಸಿದ್ರೆ ಸಾಕು. ಹಿಪ್ಪಿ ಸಂಸ್ಕೃತಿ ಹಾಗೆ ವಿದೇಶಿ ವ್ಯಾಮೋಹ, ಆಂಟಿ ಡ್ರಗ್ ಮೆಸೇಜು ಮುಂತಾದನ್ನೆಲ್ಲ ಕೂಡ ತುಂಬಾ ಅದ್ಭುತವಾಗಿ ಕಟ್ಟಿಕೊಟ್ಟಂತಹ ಚಿತ್ರ ಇದು. ಮಮತಾಜ್ ಹಾಗೆ ಜೀನತ್ ಅಮಾನ್ ಅವರು ಕೂಡ ದೇವಾನಂದ್ ಅವರ ಜೊತೆಯಾಗಿ ನಟಿಸಿದ್ರು. ಯಾವುದು ಈ ಹಿಂದಿ ಚಿತ್ರ ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಉತ್ತರ ಕೊಡೋಕೆ ಮುಂಚೆ ಇನ್ನೊಂದ್ಸಲ ಯೋಚನೆ ಮಾಡಿ. ಸೈಕ್ ಔಟ್ ಅನ್ನುವಂತಹ ಚಿತ್ರದಿಂದ ಪ್ರೇರಣೆಯನ್ನು ಪಡೆದಿತ್ತು ಅಮೆರಿಕನ್ ಚಿತ್ರ ಸೈಕ್ ಔಟ್ ಇಂದ ಪ್ರೇರಣೆಯನ್ನು ಪಡೆದಿತ್ತು.

0: ಆಕಾಶವಾಣಿ ಎಫ್ ಎಂ ರೈಂಬೋ ಕೇಳ್ತಾ ಇದ್ದೀರಿ. ಮೊದಲ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ಕಳಿಸಿರುವುದು ರಾಧಾಕೃಷ್ಣ ಚಲ್ಲಹಳ್ಳಿ, ಜಯಶ್ರೀ ಸುನಿಲ್, ಬಾಬಾ ಕಲ್ಯಾಣ್, ಎಚ್ ಆರ್ ರುದ್ರಸ್ವಾಮಿ, ದಿಲೀಪ್ ಕಲ್ಯಾಣ್ಕರ್, ಬಿಂದು ಪ್ರಕಾಶ್, ಹರ್ಷಿತಾ, ಎ ಹರಿಹರನ್, ಮಂಜುನಾಥ್ ಇಂದರ್ಗಿ, ಹಾಗೆ ತಿರುಕುನ ಬಳಗ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹೌದು, ಹರೇ ರಾಮ ಹರೇ ಕೃಷ್ಣ ಸರಿಯಾದಂತಹ ಉತ್ತರ ಆಗಿತ್ತು. 1972 ತೆರೆಕಂಡಂತಹ ಹಿಂದಿ ಚಿತ್ರ ಇದು. ಇದರಲ್ಲಿ ಹಿಪ್ಪಿ ಸಂಸ್ಕೃತಿ, ವಿದೇಶಿ ವ್ಯಾಮೋಹ, ಆಂಟಿ ಡ್ರಗ್ ಮೆಸೇಜ್ ಮುಂತಾದವನ್ನ ತುಂಬಾ ಅದ್ಭುತವಾಗಿ ಮೇಳೈಸಿದ್ರು. ದೇವಾನಂದ್ ಅವರು ನಟನೆಯ ಜೊತೆಗೆ ನಿರ್ದೇಶನವನ್ನ ಹಾಗೆ ನಿರ್ಮಾಣದ ಉಸ್ತುವಾರಿಯನ್ನ ಹೊತ್ತುಕೊಂಡಿದ್ರು. ಈ ಒಂದು ಸಿನಿಮಾದ ನಟನೆಗಾಗಿ ಸರಿಯಾಗಿ ನೆನಪಿರೋದಾದ್ರೆ ಜೀನತಮ್ಮನ್ ಅವರಿಗೆ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಓಕೆ, ಹರೇ ರಾಮ ಹರೇ ಕೃಷ್ಣ ಚಿತ್ರ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಇದು ಅಮೆರಿಕನ್ ಸಿನಿಮಾ ಸೈಕೌಟಿಂದ ಪ್ರೇರಣೆಯನ್ನು ಕೂಡ ಪಡೆದುಕೊಂಡಿತ್ತು. ಹಾಗೆಯೇ ನೀವೆಲ್ಲರೂ ಕೂಡ ಒಂದು ಸ್ವಲ್ಪ ಜನ ಮೆಸೇಜ್ ಮಾಡಿದ್ರು ಏನಂತ ಅಂದರೆ ಪ್ರೇಮ್ ಪೂಜಾರಿ ಅಂತ. ಪ್ರೇಮ ಪೂಜಾರಿ ಚಿತ್ರ ಅಲ್ಲ ಆ್ಯಕ್ಚುಲಿ, ಆದರೆ ಪ್ರೇಮ ಪೂಜಾರಿ ಚಿತ್ರದ ಕುರಿತಾಗಿ ನಡೆದಂತಹ ಒಂದು ಏನು ಪ್ರತಿಭಟನೆ ಅವೆಲ್ಲದರಿಂದ ಕೂಡ ಚಿಂತಿತರಾಗಿದ್ರಂತೆ ದೇವಾನಂದ್ ಅವರು. ಅದೇ ಕಾರಣದಿಂದಾಗಿ ಹಿಪ್ಪಿಗಳ ಕುರಿತಾಗಿ, ಹಿಪ್ಪಿ ಸಂಸ್ಕೃತಿಯ ಕುರಿತಾಗಿ ಅವರ ಮನಸ್ಸಿನಲ್ಲಿ ಓಡ್ತಾ ಇದ್ದಂತಹ ವಿಚಾರಕ್ಕೆ ಮತ್ತೊಂದು ಸಿನಿಮಾ ಸೈಕೌಟಿಂದ ಪ್ರೇರಣೆಯನ್ನು ಕೂಡ ಪಡೆದುಕೊಂಡು ಅದ್ಭುತವಾಗಿ ಹರೇ ರಾಮ ಹರೇ ಕೃಷ್ಣ ಸಿನಿಮಾವನ್ನು ತೆರೆ ಮೇಲೆ ತಂದಿದ್ರಂತೆ. ಆದರೆ ಪ್ರೇಮ್ ಪೂಜಾರಿ ಚಿತ್ರದ ಹೆಸರನ್ನು ನೀವು ಹೇಳಿದ್ದೀರಿ, ಪ್ರೇಮ ಪೂಜಾರಿ ಚಿತ್ರದಿಂದ ಒಂದು ಸ್ವಲ್ಪ ಈ ಒಂದು ಚಿತ್ರಕ್ಕೆ ಮೊಮೆಂಟಮ್ ಸಿಕ್ಕಿದೆ ಅಂತ ಹೇಳಬಹುದು. ಅಂದರೆ ಪ್ರೇಮ್ ಪೂಜಾರಿ ಚಿತ್ರ ಬಂದಾಗ ಜನರು ನಡೆಸಿದಂತಹ ಪ್ರತಿಭಟನೆ ಇರಬಹುದು, ಕೆಲವರಷ್ಟು ಅದರ ವಿರುದ್ಧ ಬಂದಂತಹ ಮಾತುಗಳು ಇವೆಲ್ಲದರಿಂದ ಒಂದು ಸ್ವಲ್ಪ ಇನ್ಫ್ಲುಯೆನ್ಸ್ ಆಗಿದ್ರಂತೆ ದೇವಾನಂದ್ ಅವರು ಆ ಹೊತ್ತಿನಲ್ಲಿ. ಇರಲಿ, ಯಾರೆಲ್ಲ ಸರಿ ಉತ್ತರ ಕೊಟ್ಟರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದೀವಿ. ಇದೀಗ ಎರಡನೇ ಪ್ರಶ್ನೆ ಕನ್ನಡ ಚಿತ್ರರಂಗದ ಕುರಿತಾಗಿ. ಕನ್ನಡ ಚಿತ್ರರಂಗದ ಅದ್ಭುತವಾದಂತಹ ನಟಿ ಆರತಿ ಅವರು ಕಿವಿ ಕೇಳದ ಮಾತು ಬಾರದ ಅಮಾಯಕ ಮಹಿಳೆಯಾಗಿ ಕಾಣಿಸಿಕೊಂಡಿದ್ರು ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಈ ಚಿತ್ರದಲ್ಲಿ. ಈ ಒಂದು ಚಿತ್ರದಲ್ಲಿ ಅವರು ತೋರಿದಂತಹ ನಟನೆಗಾಗಿ ಅವರಿಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿತ್ತು, ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಆರತಿ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಈ ಚಿತ್ರದ ಹೆಸರೇನು ಅಂತ ನೀವು ನಮಗೆ ಹೇಳಬೇಕು. ಆರತಿ ಅವರು ಈ ಒಂದು ಚಿತ್ರದಲ್ಲಿ ಕಿವಿ ಕೇಳದ ಮಾತು ಬಾರದ ಅಮಾಯಕ ಹುಡುಗಿಯಾಗಿ ಕಾಣಿಸಿಕೊಂಡಿದ್ರು. ಯಾವುದು ಆ ಕನ್ನಡ ಚಿತ್ರ ಬೇಗ ಬೇಗ ನಮಗೆ ಉತ್ತರಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಬಸವರಾಜ್ ಮತ್ತು ವೇದಾ ಶೆಟ್ಟಿ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಆರತಿ ಅವರು ಕಿವಿ ಕೇಳದ ಮಾತು ಬಾರದ ಅಮಾಯಕ ಮಹಿಳೆಯಾಗಿ ನಟಿಸಿದಂತಹ ಈ ಒಂದು ಚಿತ್ರದ ನಟನೆಗೆ ಅವರಿಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿತ್ತು. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಈ ಚಿತ್ರದ ಹೆಸರೇನು ಅಂತ ಕೇಳಿದ್ದೆ. ಸರಿಯಾದಂತಹ ಉತ್ತರ ಧರ್ಮಸೆರೆ ಆಗಿತ್ತು. ತುಂಬಾ ಜನ ಕಥಾ ಸಂಗಮದ ಜೊತೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ಕಥಾ ಸಂಗಮದಲ್ಲಿ ಆರತಿ ಅವರಿಗೆ ಕಣ್ಣು ಇರಲಿಲ್ಲ, ಆದರೆ ಮಾತು ಬರ್ತಿತ್ತು ಅಲ್ವಾ? ಹಾಗಾಗಿ ಕಥಾ ಸಂಗಮ ಅಲ್ಲ, ಇದು ಧರ್ಮಸೆರೆ ಚಿತ್ರ. 1979 ತೆರೆ ಕಂಡಂತಹ ಚಿತ್ರ ಇದಾಗಿತ್ತು. ಜಡಭರತ ಅವರ ಕಾದಂಬರಿ ಧರ್ಮಸೆರೆ ಎನ್ನುವಂತಹ ಹೆಸರಿನಲ್ಲೇ ಬಿಡುಗಡೆಯಾಗಿತ್ತು. ಇದೇ ಕಾದಂಬರಿಯನ್ನು ಆಧರಿಸಿ ಬಂದಂತಹ ಕನ್ನಡದ ಚಿತ್ರ ಧರ್ಮಸೆರೆ. ಇದು ಚಿತ್ರ ವಿಮರ್ಶಕರ ಮೆಚ್ಚುಗೆಗೂ ಕೂಡ ಪಾತ್ರ ಆಯಿತು. ಹಾಗೆಯೇ ಸಾಮಾನ್ಯ ಜನರು ಕೂಡ ಈ ಒಂದು ಚಿತ್ರವನ್ನು ಮೆಚ್ಚಿಕೊಂಡ್ರು. ಕಾದಂಬರಿ ಆಧಾರಿತ ಚಿತ್ರಗಳು ಹೆಚ್ಚಾಗಿ ಬರ್ತಾ ಇದ್ದಂತಹ ಕಾಲ ಅದು. ಜನ ಕಾದಂಬರಿಯನ್ನು ಓದಿದ್ರು ಕೂಡ ಥಿಯೇಟರ್ ಕಡೆಗೆ ಮುಖ ಮಾಡ್ತಾ ಇದ್ರು. ಇದನ್ನು ಸಿನಿಮಾದಲ್ಲಿ ಹೇಗೆ ತಂದಿದ್ದಾರೆ ನೋಡೋಣ ಅಂತ. ಹಾಗೆ ಸಿನಿಮಾ ನೋಡಿದವರು ಕೂಡ ಕಾದಂಬರಿಯನ್ನು ಓದ್ತಾ ಇದ್ರು. ಬರಹದ ರೂಪದಲ್ಲಿ ಇದು ಹೇಗೆ ಇದೆ ನೋಡೋಣ, ಮೂಲ ಹೇಗಿದೆ ನೋಡೋಣ ಅಂತ. ಆದರೆ ಇವತ್ತಿಗೆ ಕಾದಂಬರಿ ಆಧಾರಿತ ಸಿನಿಮಾಗಳು ಇರಬಹುದು ಅಥವಾ ಕಥೆಯನ್ನು ಆಧರಿಸಿ ಬಂದಂತಹ ಸಿನಿಮಾಗಳು ಇರಬಹುದು, ತುಂಬ ಕಡಿಮೆ ಆಗ್ತಾ ಇದೆ ಅಂತ ಹೇಳಬಹುದು. ಅಲ್ಲೊಂದು ಇಲ್ಲೊಂದು ಪ್ರಯತ್ನಗಳು ನಡೆದರೂ ಕೂಡ ಹೆಚ್ಚಾಗಿ ನಾವು ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಅದ್ಧೂರಿತನಕ್ಕೆ, ಚಿತ್ರ ವಿಚಿತ್ರ ಗೆಟಪ್ಗಳಿಗೆ, ಹಾಗೆ ಕೋಟಿ ಕೋಟಿ ಬಜೆಟ್ಗಳಿಗೆ ಎಲ್ಲೋ ಒಂದು ಕಡೆ ನಮ್ಮ ಅಭಿರುಚಿಯನ್ನು ಪಣಕ್ಕೆ ಇಟ್ಟಿದ್ದೀವಿ ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ಇವತ್ತಿಗೂ ಕೂಡ ತುಂಬ ಮನಸ್ಸನ್ನು ಅರಳಿಸುವಂತಹ, ಚಿಂತನೆಗೆ ಹಚ್ಚುವಂತಹ ನಾನಾ ವಿಚಾರಗಳನ್ನ ಇಟ್ಟುಕೊಂಡು ಸಿನಿಮಾ ಮಾಡೋದಕ್ಕೆ ಖಂಡಿತವಾಗ್ಲೂ ಅವಕಾಶ ಇದೆ. ಮತ್ತು ಆ ಬಗೆಯ ಸಿನಿಮಾಗಳು ಬಂದಾಗ, ಸದಭಿರುಚಿಯ ಸಿನಿಮಾಗಳು ಬಂದಾಗ ಜನ ಥಿಯೇಟರ್ನತ್ತ ಮುಖ ಮಾಡ್ತಾನೇ ಇದ್ದಾರೆ ಅಲ್ವಾ? ಆದರೆ ಎಷ್ಟೋ ಸಲ ಅನಿಸುತ್ತೆ ಆ ಹಳೆಯ ದಿನಗಳು ಚೆಂದ ಇತ್ತು ಅಂತ. ನಿಮಗೂ ಕೂಡ ಹೀಗೆ ಅನಿಸುತ್ತಾ ಹಳೆಯ ದಿನಗಳು ಚೆಂದ ಇತ್ತು ಅಂತ ಅನಿಸುತ್ತಾ? ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇಲ್ಲಿ ಯಾರೆಲ್ಲ ಸರಿ ಉತ್ತರ ಕೊಟ್ಟರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಅಂತ ಹೇಳ್ತಾ ಇದೀಗ ಒಂದು ಮ್ಯೂಸಿಕ್ ಬಿಟ್ನ ಕೇಳಿಸ್ತೀನಿ ಆಯಿತಾ? ಈ ಒಂದು ಮ್ಯೂಸಿಕ್ ಬಿಟ್ ಯಾವ ಸಿನಿಮಾದ ಹಾಡಿಂದು ಅಂತ ಹೇಳಿದ್ರೆ ಸಾಕು, ಸಿನಿಮಾದ ಹೆಸರು ಹೇಳಿದ್ರೆ ಸಾಕು, ಯಾವ ಸಿನಿಮಾದ್ದು ಅಂತ ನೀವು ಹೇಳಬೇಕು. ಇದೊಂದು ಹಿಂದಿ ಸಿನಿಮಾದ್ದು ಅಂತ ಮಾತ್ರ ನಾನು ನಿಮಗೆ ಹಿಂಟ್ ಕೊಡ್ತೀನಿ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಮ್ಮ ಮೂರನೇ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ನಾರ್ಪ್ರಸಾದ್, ಸುಧಾಮೂರ್ತಿ, ಕಬಾಡಿ ವೆಂಕಟೇಶ್, ಮಾಲಾ, ಗಂಗಾವತಿ ಈರಣ್ಣ, ಸಿದ್ದಲಿಂಗಮೂರ್ತಿ, ಎಸ್ಎಂ ಶೋಭಾ, ಈರಣ್ಣ ಬೆಂಗಾಲಿ, ಹಾಗೆ ಸುಭಾನ್ ಕೋರಿ, ಸುಬ್ರಹ್ಮಣ್ಯಂ, ಜಯಂತ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಹೌದು, ನೀವು ಗೆಸ್ ಮಾಡಿದ ಕರೆಕ್ಟ್. ಮರ್ದ ಚಿತ್ರದ ಹಾಡಿನಿಂದ ಈ ಒಂದು ತುಣುಕನ್ನು ನಾವು ತೆಗೆದುಕೊಂಡು ಕೇಳಿಸಿದ್ವಿ. ಬೂರಿನ ಸರ್ವಾಲಯ ಅನ್ನುವಂತಹ ಗೀತೆಯ ಮಧ್ಯದಿಂದ ತೆಗೆದುಕೊಂಡಂತಹ ಮ್ಯೂಸಿಕ್ ಬಿಟ್ ಇದಾಗಿತ್ತು.

ಇದೀಗ ಕನ್ನಡ ಚಿತ್ರದ ಹಾಡಿನ ಸಾಲು ಎರಡು ಸಾಲನ್ನ ಕೇಳಿಸ್ತೀವಿ. ಇದು ಯಾವ ಚಿತ್ರದ ಹಾಡಿನ ಸಾಲು ಅಂತ ನೀವು ನಮಗೆ ತಿಳಿಸಬೇಕು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಹಾಡಿನ ಸಾಲುಗಳು ಹೀಗಿದೆ.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಹೊಂಬಿಸಲೋನಲ್ಲಿ ನಾವು ಕೊನೆಯದಾಗಿ ಕೇಳಿದಂತಹ ಪ್ರಶ್ನೆಗೆ ಯಾರು ಕೂಡ ಉತ್ತರಿಸೋ ಕೂಡ ಧೈರ್ಯ ಮಾಡಲಿಲ್ಲ. ಯಾಕೆ ಗೊತ್ತಿಲ್ಲ. ಓಕೆ, ಪ್ರೀತಿ ಜಗದ ಅನ್ನುವಂತಹ ಒಂದು ಹಾಡಿನ ತುಣುಕರ ನಿಮಗೆ ಕೇಳಿಸಿದ್ವಿ. ಶ್ವೇತ ಗುಲಾಬಿ ಚಿತ್ರದ ಹಾಡು ಇದಾಗಿತ್ತು. ಎಸ್ ಪಿ ಬಿ ಮತ್ತು ಮಂಜುಳಾ ಅವರು ದನಿಯಾಗಿದ್ರು. ದೊಡ್ಡರಂಗೇಗೌಡರು ಬರೆದಂತಹ ಸಾಹಿತ್ಯ ಇದು. ಕಲ್ಯಾಣ್ ಹಾಗೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇತ್ತು. ಈ ಸಾಲುಗಳು ಎಷ್ಟು ಹಾಂಟಿಂಗ್ ಆಗಿದೆ ಅಂತ ಹೇಳಿ ಅದನ್ನು ಕಟ್ ಮಾಡಿ ಕೇಳಿಸಿದ್ದು ಶ್ವೇತ ಗುಲಾಬಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಯಾರೆಲ್ಲ ಹೊಂಬಿಸಲು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ಇದ್ರಿ, ಪಾರ್ಟಿಸಿಪೇಟ್ ಮಾಡಿದ್ರಿ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸಮಯ ಆಗಿದೆ 4:14 ಈ ಹೊತ್ತಿನಲ್ಲಿ ನಾವಿದ್ದೇವೆ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ. ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಮ್ಮ ಯೂತ್ ಏನ್ ಮಾಡ್ತಾ ಇದ್ದಾರೆ ಪರಿಸರಕ್ಕಾಗಿ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಜೊತೆಯಾಗಿ ಮಾತಾಡೋದಕ್ಕೆ ಇವತ್ತು ಇಬ್ಬರು ಇರ್ತಾರೆ, ಒಬ್ರು ನಿಧಿ ಮತ್ತೊಬ್ರು ಅಜಯ್ ಅಂತ ಹೇಳಿ. ಇವರಿಬ್ಬರು ಕೂಡ ಕವಚ ಅನ್ನುವಂತಹ ಒಂದು ಸಂಸ್ಥೆ ತಾವಾಗಿಯೇ ಕಟ್ಟಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಇವರ ಟೀಮ್ನಲ್ಲಿ ಬಹಳಷ್ಟು ಜನ ಇದ್ದಾರೆ, ಬೇರೆ ಬೇರೆ ಬಗೆಯ ವಿಚಾರಗಳಲ್ಲಿ ಇವರನ್ನು ಇವರು ತೊಡಗಿಸ್ಕೊಂಡಿದ್ದಾರೆ. ಅವರ ಕುರಿತಾಗಿ ಹಾಗೆ ಕವಚ ಸಂಸ್ಥೆಯ ಕುರಿತಾಗಿ ಮಾತಾಡೋದಕ್ಕೆ ಇದೀಗ ನಿಧಿ ಅವರೇ ನಮ್ಮ ಜೊತೆಯಾಗಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಹಲೋ ಹಲೋ
1: ಹಲೋ,
0: ನಮಸ್ತೆ ನಿಧಿ, ಹೇಗಿದ್ದೀರಾ?
1: ನಮಸ್ತೆ, ನಾನು ಚೆನ್ನಾಗಿದ್ದೀನಿ.
0: ನೀವು ಕವಚ ಅನ್ನುವಂತಹ ಸಂಸ್ಥೆಯನ್ನ ಕಟ್ಕೊಂಡಿದ್ದೀರಿ ಅಲ್ವಾ? ಒಟ್ಟು ಎಷ್ಟು ಜನ ಇದ್ದೀರಿ? ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು?
1: ಸ್ವಲ್ಪ ಕಡಿಮೆ ಧ್ವನಿ ಇದೆ.
0: ಓಕೆ, ಇವಾಗ
1: ಕೇಳಿಸ್ತಿಲ್ಲ.
0: ಇವಾಗ ಹಲೋ
1: ಹಲೋ,
0: ನಿಮ್ಮ ಕವಚ ಸಂಸ್ಥೆಯ ಕುರಿತಾಗಿ ಹೇಳಿ ಈಗ.
1: ಹಲೋ, ಕೇಳಿಸ್ತಿದ್ಯಾ?
0: ಹಾ, ಕೇಳಿಸ್ತಿದೆ, ಹೇಳಿ ನಿಧಿ.
1: ತುಂಬಾ ಫೀಬಲ್ ಆಗಿದೆ, ಕೇಳಿಸ್ತಿಲ್ಲ ನನಗೆ.
0: ಓಕೆ, ಒಟ್ಟಿನಲ್ಲಿ ಕವಚ ಅನ್ನುವಂತಹ ಸಂಸ್ಥೆಯ ಕುರಿತಾಗಿ ಮಾತಾಡೋದಕ್ಕೆ ಇನ್ನ ಸ್ವಲ್ಪ ಹೊತ್ತಿನಲ್ಲೇ ನಿಧಿ ಅವರು ನಮ್ಮ ಜೊತೆಯಾಗಿ ಇರ್ತಾರೆ. ಅಂದ್ರೆ ನಾವ್ ಯಾವಾಗ್ಲೂ ಏನ್ ಅನ್ಕೊಳ್ತೀವಿ ಅಂತಂದ್ರೆ ಯುವಕರು ಅಂತ ಅಂದ್ರೆ ಅವರು ಫ್ಯಾಷನ್ ಅಲ್ಲಿ ಬ್ಯುಸಿ, ಇಲ್ಲಾಂದ್ರೆ ತಮ್ಮದೇ ಲೈಫ್ ನಲ್ಲಿ ಬ್ಯುಸಿ ಅಂತ ಅನ್ಕೊಳ್ತಾ ಇರ್ತೀವಿ. ಆದ್ರೆ ಒಂದಷ್ಟು ಜನ ಯುವಕರು ಬಹಳ ಸೀರಿಯಸ್ ಆಗಿ ಪ್ರಕೃತಿಯ ಕುರಿತಾಗಿ, ತಮ್ಮ ಸುತ್ತಲಿನ ಸಮಾಜದ ಕುರಿತಾಗಿ ಕಾಳಜಿನ ಹೊಂದಿದ್ದಾರೆ. ಮತ್ತೆ ಅದೇ ನಿಟ್ಟಿನಲ್ಲಿ ಬಗೆ ಬಗೆಯ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅದರ ಕುರಿತಾಗಿ ಮಾತಾಡೋದಕ್ಕೆ ನಿಧಿ ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿದ್ದೀನಿ. ಮತ್ತೊಂದು ಹಾಡಿನ ನಂತರ ಅವರು ನಮ್ಮ ಜೊತೆ ಆಗ್ತಾರೆ. ಕೇಳ್ತಾರೆ ಆಕಾಶವಾಣಿ ಎಫ್ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ ಇವಾಗ ಕವಚ ಸಂಸ್ಥೆಯಿಂದ ನಮ್ಮ ಜೊತೆಯಾಗಿ ನಿಧಿ ಅವರು ಇದ್ದಾರೆ. ನಿಧಿ ಅವರನ್ನ ಮಾತಾಡ್ಸೋಣ. ಹಲೋ ನಿಧಿ.
1: ಹಲೋ, ನಮಸ್ತೆ.
0: ನಮಸ್ತೆ. ನಿಮ್ಮ ಕವಚ ಸಂಸ್ಥೆಯ ಕುರಿತಾಗಿ ಹೇಳ್ತೀರಾ, ಏನೆಲ್ಲ ಕೆಲಸಗಳು ಮಾಡ್ತಿದ್ದೀರಿ ಅಂತ?
1: ಖಂಡಿತ. ನನ್ನ ಹೆಸರು ನಿಧಿ ಅಂತ. ನಾನು BNMIT ಅಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಕವಚ ಸಂಸ್ಥೆ 2 ವರ್ಷದ ಮುಂಚೆ ಪ್ರಾರಂಭ ಆಗಿದ್ದು. ಅದಕ್ಕೆ ಕೋ ಫೌಂಡರ್ ನಾನು, ಹಾಗೂ ಫೌಂಡರ್ ಬಂದು ಅಜಯ್. ಕವಚ ಅನ್ನುವಂಥದ್ದು ಒಂದು ಅಬ್ರಿವೇಷನ್ ಇದೆ, ಅದಕ್ಕೆ ಕಂಕಳ ವನ್ಯ ಚಕ್ಷು ಅಂತ. ಕಂಕಳ ಅಂತ ಅಂದ್ರೆ ಕಂಕಣ ತೊಟ್ಟು, ಅಂದ್ರೆ ಸಂಕಲ್ಪ ಬದ್ಧರಾಗಿ ನಾವು ಒಂದು ಕಾರ್ಯವನ್ನ ಮಾಡ್ಬೇಕು ಅನ್ಕೊಂಡ್ರೆ ಅದು ಮಾಡೇ ಮಾಡ್ತೀವಿ ಅಂತ. ವನ್ಯ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಡು, ಚಕ್ಷು ಅಂತ ಅಂದ್ರೆ ಕಣ್ಣುಗಳು. ಸೊ ಈ ಕಾಡುಗಳಿಗೆ ಕಣ್ಣಾಗಿ ನಾವು ಕಾಪಾಡ್ತೀವಿ ಅಂತ ಹೇಳಿ ನಾವು ಪ್ರಾರಂಭ ಮಾಡಿರೋದು ಕಂಕಳ ವನ್ಯ ಚಕ್ಷು ಕವಚ ಅಂತ. ಸುಮಾರು 2 ವರ್ಷಗಳಿಂದ ನಾವು ಇದನ್ನ ನಡೆಸ್ಕೊಂಡು ಬಂದಿದ್ದೀವಿ. ಸುಮಾರು 100ಕ್ಕಿಂತ ಹೆಚ್ಚು ಜನ ವಾಲಂಟಿಯರ್ಸ್ ಇವಾಗ ಕವಚದಲ್ಲಿ ಸಕ್ರಿಯವಾಗಿದ್ದಾರೆ. ನಾವು ಹಲವಾರು ರೀತಿಯಾಗಿ ಪ್ಲಾಂಟೇಶನ್ಸ್ ಆಗಿರ್ಬೋದು, ಕ್ಲೆನ್ಲಿನೆಸ್ ಡ್ರೈವ್ಸ್ ಆಗಿರ್ಬೋದು ಬೆಂಗಳೂರು, ಥ್ರೂಔಟ್ ಬೆಂಗಳೂರು ಮಾಡ್ತಿರ್ತೀವಿ. ಹಾಗೂ ನಮ್ದು ಸೀಡ್ ಬಾಲ್ ಡಿಸ್ಪರ್ಸಲ್ ಆಗಿರ್ಬೋದು, ಮತ್ತೆ ಫೆಸ್ಟಿವಲ್ ಪ್ರಕಾರ ಗಣೇಶ ಹಬ್ಬಕ್ಕೆ ನಾವು ಎಕೋ ಫ್ರೆಂಡ್ಲಿ ಗಣೇಶ, ಆ ತರ ಹಲವಾರು ಒಂದು ಯೋಜನೆಗಳನ್ನ ಮಾಡ್ತಾ ಇರ್ತೀವಿ. ನಮ್ದು ಮುಖ್ಯ ಉದ್ದೇಶ ಬಂದು ನಾವು ಎಲ್ಲೇ ಹೋದ್ರು ಎಷ್ಟೊಂದ್ ಕಡೆ ಪ್ಲಾಸ್ಟಿಕ್ಸ್ ಮತ್ತೆ ಬರೀ ಕಸ ತುಂಬಿರತ್ತೆ ಎಷ್ಟೊಂದ್ ಕಡೆ ರೋಡ್ನಲ್ಲೆಲ್ಲ. ಸೊ ನಮ್ದು ಉದ್ದೇಶ ಬಂದು ನಾವು ನಮ್ಮ ಕೈಲಾದಷ್ಟು, ಇವಾಗಿನ್ನೂ ನಾವೆಲ್ಲರೂ ವಿದ್ಯಾರ್ಥಿಗಳೇ ಇರೋದು ಈ ಸಂಸ್ಥೆಯಲ್ಲಿ, ಅದಕ್ಕೆ ನಮ್ಮ ಕೈಲಾದಷ್ಟು ನಾವು ಬೆಂಗಳೂರನ್ನಾಗ್ಲಿ ನಮ್ಮ ಸುತ್ತಮುತ್ತಲು ಜಾಗನ ಸ್ವಚ್ಛ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಆದ್ರಿಂದ ಪ್ರಾರಂಭ ಆಗಿರೋದು ಕವಚ ಅಂತ. ಹಲವಾರು ಶಾಲೆಗಳಿಗೆ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿದೀವಿ. ಅವ್ರ ಕೈಲೆ ಶಾಲಾ ಮಕ್ಕಳ ಕೈಲೆ ಬೀಜಗಳನ್ನ ತಂದು ಅವ್ರ ಕೈಲೆ ಸೀಡ್ ಬಾಲ್ಸ್ ನ ಮಾಡಿಸಿ ನಾವು ಆ ಸೀಡ್ ಬಾಲ್ಸ್ ನ ಡಿಸ್ಪರ್ಸ್ ಮಾಡಿದೀವಿ. ಪ್ಲಾಂಟೇಶನ್ ಹಲವಾರು ಜಾಗ, ಅಂದ್ರೆ ರಾಮೋಹಳ್ಳಿ ಆಗಿರ್ಬೋದು, ರಾಮನಗರ, ಹಲವಾರು ಕಡೆ ನಾವು ಪ್ಲಾಂಟೇಶನ್ಸ್ ಮಾಡಿದೀವಿ ಹಾಗೂ ಅದನ್ನ ನೋಡ್ಕೊಂತಾ ಇದೀವಿ ಕೂಡ. ಸೊ ಇವಾಗ ತನಕ ತುಂಬಾ ಒಳ್ಳೆ ರೀತಿಯಲ್ಲಿ ಜನರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಗೆ. ಇದರ ಜೊತೆಗೆ ಓಥ್ ಫಾರ್ ಚೇಂಜ್ ಅಂತ ನಮ್ದು ಒಂದು ಪುಸ್ತಕ ಇದೆ. ಯಾರ್ಯಾರು ಪ್ರಕೃತಿಗೋಸ್ಕರ ಅವರು ಏನಾದ್ರೂ ಕೊಡುಗೆ ಕೊಡಬೇಕು ಅಥವಾ ಅವರ ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಅವರು ಓಥ್ ಫಾರ್ ಚೇಂಜ್ ಪುಸ್ತಕದಲ್ಲಿ ಅವರ ಪ್ರಕೃತಿಯನ್ನ ಕಾಪಾಡಿ ಅಂತ ಒಂದು ನೋಟ್ ಬರೀತಾರೆ. ಅದರಿಂದ ಜನರಿಗೂ ಕೂಡ ಗೊತ್ತಾಗತ್ತೆ ಅನ್ನೋ ಉದ್ದೇಶದಿಂದ ಓಥ್ ಫಾರ್ ಚೇಂಜ್ ಅಂತ ಒಂದು ಪುಸ್ತಕ ಇದೆ ನಮ್ಮ ಹತ್ರ. ಸೊ ಈ ರೀತಿಯಲ್ಲಿ ಹಲವಾರು ಜನ, ಕಾಂತಾರಾದಲ್ಲಿ ಪೊಲೀಸ್ ಆಫೀಸರ್ ಆಗಿದ್ರು ಕಿಶೋರ್ ಅಂತ, ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಜಯದೇವ ಹಾಸ್ಪಿಟಲ್ ಅವ್ರು ಕೂಡ ಭಾಗವಹಿಸಿದ್ದಾರೆ. ಗುರುರಾಜ್ ಕರ್ಜಿಗೆ ಅವ್ರು ಕೂಡ ಭಾಗವಹಿಸಿದ್ದಾರೆ. ಈ ರೀತಿ ನಮಗೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಹಾಗೆ ಇನ್ನು ಮುಂದೆ ಕೂಡ ನಾವು ಪ್ರಕೃತಿ ಪರವಾಗಿ ಬೆಳಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ.
0: ತುಂಬಾ ಸಂತೋಷ ನಿಧಿ. ನಿಜಕ್ಕೂ 2 ವರ್ಷದಲ್ಲಿ ನಿಮ್ಮ ಸಂಸ್ಥೆ ಎಷ್ಟೆಲ್ಲ ಜನರನ್ನ ತಲುಪಿದ್ದೀರಿ, ಮತ್ತೆ ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ಮತ್ತೆ ಸಮಾಜದ ಕುರಿತಾಗಿ, ಪರಿಸರದ ಕುರಿತಾಗಿ ನಿಮ್ಗಿರುವಂತಹ ಕಾಳಜಿ, ಪ್ರಜ್ಞೆ ಮತ್ತೆ ಜಾಗೃತಿ ಇವೆಲ್ಲ ಕಾರಣಕ್ಕಾಗಿ ತುಂಬಾ ಖುಷಿ ಆಯ್ತು. ನಿಮ್ಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀವಿ. ಹಾಗೆಯೇ ನಿಮ್ಮ ಕೆಲಸ ತುಂಬಾ ಚೆನ್ನಾಗಿ ನಡೀಲಿ ಅಂತ ವಿಶ್ ಕೂಡ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನಿಧಿ, ನಮ್ಮ ಜೊತೆ ಮಾತಾಡಿದ್ದಕ್ಕೆ.
1: ಧನ್ಯವಾದಗಳು.
0: ಧನ್ಯವಾದಗಳು. ಸ್ನೇಹಿತರೆ, ಕವಚ ಅನ್ನುವಂತಹ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಇನ್ನ ವಿದ್ಯಾರ್ಥಿ ದೆಸೆಯಲ್ಲಿ ಇರುವಂತಹ ಒಂದಷ್ಟು ಜನ ಯುವಕ ಮತ್ತು ಯುವತಿಯರು ಸೇರಿ ನಡೆಸ್ತಾ ಇರುವಂತಹ ಕೆಲಸಗಳು ಇದು. ಮರಗಳನ್ನು ನೆಡೋದಿರಬಹುದು ಅಥವಾ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡುವಂಥದ್ದಿರಬಹುದು. ಎಲ್ಲೆಲ್ಲೆಲ್ಲ ಕೂಡ ಕಸದ ರಾಶಿ ಕಾಣಿಸುತ್ತೆ, ಅಲ್ಲೆಲ್ಲ ಈ ಮಕ್ಕಳು ಹೋಗಿ ಅದನ್ನು ಕ್ಲೀನ್ ಮಾಡಿ ಅಲ್ಲಿ ವಾಲ್ಗೆ ಪೇಂಟ್ ಮಾಡಿ ಒಂದು ಒಳ್ಳೆಯ ಡ್ರಾಯಿಂಗ್ನ ಕೂಡ ಮಾಡಿ ಬರ್ತಾರೆ. ಹಾಗೆಯೇ ಗಣೇಶನ ಹಬ್ಬದ ಸಮಯದಲ್ಲಿ ನಾವು ಎಷ್ಟೋ ಸಲ ನೀರಿನಲ್ಲಿ ಕರಗದೇ ಇರುವಂತಹ ಮೂರ್ತಿಗಳನ್ನ ತರೋದನ್ನು ನೋಡ್ತಿರ್ತೀವಿ. ಆ ಥರ ಅಲ್ಲದೆ ಮಣ್ಣಿನಲ್ಲಿ ಕರಗಿ ಹೋಗಬಲ್ಲಂತಹ ಮಣ್ಣಿನ ಜಡಿ ಮಣ್ಣಿನ ಮೂರ್ತಿಗಳನ್ನ ಮಾಡುವಂಥದ್ದನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಮತ್ತೆ ಅದರಲ್ಲೇ ಒಂದು ಸೀಡ್ನ ಇಟ್ಟು ನೀವು ಅದನ್ನು ನಿಮ್ಮ ಮನೆಯ ತುಳಸಿ ಪಾಟ್ ಅಥವಾ ಯಾವುದೇ ಒಂದು ಖಾಲಿ ಪಾಟ್ಗೆ ಹಾಕಿದ್ರೆ ಸಾಕು, ಅಲ್ಲಿಂದ ಗಿಡ ಚಿಗುರೋ ಹಾಗೆ ಇರುವಂತಹ ಮೂರ್ತಿಗಳನ್ನ ಇವರು ಮಾಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪರಿಸರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತಾ ಇರುವಂತಹ ಕವಚ ಸಂಸ್ಥೆಯ ರೂವಾರಿ ಅಜಯ್ ಅವರ ಜೊತೆ ಕೂಡ ಮಾತಾಡ್ತೀವಿ. ಅವರ ಮುಂದೆ ಇರುವಂತಹ ಚಾಲೆಂಜಸ್ ಏನು, ಮತ್ತೆ ಇನ್ನೇನೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದಾರೆ ಅವರು, ಅವೆಲ್ಲದರ ಬಗ್ಗೆ ಮಾತಾಡ್ತೀವಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ. ಈ ಮಧ್ಯೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದು. 9480909010 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಬ್ಯಾಂಗ್ಳೂರ್ ಯೋಧ ಕಾರ್ಯಕ್ರಮದಲ್ಲಿ ಆಗಲೇ ಹೇಳಿದ ಹಾಗೆ ಕವಚ ಸಂಸ್ಥೆಯ ಅಜಯ್ ಅವರು ನಮ್ಮ ಜೊತೆಯಾಗಿ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಹಲೋ.
1: ಹಲೋ,
0: ನಮಸ್ತೆ ಅಜಯ್, ಹೇಗಿದ್ದೀರಿ?
1: ನಮಸ್ತೆ ಮ್ಯಾಮ್, ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಆರಾಮ?
0: ನಾನು ಕೂಡ ಆರಾಮಿದ್ದೀನಿ. ಕವಚ ಸಂಸ್ಥೆಯ ಕುರಿತು ನಿಧಿ ಅವರು ಮಾತಾಡ್ತಾ ಹೇಳಿದ್ರು, 2 ವರ್ಷದಿಂದ ನೀವು ಏನೆಲ್ಲ ಪ್ರಗತಿಯನ್ನು ಸಾಧಿಸಿದ್ದೀರಿ, ಯಾವುದೆಲ್ಲ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀರಿ ಅಂತ. ಇದೀಗ ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾನೆ. ನಿಮ್ಮ ಮುಂದೆ ಒಂದು ಪ್ರಶ್ನೆ ಇಡಬೇಕು ಅಂತ ಅನ್ನಿಸ್ತು, ನಿಮ್ಮ ಮುಂದೆ ಇರುವಂತಹ ಸವಾಲುಗಳೇನು ಮತ್ತು ಜನರಿಂದ ನೀವು ಏನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ಅವ್ರು ನಿಮಗೆ ಹೇಗೆ ಸಹಾಯ ಮಾಡಬಹುದು ಮತ್ತು ನಿಮ್ಮ ಮುಂದೆ ಇರುವಂತಹ ಕನಸುಗಳೇನು, ಇವಿಷ್ಟರ ಕುರಿತಾಗಿ ಮಾತಾಡಬಹುದಾ ಈಗ?
1: ಖಂಡಿತ. ಮೊದಲನೇದಾಗಿ ಥ್ಯಾಂಕ್ ಯು, ನಮಗೆ ಕಳೆದ ವರ್ಷ ಕೂಡ ಅಪರ್ಚುನಿಟಿ ಕೊಟ್ಟಿದ್ರೆ, ಈ ವರ್ಷ ಕೂಡ ನಾವು ಮಾಡಿಸೋ ಕೆಲಸನ ಗುರುತಿಸಿ ನಮಗೆ ಅಪರ್ಚುನಿಟಿ ಕೊಟ್ಟಿದ್ದೀರ, ಮೊದಲನೇದಾಗಿ ನಿಮಗೆ ಧನ್ಯವಾದ.
0: ಥ್ಯಾಂಕ್ ಯು.
1: ಸೊ ನೀವು ತಿಳಿಸಿದ ಹಾಗೆ ನಮಗೆ ಈಗ ಜನಬಲ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ, ಯಾವುದೇ ಒಂದು ಸಣ್ಣ ಸಂಸ್ಥೆ ಅದು 4 ಜನ ಇರೋದಾಗಿರ್ಲಿ 400 ಜನ ಇರೋದಾಗಿರ್ಲಿ, ಶುರು ಮಾಡಿದಾಗ ನಮ್ನ ನೋಡಿ ಹೊಗಳವರು ತೆಗಳವರು ಇಬ್ರು ಇರ್ತಾರೆ. ನಾವು ನಾವು ಕೆಲಸ ಶುರು ಮಾಡಿದಾಗ ನಮಗೆ ಹೊಗಳವ್ರಿಗಿಂತ ತೆಗಳವ್ರು ಜಾಸ್ತಿ ಜನ ಇದ್ರು. ವಿದ್ಯಾರ್ಥಿಯಾಗಿ ನೀನು ಓದ ಕಡೆ ಕೆಲಸ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತೀವಿ ಅಂದಾಗ ಯಾರ ಮನೇಲಿ ಕೂಡ ಇದು ಬೇಕಾ ಅನ್ನೋ ಕ್ವಶನ್ ಬಂದೇ ಬರುತ್ತೆ, ಆ ಪ್ರಶ್ನೆ.
0: ಹೌದು.
1: ಸೊ ನಮ್ಮ ಈ 2 ವರ್ಷಗಳ ಕಾಲ ನಾವ್ ಏನೇನ್ ಕೆಲಸ ಮಾಡಿದ್ವಿ, ದಿನಗಳ ಕಳೀತಾ ಕಳೀತಾ ಕಳೀತಾ ನಮ್ಮ ತಂದೆ ತಾಯಿಗಳಾಗಿರ್ಬೋದು ಅಥವಾ ನಮ್ಮ ಹೆದರಾಬಾದ್ ಸುತ್ತಮುತ್ತ ಇರೋ ಜನ ಆಗಿರ್ಬೋದು, ನಮ್ಮ ತಂಡದ ಸಂಸ್ಥೆಯ ಏನು ಪಬ್ಲಿಕ್ ಚಾನೆಲ್ಸ್ ಇದೆ ಅದರಲ್ಲಿ ನಮ್ಮ ವರ್ಕ್ ಪ್ರೋಗ್ರೆಸ್ ನೋಡ್ತಿದ್ ಜನಗಳಾಗಿರ್ಬೋದು, ಎಲ್ಲಾರು ನಮ್ಮ ಕೆಲಸ ನೋಡಿ ತೆಗಳುತ್ತಾ ಇದ್ದವರು ಕೂಡ ಹೊಗಳಕ್ಕೆ ಶುರು ಮಾಡಿದ್ರು. ಸೊ ಅಲ್ಲಿಂದ ನಮಗೆ ಇನ್ನೂ ಕೂಡ ತುಂಬಾ ಒಂಥರ ಈ ನಮ್ಗೆ ಬಲ ಸಿಕ್ದಂಗ ಆಯ್ತು. ಸೊ ನಾವು ಜನರಿಂದ ಏನ್ ಜಾಸ್ತಿ ಕೇಳಕ್ ಇಷ್ಟಪಡ್ತೇವೆ, ನಾವು ವಿದ್ಯಾರ್ಥಿಗಳಾಗಿರೋದ್ರಿಂದ ಎಂಡ್ ಆಫ್ ದ ಡೇ ಹೇಗಾಗುತ್ತೆ ಅಂದ್ರೆ ನಮ್ಮ ಓದು ಮೊದಲಾಗೆ ಬಂದೇ ಬರುತ್ತೆ. ಯಾವ್ದೋ ಒಂದು ಕಾರ್ಯಕ್ರಮ ಇಟ್ಟಿರ್ತೀವಿ, ಸ್ವಲ್ಪ ಜನ ಬರಕಾಗಿರುತ್ತೆ, ಅದ್ರವ್ರಿಗೆ ಪರೀಕ್ಷೆ ಅಥವಾ ಅವ್ರದ್ದೇನೋ ಟೆಸ್ಟ್ ಇರುತ್ತೆ, ಬರಕ್ ಆಗೋದಿಲ್ಲ. ಆಗೇನಾಗುತ್ತೆ ಅಂದ್ರೆ ಜನ ಬಲ ಅನ್ನೋದ್ ನಿಮ್ಗೆ ಗೊತ್ತು, ಯಾವ್ದೇ ಒಂದು ಸಂಸ್ಥೆ ನಡೆಸ್ತಿದೀವಿ ಅಂತರಲ್ಲೂ ಈ ಗಿಡ ನೆಡೋ ಕೆಲಸಗಳಾಗಿರ್ಬೋದು ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ ಆಗಿರ್ಬೋದು, ಈ ತರ ಮಾಡ್ತೀವಿ ಅಂದ್ರೆ ನಮ್ಗೆ ಜನಬಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
0: ಹೌದು.
1: ಸೊ ಈ ತರ ಇವೆಂಟ್ ಗಳಲ್ಲಿ ನಮ್ಗೆ ಸ್ಟೂಡೆಂಟ್ಸ್ ಈಗ ಸ್ಟೂಡೆಂಟ್ಸ್ ಗೆ ಮಾತ್ರ ಸೀಮಿತ ಆಗಿದೆ. ನಮ್ಮ ಒಂದು ವಿಷ್ ಏನು ಅಂದ್ರೆ ಈ ನಾವ್ ಮಾಡ್ತಿರೋ ಕೆಲಸ ನಾವ್ ರೀಚ್ ಆಗೋದ್ಕಿಂತ ನಮ್ಮ ಕೆಲಸ ಎಲ್ಲರಿಗೂ ಇದನ್ನ ಕೇಳ್ತಾ ಇರೋರಾಗಿರ್ಬೋದು ಕೇಳಿಸ್ಕೊಳ್ಳೋರಾಗಿರ್ಬೋದು ರೀಚ್ ಆಗಿ ನಾವ್ ಮಾಡೋ ಒಂದ್ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅವ್ರದ್ದೊಂದು ಸಣ್ಣ ಕೈ ಜೋಡಿಸಿದ್ರೆ ಇನ್ನು ಕೂಡ ಹೆಚ್ಚು ಈ ಪ್ರಕೃತಿಗೆ ನಾವು ಕೊಡುಗೆಯನ್ನ ಕೊಡ್ಬೋದು ಅಂತ ಹೇಳ್ತೀನಿ. ಹಾಗೆ ಕೂಡ ನೀವು ಕೇಳಿದ್ರಿ ನಮ್ಮ ಮುಂದಿನ ಕೆಲಸಗಳ ಬಗ್ಗೆ ಏನೇನ್ ಇದಿದೆ ಅಂತ, ನಿಧಿ ಅವ್ರು ಸುಮಾರು ಲಿಸ್ಟ್ ಮಾಡಿದ್ರು, ನಾನು ಕೇಳಿಸ್ಕೊಂತಿದ್ದೆ. ಓತ್ ಫಾರ್ ಚೇಂಜ್ ಆಗಿರ್ಬೋದು, ನಮ್ಮ ಸೀಟ್ ಬಾಲ್ ಆಗಿರ್ಬೋದು, ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗಿರ್ಬೋದು. ನಮ್ಗೆ ಈಗ ಮುಖ್ಯವಾಗಿ ನಾವ್ ಏನ್ ಹುಡುಕ್ತಿದೀವಿ ಅಂದ್ರೆ ನಮಗೆ ಒಂದು ಕೆಲವು ವಿದ್ಯಾಸಂಸ್ಥೆಗಳನ್ನ ಹುಡುಕ್ತಿದ್ದೇವೆ. ಯಾಕಂದ್ರೆ ಏನೇ ಕೆಲಸ ಶುರು ಮಾಡಿದ್ರು ಮಕ್ಕಳಿಂದ ಶುರು ಮಾಡಿದಾಗ ಅದು ಜಾಸ್ತಿ ಬೇಗ ತಲುಪುತ್ತೆ, ಮುಟ್ಟುತ್ತೆ.
0: ಹೌದು.
1: ಮನೇಲಿ ದೊಡ್ಡವ್ರಿಗೆ ಹೇಳಿದಾಗ ಒಬ್ರಿಗೊಬ್ರು ಅವ್ರ ಟೆನ್ಷನ್ ಗಳು ನಿಂತವ್ರೆ, ಅದೇ ಮಗುಗು ಅಂತ ಹೇಳಿದ್ರೆ ಮನೆಗೆ ಹೋಗಿ ಸ್ಕೂಲ್ ಅಲ್ಲಿ ನಡೆದಿದ್ದು ತಾನು ಕೇಳಿದ್ ಎಲ್ಲಾನು ಹೇಳ್ಕೊಳುತ್ತೆ. ಸೊ ನಮ್ಗೀಗ ಶಾಲಾ ಶಾಲೆಗಳು ಸಂಸ್ಥೆಗಳಲ್ಲಿ ಏನಾಗ್ಬೇಕು ಅಂದ್ರೆ ನಮ್ದೊಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ ನಾವು, ಯಾವ್ದನ್ನ ಬೆಳೆಸ್ಬೇಕು, ಹೇಗೆ ಬೆಳೆಸ್ಬೇಕು, ಹೇಗಿರ್ಬೇಕು, ನಿಮ್ ಸುತ್ತಮುತ್ತ ಪ್ರಕೃತಿನ ನಮ್ ಸುತ್ತಮುತ್ತ ಇರೋ ಜಾಗನ ಹೇಗೆ ಕಾಪಾಡ್ಕೋಬೇಕು, ದೃಷ್ಟಿಸಿ ನೋಡಿದ್ರೆ ಎಂತ ಅದ್ಭುತ ನಮ್ಮ ಸುತ್ತಮುತ್ತದಲ್ಲೇ ಕಾಣುತ್ತೆ. ಈಗ ನಾವ್ ಹೇಳ್ತೀವಿ ನಾವ್ ಅಲ್ಲೆಲ್ಲೋ ಹೋದ್ರೆ ನಿಂತ್ರೆ ಅಂತ ಹೂವ ಕಾಣುತ್ತೆ, ಇಲ್ಲಿ ಬಂದ್ ನಿಂತ್ರೆ ಇಂತ ಹುಳು ಕಾಣುತ್ತೆ ಅಂತ, ನಮ್ ಸುತ್ತಮುತ್ತದಲ್ಲೇ ಎಲ್ಲಾ ಇದೆ. ನಮ್ಗೆ ಆ ಗುರುತಿಸಕ್ಕೆ ಬೇಕಾಗಿರೋ ಪೇಷನ್ಸ್ ಯಾಕೆ ಕಳ್ಕೊಂತಿದ್ವಿ ಅಂದ್ರೆ ನಮ್ಮ ಅಲ್ಲಿ ಇದು ಡೈಲಿ ಏನ್ ಕೆಲಸಗಳಿದ್ರೆ ಜಾಸ್ತಿ ಆಗ್ತದೆ, ನಾವು ವರ್ಕ್ ಓರಿಯೆಂಟೆಡ್ ಆಗ್ತಿದ್ದೀವಿ. ಸೊ ಈ ಮಕ್ಕಳ ಕೈಲಿ ನಾವು ಸರೌಂಡಿಂಗ್ಸ್ ಬಗ್ಗೆ ತುಂಬಾ ಅವೇರ್ನೆಸ್ ಕೊಡ್ಬೇಕು ಅಂತ. ಸೊ ನಮ್ಮಲ್ಲಿರೋ ಮೊದಲನೇ ಬೇಡಿಕೆ ಅಂದ್ರೆ ವಿದ್ಯಾಸಂಸ್ಥೆಗಳು ಯಾರಿದ್ದಾರೆ ಅವರು, ನಮ್ದು ಇಮೇಲ್ ಐ ಡಿ ಕೂಡ ಇದೆ, naavu.kavacha@gmail.com ಅಂತ, ನಮ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ naavu_kavacha ಅಂತ. ನಮ್ಗೆ 2 ಕಡೆ ನೀವು ಮೆಸೇಜಸ್ ನ ಕಳ್ಸಿಕೊಟ್ರೆ ನಾವು ಖಂಡಿತ ಪ್ರತಿಕ್ರಿಯೆ ನೀಡಿ, ಯಾಕಂದ್ರೆ ಎಂಡ್ ಆಫ್ ದ ಡೇ ಎಲ್ಲರೂ ಒಳ್ಳೇದೇ ಮಾಡ್ತಿರೋದು, ನಮ್ ಕೈಲಾದಷ್ಟು ನಾವು ಕಳ್ಸಿಕೊಡ್ತೀವಿ. ಇನ್ನ ಮಕ್ಕಳು ಕೈಲ ಮಾಡಿಬಿಟ್ರೆ ನಿಧಿ ಅವ್ರು ಹೇಳಿದ್ರು ಗಣೇಶ ಹಬ್ಬ ಅಂತ, ನಾವು ನೀವು ಕೂಡ ವಿಸ್ತರಿಸ್ತೀರಿ ಅದ್ರ ಬಗ್ಗೆ, ನನಗೆ ಇದೇ ಬೇಕಾಗಿತ್ತು ನೋಡಿ. ನಾವು ಸಣ್ಣದಾಗಿ ಹೇಳದ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೀವು ಜನಕ್ಕೆ ಹೇಳದ್ರಿ, ಈ ತರ 3 ಜನ ನಮ್ ಬಗ್ಗೆ ನಮ್ ಕೆಲಸಗಳ ಬಗ್ಗೆ ಮಾತಾಡೋರ್ಬೇಕು. ಈ ಗಣೇಶ ಹಬ್ಬದಲ್ಲಿ ಏನ್ ಸೀಟ್ ಗಣೇಶ ಮಾಡ್ತೀವಿ, ಗಣೇಶನ್ ಜೊತೆ ಒಂದ್ ಸೀಡ್ ಇರುತ್ತೆ, ಎಲ್ಲಾರು ಕೇಳ್ತಾರೆ ನೀವು ಜೆಡಿ ಮಣ್ಣಗೆ ಇದು ಸೀಡ್ ಹಾಕಿದ್ರೆ ಗಣೇಶ ಬರಲ್ಲ. ಅದಕ್ಕೆ ನಾವ್ ಹೇಳ್ತಾ ಇರೋದು ಜೆಡಿ ಮಣ್ಣಲ್ಲಿ ಗಣೇಶ ಮಾಡಿ ಅವನಿಗೆ, ಪಾಪ ಗಣೇಶನಿಗೆ ನಮ್ಗೆ ಗೊತ್ತಲ್ಲ ನಮ್ಮಲ್ಲಿ ಸಂಪ್ರದಾಯ ಅನ್ನೋ ತುಂಬಾ ಕಟ್ಟುಬದ್ಧ ಜಾಸ್ತಿ. ಅದಕ್ಕೆ ಮಕ್ಳ ಕೈಯಲ್ಲಿ ಮಾತ್ರ ಮಾಡಿಸ್ತೇವೆ ನಾವು ಗಣೇಶನ, ಯಾಕಂದ್ರೆ ಮಕ್ಕಳು ಕಿರೀಟ ಸೊಟ್ಟ ಇಟ್ರೆ ಅವ್ನ ಗಣೇಶನೇ, ಯಾಕಂದ್ರೆ ಅವನು ಗೊತ್ತಿರುತ್ತೆ ಏನ್ ಮಾಡ್ತಿದ್ದಾನೆ ಅಂತ. ಮಕ್ಳ ಕೈಯಲ್ಲಿ ಮಾತ್ರ ಮಾಡಿಸಿ ಮಕ್ಳ ಕೈಲೇ ನಡೆಸ್ತೀವಿ ಆ ಗಣೇಶನ. ಅದ್ ಬಿಟ್ರೆ ಈಗ ಸ್ವಲ್ಪ ಇನ್ಸ್ಟಿಟ್ಯೂಷನ್ ಈಗ ಸ್ಕೂಲ್ ಲೆವೆಲ್ ಆಯ್ತು, ಕಾಲೇಜಸ್ ಲೆವೆಲ್ ಅಲ್ಲಿ ಮಾತಾಡ್ಬೇಕು, ನಾವು ಈ ವೇಸ್ಟ್ ಕಲೆಕ್ಷನ್ ಡ್ರೈವ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ. ಯಾಕಂದ್ರೆ ಈ ವೇಸ್ಟ್ ಅಲ್ಲಿ ತುಂಬಾ ದೊಡ್ಡ ವೇಸ್ಟೇಜ್, ಅದೇನೀಗ ಪ್ಲಾಸ್ಟಿಕ್ ಮತ್ತೆ ಡ್ರೈ ವೇಸ್ಟ್ ಮಾತಾಡ್ತೀವಿ, ಇದ್ರ ಜೊತೆ ಸಮನಾಗಿ ಕಾಂಪಿಟೇಷನ್ ಕೊಡ್ತಿರೋ ಕಸ ಅಂದ್ರೆ ಈ ವೇಸ್ಟ್.
0: ಹೌದು,
1: ಎಲ್ಲ ತಗೊಂತೀವಿ, ಎಲ್ಲಿ ಬಿಸಾಕ್ಬೇಕು, ಹೇಗ್ ಬಿಸಾಕ್ಬೇಕು, ಹೇಗ್ ರೀಸೈಕಲ್ ಮಾಡ್ಬೇಕು ಯಾರಿಗೂ ಗೊತ್ತಿಲ್ಲ.
0: ನಿಜ.
1: ಸೊ ನಾವು ಕೂಡ ಇದ್ರ ಬಗ್ಗೆ ಕೆಲವೊಂದು ರಿಸರ್ಚ್ ಗಳನ್ನ ಮಾಡಿ ಇ ವೇಸ್ಟ್ ಕಲೆಕ್ಷನ್ ಡ್ರೈವ್ ನ ಶುರು ಮಾಡೋಣ ಅಂತ ಇದೀವಿ. ಜೊತೆಗೆ ನಾವು ಈ ಪ್ಲಾಗಿಂಗ್ ಇವೆಂಟ್ಸ್ ಏನ್ ಮಾಡಿದ್ವಿ, ಈಗ ನಾವು ಇಲ್ಲಿ ಸುಮಾರು 2 ತಿಂಗಳ ಹಿಂದೆ ವೀರಭದ್ರನಗರದಲ್ಲಿರೋ ವೀರಣ್ಣ ಗುಡ್ಡ ದೇವಸ್ಥಾನದಲ್ಲಿ ಪ್ಲಾಗಿಂಗ್ ಇವೆಂಟ್ ಮಾಡಿದ್ವಿ. ಸುಮಾರು 240 ಕೆಜಿ ಪ್ಲಾಸ್ಟಿಕ್ ನ ನಾವು ಕಲೆಕ್ಟ್ ಮಾಡಿದ್ವಿ ಬರೀ 4.5 ಅವರ್.
0: ಒಬ್ಬ ದೇವ,
1: ಅದು ಸಣ್ಣ ಅಂತ ಜಾಗದಲ್ಲಿ ಅಷ್ಟು ಕಸ ಇದೆ ಅಂದಾಗ ಇನ್ನೆಷ್ಟು ದೇವಸ್ಥಾನ, ಇನ್ನೆಷ್ಟು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇನ್ನೆಷ್ಟು ಕಸ ಇರುತ್ತೆ. ಸೊ ಈ ತರ ಪ್ಲಾಗಿಂಗ್ ಇವೆಂಟ್ಸ್ ನ ಜಾಸ್ತಿ ಮಾಡ್ಬೇಕು ಅಂತ ಇದೀವಿ.
0: ಹೌದು.
1: ಮತ್ತೆ ನಮ್ಮಲ್ಲಿ ಈಗ ತುಂಬಾ ಲೈಕ್ ಹೋಪ್ಸ್ ಮೇಲೆ ನಡೀತಿರೋ ಪ್ರಾಜೆಕ್ಟ್ ಅಂದ್ರೆ ಟ್ರೀ ಅಡಾಪ್ಷನ್ ಪ್ಲಾಂಟ್ ಪ್ರೋಗ್ರಾಮ್ ಅಂತ. ಈಗ ಹೇಳ್ದಂಗೆ ಮನೆ ಮುಂದೆ ಜಾಗ ಕಮ್ಮಿ ಬೆಂಗಳೂರಲ್ಲಿ. ಸೊ ಮನೆ ಮುಂದೆ ಜಾಗ ಇದ್ರೂ ಮರ ಇರುತ್ತೆ, ಅದು ಸುತ್ತ ಕಾಂಕ್ರೀಟ್ ಲಾಕ್ ಆಗಿರುತ್ತೆ, ಮತ್ತೊಂದು ಆಗಿರುತ್ತೆ.
0: ಹೌದು.
1: ನಾವ್ ಅದಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಈಗ ಮನೆ ಮುಂದೆ ಜಾಗ ಇದ್ದು ಗಿಡ ಬೆಳೆಸಕ್ ಯಾರಿಗೆ ಆಸೆ ಇದೆ ಅವ್ರ ಮನೆ ಮುಂದೆ ಮರ ಇಲ್ಲಿ ಮರ ಇಂದ ನೆರಳಾಗ್ಲಿ ಅನ್ನೋ ಅವ್ರಿಗೆ ಟ್ರೀ ಅಡಾಪ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಿದೀವಿ. ಸುಮಾರು 1 ತಿಂಗಳಿಂದ ಇದುವರೆಗೂ ಒಂದು 10-15 ಸಸಿಗಳನ್ನ ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಜನಗಳು. ಅವ್ರ ಮನೆ ಮುಂದೆ ಜಾಗ ಇದ್ದು ಅವ್ರಿಗೆ ನೋಡ್ಕೊಳ್ಳೋ ಪೇಷನ್ಸ್ ಇದ್ರೆ ನಾವೇ ಸ್ವತಃ ಬಂದು ಎಲ್ಲಾ ಟೂಲ್ಸ್ ತಂದು ಮರಗಳನ್ನ ನೆಟ್ಕೊಟ್ಟಿ ಹೋಗ್ತಿವಿ. ಅದಕ್ಕೆ ಗಾರ್ಡ್ ಹಾಕೋದಿರ್ಬೋದು ಎಲ್ಲ ಮಾಡಿಕೊಟ್ಟು ಹೋಗ್ತಿವಿ. ಮಂತ್ಲಿ ಒಂದ್ ಅಪ್ಡೇಟ್ ತಗೊಂತೀವಿ, ಗಿಡ ಹೇಗಿದೆ, ಹೆಂಗಿದೆ, ಹೇಗ್ ನಡೀತಿದೆ, ರೀಪ್ಲೇಸ್ಮೆಂಟ್ ಬೇಕಾ, ಮರ ಹಾಳಾಯ್ತು, ಯಾಕಂದ್ರೆ ವೆದರ್ ಕಂಡೀಷನ್ಸ್ ನಮಗ್ ಗೊತ್ತಾಗಲ್ಲ. ಸೊ ಈಗಿನ ದಿನಗಳಲ್ಲಿ ಈ ಟ್ರೀ ಅಡಾಪ್ಷನ್ ಪ್ರೋಗ್ರಾಮ್ ಅನ್ನೋದು ಏನ್ ಸಕ್ಸಸ್ ಆದ್ರೆ ಅಟ್ಲೀಸ್ಟ್ ಇಂತ ಬ್ಯುಸಿ ಇರೋ ಬೆಂಗಳೂರಿನಲ್ಲಿ ಅಟ್ಲೀಸ್ಟ್ ಒಂದ್ 100-150 ಮರ ಈ ವರ್ಷ ಖಚಿತವಾದ 15 ವರ್ಷ ಆದ್ಮೇಲೆ ಇಲ್ಲ ಅಂದ್ರೆ ಒಂದ್ 20-25,000 ಜನ ನೆಮ್ಮದಿಯಿಂದ ಉಸಿರಾಡೋ ತರ ಆಗತ್ತೆ ಅಂತ ಒಂದು ನಂಬಿಕೆ.
0: ಇನ್ನು
1: ಸುಮಾರು ಪ್ರಾಜೆಕ್ಟ್ಸ್ ಹೀಗೆ ನಡೀತಿದೆ. ಈಗ ನಾವು ಟ್ರೀ ಅಡಾಪ್ಷನ್ ಗೆ ಬಂದ್ರೆ ಈಗಾಗ್ಲೇ ನಾವು ಅಂಜನಾಪುರ ಮತ್ತೆ ಈ ಕಡೆ ಚಂದ್ರಾಲಯ ಔಟ್ ಈ ಕಡೆ ಸುಮಾರು ಜನಗಳು, ಯಾಕಂದ್ರೆ ಇದೆಲ್ಲ ಆಲ್ಮೋಸ್ಟ್ ಕ್ರೌಡೆಡ್ ಏರಿಯಾ.
0: ಹೌದು.
1: ಅಲ್ಲಿ ಜಾಗ ಇದೆ ಅಂತ ಗುರುತಿಸಿದ ಒಂದು ಮೊದಲನೇ ಸವಾಲು ಈಗ. ಸೊ ಅಂತ ಜಾಗಗಳನ್ನ ಗುರುತಿಸಿ ಪ್ಲಾಂಟೇಶನ್ ಡ್ರೈವ್ ನ ಮಾಡ್ತಾ ಇದೀವಿ. ಮತ್ತೆ ಬಂದೀಗ ಸುಮಾರು ಇನ್ಸ್ಟಿಟ್ಯೂಷನ್ ನಾನು ಆಗ್ಲೇ ಹೇಳ್ಕೊಂಡಾಗೆ ಕೆಲವೊಂದು ವಿದ್ಯಾಸಂಸ್ಥೆಗಳು ಕೂಡ ನಮ್ ಜೊತೆ ಕೈ ಜೋಡಿಸ್ತಿದ್ದಾರೆ. ರಿವರ್ ಕ್ಲೀನ್ ಅಪ್ ಡ್ರೈವ್, ಲೇಕ್ ಕ್ಲೀನ್ ಅಪ್ ಡ್ರೈವ್ಸ್ ಇರ್ಬೋದು, ಅಥವಾ ಈಗ ಬ್ಯಾಂಬೂ ಬರ್ಡ್ ಫೀಡರ್ಸ್ ಮಾಡೋದಿರ್ಬೋದು, ಮತ್ತೆ ನೇಚರ್ ವಾಕ್ ಇರ್ಬೋದು, ಎಕ್ಸ್ಪ್ಲೋರ್ ಮೋರ್ ಅನ್ನೋ ಒಂದ್ ಎಕ್ಸ್ಪ್ಲೋರ್ ಮೋರ್ ಅಂದ್ರೆ ಈಗ ನಮ್ ಅಣ್ಣ ಹೇಳದಂಗೆ ಸುತ್ತಮುತ್ತ ಇರೋದ್ರ ಗಮನಿಸಕ್ಕೆ ಟೈಮ್ ಬೇಕೀಗ.
0: ಹೌದು.
1: ಗಮನಿಸಕ್ಕೋಸ್ಕರ ಟೈಮ್ ಕೊಟ್ಟು ಒಂದ್ ಸಣ್ಣ ವಾಕ್ ಹೋಗ್ಬರೋದು. ಇದರ ಸುಮಾರು ಈವೆಂಟ್ಸ್ ಎಲ್ಲ ನಡ್ಸ್ಕೊಂಡ್ ಬರ್ತಾ ಇದೀವಿ. ನಮ್ಗೆ ಕೊನೆ ನಾ ಮೊದಲನಾಗಿ ಹೇಳ್ದಂಗೆ ಏನೇ ಆದ್ರೂ ನಾವು ವಿದ್ಯಾರ್ಥಿಗಳಾಗಿರೋದ್ರಿಂದ ವಿದ್ಯಾರ್ಥಿಗಳ ಬಲ ಜೊತೆಗೆ ಈಗ ಜನಸಾಮಾನ್ಯರು ಏನಿದ್ದಾರೆ, ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಗೃಹಿಣಿಯವರಾಗಿರ್ಬೋದು, ಯಾರ್ಯಾರು ಸಮಯ ಆಗಿ ಸೇರ್ಬೋದು ಅಂತ ಒಂದ್ ಮನ್ಸಾಗತ್ತೆ. ಅವರು ದಯವಿಟ್ಟು ಬಂದು ನಮ್ ಜೊತೆ ಸೇರಿ ನಾವ್ ಏನ್ ಮಾಡ್ತೀವಿ ಕೆಲಸ ಇನ್ನೂ ಚೆನ್ನಾಗಿ ಮಾಡೋತರ ಅನುಕೂಲ ಮಾಡ್ಕೊಬೇಕು ಅಂತ ಕೇಳ್ಕೊಡ್ತೇನೆ.
0: ಥ್ಯಾಂಕ್ ಯು ಸೋ ಮಚ್ ಅಜಯ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ನಿಜಕ್ಕೂ ಖುಷಿ ಆಯ್ತು. ಈ ಸಣ್ಣ ವಯಸ್ಸಿನಲ್ಲಿ ಸಮಾಜದ ಕುರಿತು, ಪ್ರಕೃತಿಯ ಕುರಿತು ನಿಮ್ಗಿರುವಂತಹ ಒಂದು ಮೆಚೂರ್ ಥಿಂಕಿಂಗ್ ನಿಜಕ್ಕೂ ಕೂಡ ಇನ್ಸ್ಪೈರಿಂಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.
1: ಥ್ಯಾಂಕ್ ಯು. ಧನ್ಯವಾದಗಳು.
0: ಧನ್ಯವಾದಗಳು.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಕವಚ ಸಂಸ್ಥೆಯ ಮೂಲಕ ತಮ್ಮ ಕೈಲಾದ ಸೇವೆಯನ್ನ ಸಮಾಜಕ್ಕೆ ಮಾಡ್ತಾ ಇರುವಂತಹ, ಪ್ರಕೃತಿಗೆ ಕೊಡುಗೆಯನ್ನ ಕೊಡ್ತಾ ಇರುವಂತಹ ಯುವಕರ ಜೊತೆ ಮಾತಾಡಿದ್ವಿ ನಾವು. ನಿಧಿ ಹಾಗೆ ಅಜಯ್ ಮಾತಾಡಿದ್ರು, ಅವರ ಕವಚ ಸಂಸ್ಥೆಯ ಕುರಿತು ಒಂದಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಇದೀಗ ನೀವು ಅದರ ಕುರಿತಾಗಿ ಅನಿಸಿಕೆ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಹ ಸಮಯ. ನೀವು ಕೂಡ ಮನೆಯಲ್ಲಿ ಮಣ್ಣಿನ ಗಣೇಶನ ವಿಗ್ರಹವನ್ನೇ ತರ್ತೀರಾ? ಮನೆಯ ಮುಂದೆ ಮರ ಬೆಳೆಸೋದಕ್ಕೆ ಜಾಗ ಇದೆ ಅಂದ್ರೆ ಮರ ಬೆಳೆಸೋದ್ರಲ್ಲಿ ನಿಮ್ಗೆ ಆಸಕ್ತಿ ಇದೆಯಾ? ನಿಮ್ಮ ಮನೆಯ ಸುತ್ತಮುತ್ತ ಗಿಡಮರಗಳನ್ನ ನೀವು ಬೆಳೆಸ್ತಾ ಇದ್ದೀರಾ? ಹಾಗೆಯೇ ಕಸ ವಿಲೇವಾರಿಯ ಕುರಿತಾಗಿ ನೀವೆಷ್ಟು ಜಾಗೃತಿಯನ್ನ ಹೊಂದಿದ್ದೀರಿ? ಎಷ್ಟರ ಮಟ್ಟಿಗೆ ಹಸಿ ಕಸ ಒಣಕಸ ಬೇರ್ಪಡಿಸಿ ಕೊಡ್ತೀರಿ? ಇ ವೇಸ್ಟ್ ಸೆಗ್ರಿಗೇಷನ್ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ಇಷ್ಟು ವಿಚಾರಗಳ ಕುರಿತು ನಿಮ್ಮ ಅನಿಸಿಕೆಗೆ ಸ್ವಾಗತ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಯಲ್ಲಿಗೆ ಸಂದೇಶ ಕಳಿಸಿ. ಕವಚದ ಬಗ್ಗೆ ಅರಿತುಕೊಂಡು ವಿದ್ಯಾರ್ಥಿಗಳಿಂದ ಒಳ್ಳೆಯ ಕೆಲಸ ನಡೀತಾ ಇದೆ, ಅವರ ಉತ್ತಮ ಕೆಲಸ ಹೀಗೆ ಮುಂದುವರೆಸಲಿ, ಹಾಗೆ ಒಂದು ವಿಷಯ ಎಲ್ಲರ ಗಮನಕ್ಕೆ ಬರಲು ಅನ್ನುವಂಥ ಕಾರಣದಿಂದಾಗಿ ಹೇಳ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಓಡಾಡಬೇಕಾದ್ರೆ ಗಮನಿಸಿದ ವಿಷಯ ಏನಂದರೆ, ಫ್ಲೈಓವರ್ ಮತ್ತು ಮೆಟ್ರೋ ಪಿಲ್ಲರ್ಗಳಲ್ಲಿ ಬೆಳೆದಂತಹ ಆಲ, ಅತ್ತಿ, ಅಶ್ವತ್ಥ ವೃಕ್ಷ ಅಂದರೆ ಅದರ ಸಸಿಗಳು ಬೆಳೀತಾ ಇದೆ ಅಂತ, ಇದರಿಂದ ತೊಂದರೆ ಬರುತ್ತೆ ಖಂಡಿತವಾಗ್ಲೂ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ರೆ, ಬಹ್ರೈನ್ನಿಂದ ಪದ್ಮಾ ಅವರು ಈ ಸಂದೇಶ ಕಳಿಸಿದ್ದಾರೆ. ಸಂಜೆಯ ಬಾನಿನಲ್ಲಿ ಸುಮಧುರವಾದಂತಹ ಮಾಹಿತಿ ಮತ್ತು ಹಾಡುಗಳು ಅದ್ಭುತವಾಗಿದೆ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯಿಂದ ಶ್ರೀಧರ್ ಪನ್ನಗ ಅವರು ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕಾಗಿ. ಹಾಗೆಯೇ ಶಾಂತಾಚಾರ ಬಡಿಗೇರ ಅವರು ಕವಚ ಫೌಂಡೇಶನ್ನ ಕುರಿತಾಗಿ ಮೆಸೇಜ್ ಮಾಡಿದ್ದಾರೆ. ಅಜಯ್ ಅವರು ಮಾಡ್ತಾ ಇರುವಂತಹ ಸಮಾಜಮುಖಿ ಸೇವೆಯನ್ನ ಮೆಚ್ಚಿ ತುಂಬಾನೇ ಸಂತೋಷ ಆಗ್ತಾ ಇದೆ. ಅವರ ಸೇವಾ ಮನೋಭಾವ, ಸಾಧನೆ ಹಾಗೆ ಸಮಾಜದ ಒಳಿತಿಗಾಗಿ ಕೈಗೊಂಡಿರುವಂತಹ ಕಾರ್ಯಗಳು ನಿಜಕ್ಕೂ ಶ್ಲಾಘನೀಯ. ಅವರ ಮುಂದಿನ ಎಲ್ಲಾ ಯೋಜನೆಗಳು ಕೂಡ ಯಶಸ್ವಿಯಾಗಿ ನೆರವೇರಲಿ, ಇನ್ನಷ್ಟು ಜನರಿಗೆ ಅವರ ಸೇವೆಯ ಪ್ರಯೋಜನ ದೊರೆಯಲಿ ಅಂತ ಆಶಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಅಶೋಕ್ ಲಿಂಗಯ್ಯ ಅವರು ಪ್ಲೀಸ್ ಕವಚದ ಫೋನ್ ನಂಬರ್ ಕೊಡಿ ನಮಗೆ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಅಂತ ಹೇಳ್ತಾ ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ. ಹಾಗೆಯೇ ನೀವು ಕೂಡ ಈ ಒಂದು ಕಾರ್ಯಕ್ರಮದ ಕುರಿತಾಗಿ, ಈ ಒಂದು ವಿಚಾರದ ಕುರಿತಾಗಿ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಹಂಚಿಕೊಳ್ಳಿ.

ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ಕವಚ ಫೌಂಡೇಶನ್ ಕಡೆಯಿಂದ ಮಾಡ್ತಾ ಇರುವಂತಹ ಕೆಲಸದ ಕುರಿತಾಗಿ ಹೇಳಿದ್ವಿ, ಮತ್ತೆ ನೀವು ಕೂಡ ತುಂಬಾ ಜನ ಮೆಚ್ಚಿ ಸಂದೇಶವನ್ನು ಕಳಿಸ್ತಾ ಇದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಫೋನ್ ನಂಬರ್ನ ಕೇಳಿದ್ರಿ, ಆದರೆ ಫೋನ್ ನಂಬರ್ಗಿಂತ ಹೆಚ್ಚಾಗಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಮೇಲ್ ಮುಖಾಂತರ ಅವರನ್ನು ತಲುಪಿದ್ರೆ ತುಂಬಾನೇ ಒಳ್ಳೆಯದು ಅಂತ ಅನ್ಸುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನಾವು _ ಕವಚ ಅಂತ ಕೊಟ್ರೆ ಇವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಸಿಗುತ್ತೆ, ಅಲ್ಲಿ ನೀವು ಅವರನ್ನು ಅವರಿಗೆ ಮೆಸೇಜ್ ಮಾಡಬಹುದು. ಹಾಗೆಯೇ ಏನು ಬೇಕೋ ಇನ್ಫಾರ್ಮೇಶನ್ ಅದನ್ನು ತಿಳ್ಕೋಬಹುದು, ಅಥವಾ ಮೇಲ್ ಕಳಿಸ್ತೀನಿ ಅಂದರೆ naavu.kavacha@gmail.com naavu.kavacha@gmail.com ಇಲ್ಲಿಗೆ ನೀವು ಮೇಲ್ ಕಳಿಸಬಹುದು. ಇವೆರಡೂ ಮುಖಾಂತರ ನೀವು ಕವಚ ಫೌಂಡೇಶನ್ನ ತಲುಪಬಹುದಾಗಿದೆ. ಇದಕ್ಕಿಂತ ಇನ್ನೂ ಸಿಂಪಲ್ ಆಗಿ ನೀವು ಏನು ಮಾಡಬಹುದು ಅಂತ ಅಂದರೆ, ಒಂದು, ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ನಿಷೇಧಿಸೋದು, ಆದಷ್ಟು ಕಡಿಮೆ ಮಾಡೋದು, ಮತ್ತು ಕಸ ವಿಲೇವಾರಿಯನ್ನು ಸರಿಯಾಗಿ ಮಾಡುವಂಥದ್ದು. ಮನೆಯಿಂದ ಎಲ್ಲಿ ಅಂದರೆ ಅಲ್ಲಿ ಖಾಲಿ ಸೈಟ್ಗಳಲ್ಲಿರಬಹುದು ಅಥವಾ ರಸ್ತೆ ತುದಿಯಲ್ಲಿರಬಹುದು ಕಸವನ್ನು ಎಸೆದು ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಹಾಗೆ ಮಾಡದೆ ಕಸದ ಗಾಡಿ ಮನೆ ಮುಂದೆ ಬಂದಾಗ ಸೆಗ್ರಿಗೇಟ್ ಮಾಡಿ ವೇಸ್ಟ್ನ ಕೊಡುವಂಥದ್ದಿರಬಹುದು. ಮತ್ತು ಆದಷ್ಟು ಹಸಿ ಕಸವನ್ನು ನಿಮ್ಮ ಮನೆಯಲ್ಲೇ ಗೊಬ್ಬರ ಮಾಡೋದಕ್ಕೆ ಆಗತ್ತಾ, ನಿಮ್ಮ ಮನೆಯಲ್ಲಿರುವಂಥ ತರಸಿ ತೋಟಕ್ಕೆ ಅದನ್ನು ಬಳಸೋಕೆ ಆಗತ್ತಾ, ಯೋಚನೆ ಮಾಡಿ. ಆ ಮುಖಾಂತರ ನೀವು ಸಹಾಯ ಮಾಡಬಹುದು. ಇದಲ್ಲದೆ ಎಲ್ಲೆಲ್ಲಿ ಈ ಬಗೆಯ ಡ್ರೈವ್ಸ್ ನಡೀತಾ ಇರುತ್ತೆ, ಕ್ಲೀನ್ಲಿನೆಸ್ ಡ್ರೈವ್ಗಳಿರಬಹುದು ಅಥವಾ ಪ್ಲಾಂಟೇಷನ್ ಡ್ರೈವ್ಗಳಿರಬಹುದು, ಇಂತಹ ಕಡೆಗೆ ನೀವೇ ವಾಲಂಟಿಯರಿಂಗ್ ಮಾಡುವಂಥದ್ದು ಇರಬಹುದು. ಅದು ಬರೀ ಕವಚ ಫೌಂಡೇಶನ್ ಅವರೇ ಮಾಡಬೇಕು ಅಂತ ಇಲ್ಲ, ಯಾವುದೇ ಫೌಂಡೇಶನ್ ಅವರು ಮಾಡ್ತಾ ಇದ್ರು, ಯಾರೇ ಈ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ನಮ್ಮ ಕೈಲಾದಂಥ ಅಳಿಲು ಸೇವೆ ಅಂತ ಹೇಳಿ ಅದರ ಜೊತೆಯಾಗಿ ಕೈ ಜೋಡಿಸುವಂಥದ್ದು ಇರಬಹುದು. ಹಾಗೆಯೇ ಈ ಬಗೆಯಲ್ಲಿ ತೊಡಗಿಕೊಂಡಿರುವಂತಹ ಯುವಕರು, ಮಕ್ಕಳು ಯಾರೇ ಸಿಕ್ಕರೂ ಕೂಡ ಅವ್ರನ್ನ ಡಿಮೋಟಿವೇಟ್ ಮಾಡದೆ ಅವರಿಗೆ ಮೋಟಿವೇಟ್ ಮಾಡುವಂಥ ನಾಲ್ಕಾರು ಒಳ್ಳೆಯ ಮಾತುಗಳನ್ನ ಆಡುವಂಥದ್ದು ಇಷ್ಟು ನನಗೆ ಮಾಡಿದ್ರೆ ಸಾಕು ಅಂತ ಅನಿಸುತ್ತೆ. ಹಾಗೆ ಪ್ರಕೃತಿ ಬಗ್ಗೆ ಕಾಳಜಿ ಹೊಂದಿರುವಂತಹ ಕವಚ ಟೀಮ್ಗೆ ನನ್ನ ಧನ್ಯವಾದಗಳು. ನಾನೊಬ್ಬ ಕೃಷಿಕನಾಗಿ ತಿಳಿಯಪಡಿಸೋದೇನೆಂದರೆ, ಹೆಚ್ಚು ಹೆಚ್ಚು ಗಿಡಮರಗಳನ್ನು ಬೆಳೆಯಬೇಕಾದ್ದು ಎಲ್ಲರ ಕರ್ತವ್ಯ, ಹಾಗೆಯೇ ವಿಶ್ವಮುಕ್ತ ಆಹಾರವನ್ನು ಸಹ ಬೆಳೆಯೋದು ಅತ್ಯವಶ್ಯಕ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಮಂಜುನಾಥ ಇಂದರಿಗೆ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೂ ಅಂತ ಹೇಳ್ತಾ ಮುಂದೆ ಮತ್ತಷ್ಟು ಚಂದದ ಗೀತೆಗಳು ನಿಮ್ಮ ಜೊತೆಯಾಗ್ತಾ ಇದೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ಕವಚ ಫೌಂಡೇಶನ್ನ ಕುರಿತಾಗಿ ತಿಳ್ಕೊಂಡ್ರಿ. ಹಾಗೆಯೇ ನೀವು ಕೂಡ ತುಂಬ ಪ್ರೀತಿಯಿಂದ ಮೆಸೇಜ್ ಮಾಡಿದ್ರಿ. ಪರಿಸರವನ್ನು ರಕ್ಷಿಸಿಕೊಳ್ಳೋದು ಬರೀ ಯುವಕರಷ್ಟೇ ಅಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ, ಮನುಷ್ಯರಾದ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ಪ್ರಾಣಿಗಳು ಇದೇ ಪ್ರಕೃತಿಯಲ್ಲಿ ಎಷ್ಟು ಚೆನ್ನಾಗಿ ಒಂದಾಗಿ ಬರೆತು ಹೋಗಿರುತ್ತೆ, ಅದು ಯಾವುದೇ ಕಾರ್ಬನ್ ಫುಟ್ ಪ್ರಿಂಟ್ನ ಬಿಡೋದೇ ಇಲ್ಲ. ಅದರಿಂದ ಪರಿಸರಕ್ಕೆ ಕಷ್ಟ ಆಗುವಂತಹ ಮಾತೇ ಇಲ್ಲ. ಅಷ್ಟರ ಮಟ್ಟಿಗೆ ಸ್ವಚ್ಛವಾಗಿ, ಸುಂದರವಾಗಿ, ಸರಳವಾಗಿ ಬದುಕತ್ತೆ. ಮನುಷ್ಯರು ತೀರಾ ಅಷ್ಟರ ಮಟ್ಟಿಗೆ ಬದುಕೋಕೆ ಆಗಲಿಲ್ಲ ಅಂದ್ರೂ ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡೋಣ. ಸರಳವಾದಂತಹ ಸಂಗತಿಗಳಲ್ಲೇ ಸುಖವನ್ನು ಹುಡುಕೋಣ, ಸೌಂದರ್ಯವನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀರಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದುದು ನಾಗಶ್ರೀ. ಈ ಕಾರ್ಯಕ್ರಮ ಖುಷಿ ಕೊಟ್ಟಿದೆ, ಹಾಡುಗಳು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಒಳ್ಳೊಳ್ಳೆ ಗೀತೆಗಳು ಪ್ರಸಾರ ಆಗೋದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನವಿಲು ಎಫ್ಎಂ ರೈನ್ಬೋದಲ್ಲಿ ಸೋಮವಾರದ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಸ್ಥಳದಲ್ಲಿ ಹಾಜರಾಗಿದ್ದೀನಿ. ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಅಬ್ಬಬ್ಬ, ಎಂಥ ಟ್ರಾಫಿಕ್ಕು, ಎಂಥ ಮಳೆ ಅಂತ ಬೇಜಾರು ಮಾಡ್ಕೊಳ್ದೇನೆ ಇವತ್ತು ಆರಾಮಾಗಿ ಸ್ಟುಡಿಯೋಗೆ ಬಂದಿದ್ದೀನಿ. ಯಾಕೆ ಅಂತಂದರೆ ಒಂಚೂರು ಆ ಕಡೆ ಈ ಕಡೆ ಟೈಮ್ ಆದ್ರೂ ಮಳೆ ಬಂತಲ್ಲ ಅನ್ನೋ ಖುಷಿನೇ ಒಂಥರ ತುಂಬ ಮನಸ್ಸಿಗೆ ಖುಷಿ ಕೊಡ್ತು. ಸೊ ನಿಮ್ಗೆ ಏನಿಸ್ತಾ ಇದೆ, ನೀವು ಸಂದೇಶವನ್ನು ಕಳಿಸ್ಬೋದು 9408 01 01 03 ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಒಂದು ಒಳ್ಳೆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀನಿ. ಬಹಳಷ್ಟು ಮಾತಾಡೋದಿದೆ, ಏನು ಮಾತಾಡ್ತೀವಿ ಖಂಡಿತ ಹೇಳ್ತೀನಿ. ಮತ್ತೊಂದು ಗೀತೆ ಕೇಳೋಣ ಬನ್ನಿ. 5 ಗಂಟೆಯಿಂದ 11 ಗಂಟೆವರೆಗೂ ನಿಮ್ಮ ಜೊತೆ ಆಗಿರ್ತೀನಿ ನಾನು, ನಿಮ್ಮ ಗೆಳೆಯ ಪ್ರಶಾಂತ್.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ನಿಲಯದ ನಮ್ಮ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ಕಾರ್ಯಕ್ರಮಗಳಿಗೆ ಸ್ವಾಗತ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 5:30. ಇದೀಗ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಕಿರಾತಕ ಟು ಚಿತ್ರದ ಗೀತೆಯನ್ನ ಸ್ವರ ಕೀರ್ತನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ರಿ. ವಿಜಯವರ ಸಾಹಿತ್ಯ ಪ್ರದ್ಯುತನ್ ಅವರ ಸಂಗೀತವಿತ್ತು ಈ ಗೀತೆಗೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ

0: ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಇದೀಗ ಕೇಳೋಣ ಕರತಕ ದಮನಕ ಚಿತ್ರದ ಗೀತೆಯನ್ನ. ಶ್ರುತಿ ಪ್ರಹ್ಲಾದ್ ಹಾಗೂ ಮಾಲು ನಿಪ್ನಾಳ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತಕ್ಕೆ

ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ ಡಿಆರ್ಎಂ ತರಂಗಾಂತರ 603 kilohertz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಇಬ್ಬನಿ ತಬ್ಬಿದ ಇಳೆಯಲಿ ಚಿತ್ರದ ಗೀತೆಯನ್ನ ಕಪಿಲ್ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಇದೀಗ ಕೇಳೋಣ ಕಾಂತಾರ ಚಾಪ್ಟರ್ 1 ಚಿತ್ರದ ಗೀತೆಯನ್ನ. ವಿಜಯ್ ಪ್ರಕಾಶ್, ಅನನ್ಯ ಭಟ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಗೀತೆಯನ್ನ ಬರೆದಿದ್ದಾರೆ ಪ್ರಮೋದ್ ಮರವಂತೆ. ಗೀತೆಗೆ ಸಂಗೀತ ನೀಡಿದ್ದಾರೆ ಅಜನೀಶ್ ಬಿ ಲೋಕನಾಥ್.

ಗಜರಾಮ ಚಿತ್ರದ ಗೀತೆಯನ್ನ ಕೇಳೋಣ. ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಚಿನ್ಮಯ್ ಬವಿಕೇರೆ ಅವರ ಸಾಹಿತ್ಯ, ಮನೋಮೂರ್ತಿಯರವರ ಸಂಗೀತವಿದೆ.

0: ಆಕಾಶವಾಣಿ ಬೆಂಗಳೂರು.
1: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
3: ಜ್ಞಾನಪೀಠ ಪ್ರಶಸ್ತಿ.
2: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
3: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
2: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
3: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
2: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
3: ಮಾಸ್ತಿ ವೆಂಕಟೇಶಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರೋ ಗೋಕಾಕ್ರವರ ಭಾರತ ಸಿಂಧು

ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಇದೀಗ ಕೇಳಿ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:15ಕ್ಕೆ ಕನ್ನಡ ರತ್ನ ಭಂಡಾರ ಹಾಗೂ ನಾಳೆ ಬೆಳಿಗ್ಗೆ 6:35ಕ್ಕೆ ಸಂಜೆ 6:15ಕ್ಕೆ ಕನ್ನಡ ರತ್ನ ಭಂಡಾರ ಪ್ರಸಾರವಾಗುವುದು. ಪ್ರಸ್ತುತಿ ಪಿಕೆ ಸುಮತಿ. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. ಈ ಸಂಜೆ 6:51ಕ್ಕೆ ಕೃಷಿ ರಂಗ ಬೆಳೆ ಸಮೀಕ್ಷೆ ಕುರಿತು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆಯ ಅಪರ ಕೃಷಿ ನಿರ್ದೇಶಕರಾದ ಸಿಬಿ ಬಾಲರೆಡ್ಡಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಪಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ. 7:45ಕ್ಕೆ ಸಿರಿಗಂಧ ಕಾರ್ಯಕ್ರಮ. 8:15ಕ್ಕೆ ಪಾರ್ಲಿಮೆಂಟ್ ರಿವ್ಯೂ. 8:30ಕ್ಕೆ ಸಿರಿಗಂಧ ಕಾರ್ಯಕ್ರಮ ಮುಂದುವರೆಯಲಿದೆ. 9:15ಕ್ಕೆ ಭಜನೆಗಳು ಅನುಷಾ ಜಿಬಿ ಅವರಿಂದ. ಈ ರಾತ್ರಿ 9:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಬಾನ್ಸುರಿ ವಾದನ. ವಿಶ್ವನಾಥ್ ಆರ್ ಕಾಲ್ಬಾಗ್ ಅವರಿಂದ. ತಬಲಾ ಎಸ್ ವಿ ಪ್ರಶಾಂತ್. ರಾತ್ರಿ 10:00ಗೆ ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:20ಕ್ಕೆ ಗೀತಚಂದ್ರ

0: ಇನ್ನು ನಾಳೆಯ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ, 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 6:50 ರೈತರಿಗೆ ಸಲಹೆ, 7:15 ವಿನಯ್ ಕುಮಾರ್ ಬಿಎನ್ ಅವರಿಂದ ಭಾವಗೀತೆಗಳು, 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳಬಹುದು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ಬೆಳಗ್ಗೆ 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನಹರೆ ಪಲ್, 11:00 ಸವಿ ನೆನಪು ಕಾರ್ಯಕ್ರಮಗಳು ಮೂಡಿಬರಲಿವೆ. 12:05 ವನಿತಾ ವಿಹಾರ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ ಈ ಕುರಿತು ಕಾರ್ಯಕ್ರಮ, ಭಾಗವಹಿಸುತ್ತಾರೆ ವಕೀಲರಾದ ಸಿರಿವಾನಹಳ್ಳಿ ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಾಲಿನಿ ಆರ್ ಪಾಲಾಕ್ಷ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಸಹನಾ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಆಸ್ಟ್ರೋ ಆರ್ಥರೈಟಿಸ್ ಕಾಯಿಲೆ ಹಾಗೂ ಮೊಳಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿ ಪಾತ್ರ ಈ ಕುರಿತು ಡಾ ತುಳಸಿ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ನಂತರ ಮಹಿಳೆಯರು ಮುಖ್ಯವಾಗಿ ಮಾಡಿಸಬೇಕಾದ ತಪಾಸಣೆಗಳು, ಡಾ ಸಹನಾ ನಾಯಕ್ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಸಂಯೋಜನೆ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗ ಕೃಷಿ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:30 ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. ನಾಳೆ ಮಧ್ಯಾಹ್ನ 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ನಳಿನಿ ಪೈ. ನಾಳೆ ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮ ಮೂಡಿಬರಲಿದೆ, 6:30 ಅವಲೋಕನ, 6:50 ಕಿಸಾನ ವಾಣಿ, ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ, ಒಣ ಕೃಷಿ ಬೇಸಾಯ ಕ್ರಮಗಳು ಈ ಕುರಿತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಸಂಧ್ಯಾ ಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. 7:20 ತುರುವೇಕೆರೆ ತಾಲೂಕಿನ ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದವನ್ನು ಕೇಳಲಿದ್ದೀರಿ. 7:45 ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ, 9:15 ಸಂಪದಾ ಭಟ್ ಅವರು ಹಾಡಿರುವ ಭಾವಗೀತೆಗಳು, 9:30 ಮನಿ ಟಾಕ್, ನಂತರ ಮಂಥನ್, ರಾತ್ರಿ 10:00 ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದಿಂದ. ಇವೆಷ್ಟು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಗೋಕಾಕ್ ಅವರ ಹೆಸರನ್ನ ನಾವೆಲ್ಲ ಕೇಳಿದ್ದೇವೆ. ಗೋಕಾಕ್ ವರದಿ ಜಾರಿಗೆ ತನ್ನಿ ಅನ್ನುವಂತಹ ಮಾತುಗಳನ್ನ ನಾವು ಪ್ರತಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ. ವಿ ಕ್ರೂ ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್ ವಿನಾಯಕ ಅನ್ನುವ ಕಾವ್ಯ ನಾಮದಿಂದ ಕೃತಿ ರಚನೆ ಮಾಡಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪದವಿ ಗಳಿಸಿದವರು. ಭಾರತ ಸಿಂಧು ರಶ್ಮಿ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪಡೆದವರು. ಇಜ್ಜೋಡು ಸಮರಸವೇ ಜೀವನ ಅವರ ಪ್ರಸಿದ್ಧ ಕೃತಿ. ವಿಕ್ರೂ ಗೋಕಾಕ್ ಭಾಷಾ ಆಯೋಗದ ಅಧ್ಯಕ್ಷರಾಗಿ ಸಲ್ಲಿಸಿದ ವರದಿಯೇ ಗೋಕಾಕ್ ವರದಿ. ಇದು ಸಂಚಲನ ಉಂಟುಮಾಡಿತ್ತು. ಪ್ರೊಫೆಸರ್ ವಿಕ್ರೂ ಗೋಕಾಕ್ ಅವರು ಕಾವ್ಯ ಬರೆಯಲು ಆರಂಭ ಮಾಡಿದ್ದು ಹೇಗೆ?
2: ಈ ವಿಷಯ ಏನೇನು, ಯಾವ್ಯಾವ ಕಾಲ ಪ್ರಭಾವಕ್ಕೆ ಸಿಕ್ಕು ಸಾಹಿತಿ ಬರಿತಾನೋ, ಬರೀ ಕಾಲ ಪ್ರಭಾವ ಒಂದೇ ಅವನ ಮೇಲೆ ಇರೋ ಪ್ರಭಾವ ಅಲ್ಲ, ನಿಃಕಾಲದ ಪ್ರಭಾವನೂ ಅವನ ಮೇಲೆ ಇರ್ತದೆ. ಆ ನಿಃಕಾಲದ ಪ್ರಭಾವ ಎಷ್ಟರ ಮಟ್ಟಿಗೆ ಇರ್ತದೋ ಅಷ್ಟರ ಮಟ್ಟಿಗೆ ಕಾಲದ ಪ್ರಭಾವನೂ ಇರ್ತದೆ. ಇದರಲ್ಲಿ ಯಾವುದು ಹೆಚ್ಚು ಮಾಡಿಕೊಳ್ಬೇಕು, ಯಾವುದು ಕಡಿಮೆ ಮಾಡಿಕೊಳ್ಬೇಕು, ಎರಡನ್ನು ಹೇಗೆ ಸರಿಪಡಿಸಬೇಕಾಗಿ, ಕನಿಷ್ಠ ಹೊಂದಿಸೋದು ಹೇಗೆ ಎಂಬ ಮಾತನ್ನು ಆ ಮೇಲಿನ ಮೇಲೆ ಮೇಲಿನ ಮೇಲೆ ವಿಚಾರ ಮಾಡಿ ಅದರ ತೂಕ ಕಟ್ಟಬೇಕಾಗ್ತಾ ಇರ್ತದೆ. ಸರಿಯಾದ ಅದರ ತೂಗಿ ನೋಡೋದು, ಇದರ ಮೇಲೇ ಆ ಸಾಹಿತಿಯ ಒಂದು ಸೂಕ್ಷ್ಮತೆ ಕುಮಲತೆ ಅವಲಂಬಿಸಿರ್ತದೆ ಅಂತ ಹೇಳಬಹುದು. ಯಾರೋ ಒಬ್ಬರು ಬ್ಲಂಟಾಗಿ ಮಾತಾಡಿ ಏನೋ ಒಂದು ಮಾತಾಡಿದರೆ ಆ ಗದ್ಯ ಸಾಹಿತ್ಯಕ್ಕೂ ಒಂದು ಅರ್ಥ ಇರ್ತದೆ, ಅದರಲ್ಲೂ ಬ್ಲಂಟ್ ಅರ್ಥ ಇರ್ತದೆ. ಇವರು ವಿಚಾರ ಮಾಡಿ ಒಂದು ಆಲೋಚನೆಯ ಸುಳಿಯಲ್ಲಿ ಸಿಕ್ಕಾಗ ಏನಾದರೂ ಮಾತಾಡಿದರೆ ಅದಕ್ಕೊಂದು ವಿಶೇಷ ತರಹದ ವ್ಯಂಗ್ಯ ಮೊನೆ ಬರ್ತಾ ಇರ್ತದೆ. ಇವನ್ನೆಲ್ಲ ನಾವು ಯೋಚನೆ ಮಾಡಿಕೊಂಡ್ರೆ ನಾನು ಒಂದೇ ಒಂದು ವಿಚಾರ ಇಲ್ಲಿ ಹೇಳಬೇಕಂತ ಇದ್ದೀನಿ. ಅದ್ಯಾವುದು ಅಂದರೆ ನನಗೆ ಬಂದ ಅನೇಕ ವಿಚಾರಗಳಲ್ಲಿ ನಾನು ಕಾವ್ಯ ಬರೀಲಿಕ್ಕೆ ಪ್ರಾರಂಭ ಹೇಗೆ ಮಾಡಿದೆ, ಯಾವ ದಾರಿ ಹಿಡಿದೆ, ಯಾವ ದಾರಿ ನನ್ನ ಎದುರಿಗೆ ಬಂದು, ಅದರಲ್ಲಿ ನಾನು ಆರಿಸಿಕೊಂಡ್ರೆ ಯಾವ್ದು ಆರಿಸಿಕೊಂಡೆ, ಯಾಕೆ ಆರಿಸಿಕೊಂಡೆ, ಆರಿಸಿದ್ರ ಕಾರಣ ಏನು, ಇವೆಲ್ಲದರ ಬಗ್ಗೆ ನಾನು ವಿಚಾರ ಮಾಡಿದೆ. ಆವಾಗ ನನಗೆ ಮೊದಲೆಲ್ಲಕ್ಕೂ ಹೊಳೆದದ್ದು ಅಂತಂದ್ರೆ ತೀರ ತಿಳಿಯಾದ ಶೈಲಿಯಲ್ಲಿ, ತೀರ ತಿಳಿಯಾದ ಶೈಲಿ, ಆದರೆ ಒಂದು ಎರಡು ಮೂರು ಪ್ರತಿಮೆಗಳಿಂದ ರಂಜಿತವಾದಂಥ ಶೈಲಿ, ತಿಳಿಗನ್ನಡದ ಶೈಲಿ ಮತ್ತು ತಿಳಿ ಛಂದಸ್ಸಿನ, ತಿಳಿ ತಾಳಲಯದ ಶೈಲಿ ಅನ್ನುವಂಥ ಒಂದು ಶೈಲಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದುಂಟು. ಆವಾಗಿನ ನಾವು ಟೆಕ್ಸ್ಟ್ ಬುಕ್ಸ್ ಯಾವುದು ನಾವು ಕನ್ನಡ ಸ್ಕೂಲ್ಗಳಲ್ಲಿ ಓದ್ತಾ ಇದ್ವಿ ಅವು ಅಂಥ ಒಂದು ತಾಳಲಯದ ಶೈಲಿನೇ ಇದ್ವು. ಅವಕ್ಕೆ ತಾಳನೂ ಇರಲಿಲ್ಲ, ಲಯನೂ ಇರಲಿಲ್ಲ. ಅವು ಓದಿಸಿಕೊಂಡ ಹಾಗೆ ಓದ್ತಿದ್ವು, ಓದಿದವ್ರು ಹೇಳಿದ ಮಾತು ನಡ್ಕೋತಿದ್ವು ಆ ಪ್ರಕಾರ. ಆವಾಗಿನ ಇನ್ನೂ ನಮ್ಮ ಸಾಹಿತ್ಯ ಕಾವ್ಯ ಶೈಲಿ ಯಾವುದೋ ಒಂದು ರೂಪಕ್ಕೆ ಬಂದಿರಲಿಲ್ಲ ಅಂತ ಅರ್ಥ. ತಿಳಿಗನ್ನಡ ಅಲ್ಲಿ ಪ್ರತಿಮೆಗಳಿದ್ದ ರಂಜನ, ತಿಳಿಗನ್ನಡ ತಿಳಿ ಹಾಸ್ಯಲಯದ ತಾಳಲಯದ ಕುಣಿತ ಇವು ಬಂದಾಗ ಅವು ತಿಳಿದ್ರೂ ಆ ಕವಿತೆಗಳಿಗೆ ಒಂದು ಹೊಸತನ ಬರ್ತಾ ಇತ್ತು. ನನಗೆ ನೆನಪದ ನಾನು ಬರೆದ ಒಂದು ಸ್ವಲ್ಪ ತೀರ ಅರ್ಲಿ ಅನ್ನಿಸುವಂಥ ಕವಿತೆಗಳಲ್ಲಿ ಇನ್ನೂ ನಾನು ವಿದ್ಯಾರ್ಥಿ ಇದ್ದೆ ಆವಾಗ ಬರೆದ್ರೊಳಗೆ ಒಂದು ಇನ್ನೂ ನೆನಪು ಉಳಿದಿರೋದು, ಜನರ ನೆನಪಿನಲ್ಲಿ ಉಳಿದಿದೆ ಅದು. ಅದು ಮೊರೆ ಎಂಬ ಅರ್ಥದ ಕವನ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ವಿ ಕೃ ಗೋಕಾಕ್ ಅವರ ಸಂದರ್ಶನದ ನೆನಪು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.
0: ಇದೀಗ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾಃ ಶ್ರೂಯಂತಾಂ, ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಸಂಸದಾ ಬ್ಯಾಂಕಿಂಗ್ ವ್ಯವಸ್ಥಾಯಾಃ ಆಧುನಿಕೀಕರಣ ವಿಧೇಯಕಂ ಸ್ವೀಕೃತಂ. ಲೋಕಸಭಯಾ ತಾವತ್ ಅಧಿಕರಣ ಪರಿಷ್ಕಾರ ವಿಧೇಯಕಂ ಚ ಪಾರಿತಂಗತಂ. ಝಾರಖಂಡೇ ಪರೀಕ್ಷಾರ್ಥಿನಾಂ ಆಂದೋಲನಂ 17 ದಿವಸಂ ವ್ಯಾಪ್ಯ ಪ್ರಚಲತಿ. ಅಶೇಷ ಹಿ ದೇಶೇ ತಾವತ್ ಧ್ವಜ ಯಾತ್ರಾಣಾಂ ಆಯೋಜನಂ ವರ್ತತೆ. ಅಪಿ ಚ ಚೀನ ದೇಶೇ ಭೀಷಣ ಚಕ್ರವಾತೇನ 10 ಲಕ್ಷತೋಪ್ಯಧಿಕಾಃ ಜನಾಃ ಸ್ಥಾನಾಂತರಿತಾಃ. ಅಥ ವಾರ್ತಾಃ ವಿಶದೀಕೃತ್ಯ. ಸಂಸದಾ ಅದ್ಯ ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ವಿಧೇಯಕಂ 20/26 ಪಾರಿತಂಗತಂ, ಯತ್ ಲೋಕಸಭಾನಂತರಂ ರಾಜ್ಯಸಭಯಾ ಅಪಿ ಸ್ವೀಕೃತಂ. ವಿತ್ತಮಂತ್ರಿಣಾ ನಿರ್ಮಲಾ ಸೀತಾರಾಮನ್ ಇತ್ಯನಯಾ ಉಪಸ್ಥಾಪಿತೇನ ವಿಧೇಯಕೇನ ಡಿಜಿಟಲ್ ಬ್ಯಾಂಕಿಂಗ್ ಅಭಿಲೇಖಾನಾಂ ಸಾಕ್ಷ್ಯರೂಪೇಣ ವಿಧಿಕ್ ಸ್ವೀಕಾರ್ಯತಾ ಸಂಪುಷ್ಟಾ ಭವತಿ. ಇತಃ ಪ್ರಾಗ್ ನೀಟ್ ವಿಷಯೆ ವಿಪಕ್ಷಸ್ಯ ಕೋಲಾಹಲೇನ ರಾಜ್ಯಸಭಾಯಾಃ ಕಾರ್ಯಾಚರಣಂ ಬಹುವಾರಂ ಸ್ಥಗಿತಂ ಅಭವತ್. ಲೋಕಸಭೆಯಾದ್ಯ ಅಧಿಕರಣ ಪರಿಷ್ಕಾರ ವಿಧೇಯಕಂ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮಂ ಧ್ವನಿಮತೇನ ಪಾರಿತಂ. ವಿವಿಧಾನಾಂ ಅಧಿಕರಣಾಧ್ಯಕ್ಷಾಣಾಂ ಸದಸ್ಯಾನಾಂ ಚ ಅರ್ಹತಾಸು ನಿಯುಕ್ತೌ ಸೇವಾ ಪಕ್ಷಾಶ್ರಯೇಷು ಚ ಪಾರದರ್ಶಿತಾಂ ಸ್ವಾಯತ್ತತಾಂ ಏಕರೂಪತಾಂ ಚ ಆನೇತುಂ ಅಥ ಚ ತೇಷಾಂ ಕಾರ್ಯಪ್ರಣಾಲ್ಯಾಂ ದಕ್ಷತಾವರ್ಧನಂ ಅಸ್ಯ ವಿಧೇಯಕಸ್ಯ ಮುಖ್ಯೋದ್ದೇಶ್ಯಂ ವರ್ತತೆ. ಅಸ್ಯ ವಿಧೇಹೆ ಅಂತರ್ಗತಂ ಏಕಸ್ಯ ರಾಷ್ಟ್ರಿಯಾಧಿಕರಣ ಆಯೋಗಸ್ಯ ಸ್ಥಾಪನಾಯಾಃ ಅಪಿ ಪ್ರಸ್ತಾವೋ ವರ್ತತೆ. ನೀಟ್ ಪರೀಕ್ಷಾ ಪ್ರಕರಣೆ ಪ್ರದರ್ಶನರತಾನಾಂ ಛಾತ್ರಾಣಾಮುಪರಿ ಆರಕ್ಷಕಾಣಾಂ ಕಥಿತ ಕಾರ್ಯಾಚರಣಮವಲಂಬ್ಯ ವಿಪಕ್ಷಸ್ಯ ಕೋಲಾಹಲೇ ವಿಚಾರ ವಿಮರ್ಶಂ ವಿನೈವ ಏತದ್ ವಿಧೇಯಕಂ ಪಾರಿತಂ. ಪೀಠಾಸೀನಾಧಿಕಾರಿ ಜಗದಂಬಿಕಾ ಪಾಲಃ ಅವೋಚತ್ ಯತ್ ಸಂಸದೀಯ ಕಾರ್ಯಮಂತ್ರಿ ಕಿರೇನ್ ರಿಜಿಜುಃ ವಿಪಕ್ಷಸ್ಯ ಯಾಚನಾಂ ಪೂರ್ವಮೇವ ಸ್ವೀಕೃತವಾನ್. ಅಥ ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹಃ ಛಾತ್ರ ಪ್ರದರ್ಶನ ಸಂಬಂಧೆ ವಕ್ತವ್ಯಂ ದಾತುಂ ಸನ್ನದ್ಧೋ ವರ್ತತೆ. ಕಿಂತು ಅವಿರತ ಕೋಲಾಹಲೇನ ಸಂಕುಲಂ ಸದನಂ ಅವಲೋಕ್ಯ ಸಭಾಪತಿನಾ ಅದ್ಯ ಆದಿನಾಯ ಸದನಸ್ಯ ಕಾರ್ಯಾಚರಣಂ ಸ್ಥಗಿತಂ. ಇತಃ ಪ್ರಾಗ್ ಅಪರಾಹಣೆ ದ್ವಿವಾದನೆ ದ್ವಿತೀಯ ಸ್ಥಗನಾನಂತರಂ ಯದಾ ಸದನಸ್ಯ ಕಾರ್ಯಾಚರಣಂ ಪುನರಾರಬ್ಧಂ ತದಾ ಕೇಂದ್ರೀಯ ವಿಧಿ ನ್ಯಾಯಮಂತ್ರಿ ಅರ್ಜುನ ರಾಮ ಮೇಘವಾಲಃ ವಿಪಕ್ಷಸ್ಯ ಗಂಭೀರ ಕೋಲಾಹಲೆ ಇವ ಏತದ್ ವಿಧೇಯಕಂ ಉಪಸ್ಥಾಪಿತವಾನ್. ತತಃ ಪೂರ್ವಂ ಮಧ್ಯಾಹ್ನೆ ದ್ವಾದಶವಾದನೆ ಪ್ರಥಮ ಸ್ಥಗನಾನಂತರಂ ಯದಾ ಸದನಂ ಸಮವೇತಂ ತದಾ ಕೃಷ್ಣಾಂಗಾರಕ ಖನನ ಮಂತ್ರಿ ಜಿ ಕಿಶನ್ ರೆಡ್ಡಿ ಖನಿಜ ಸಂಶೋಧನ ವಿಧೇಯಕಂ ಉಪಸ್ಥಾಪಿತವಾನ್. ಕೇಂದ್ರೀಯ ಮಂತ್ರಿ ಕಿರೇನ್ ರಿಜಿಜುಃ ಅದ್ಯ ಸ್ಪಷ್ಟೀಕೃತವಾನ್ ಯತ್ ಛಾತ್ರ ಪ್ರದರ್ಶನ ಪ್ರಕರಣೆ ಸಂಸದಿ ಚರ್ಚಾಂ ಕರ್ತುಂ ಪ್ರಶಾಸನಂ ತತ್ಪರಮಸ್ತಿ. ಕಾರ್ಯಮಂತ್ರಣಾ ಸಮಿತ್ಯಾಃ ಉಪವೇಶನಾತ್ ಪರಂ ತೇನ ವಿಪಕ್ಷೇನ ಸಹ ಸದನಸ್ಯ ಕಾರ್ಯಂ ನಿರ್ಬಾಧಂ ಸಂಚಾಲಯಿತುಂ ಸವಿನಯಂ ಆಹ್ವಾನಂ ಕೃತಂ ಯೇನ ಗೃಹಮಂತ್ರಿ ಅಮಿತ್ ಶಾಹಃ ಏತದ್ವಿಷಯೇ ಆಧಿಕಾರಿಕಂ ವಕ್ತವ್ಯಂ ಪ್ರದಾತುಂ ಶಕ್ನುಯಾತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಯಃ ನವದೆಹಲ್ಯಾಂ ಷಡ್ವಿಂಶತ್ಯುತ್ತರ ದ್ವಿಸಹಸ್ರತಮ ವರ್ಷಸ್ಯ ರಾಷ್ಟ್ರಮಂಡಲ ಕ್ರೀಡಾ ಪದಕ ವಿಜೇತೃಭಿಃ ಸಹ ಅಮಿಲತ್. ತೇನ ಸಪ್ರಶ್ರಯಂ ಸಮುದೀರಿತಂ ಯತ್ ವಾಸ್ತವಿಕ ಪ್ರತಿಷ್ಠಾ ಕ್ರೀಡಾ ಭಾವೇನೇವ ಲಭ್ಯತೆ.
4: आपके इस अचीवमेंट को सिर्फ आपका अचीवमेंट मानता हूं ऐसा नहीं है, ये आपका विजय आने वाली पीढ़ियों के लिए बहुत बड़ी प्रेरणा बन जाता है. अगर आप लोग खेलो इंडिया की प्रतिष्ठा बढ़ाते हैं, और प्रतिष्ठा सिर्फ वहां जाकर के रिबन काटने से नहीं होगी, आप वैसे ही खेलेंगे जैसे एक छोटा खिलाड़ी खेलता है, ये बहुत बड़ा कॉन्ट्रीब्यूशन करेगा, क्योंकि अभी तो हमें बहुत आगे जाना है.
3: स्कॉटलैंड इत्यस्य ग्लास्गो नगरे संपन्नासु ಎತಾಸು ಸ್ಪರ್ಧಾಸು ಭಾರತೇನ ತ್ರಯೋದಶ ಸ್ವರ್ಣ ಸಪ್ತದಶ ರಜತ ನವ ಕಾಂಸ್ಯ ಪದಕೈಃ ಸಹ ಆಹತ್ಯ ಏಕೋನ ಚತ್ವಾರಿಂಶತ್ ಪದಕಾನಿ ವಿಜಿತ್ಯ ಚತುರ್ಥಂ ಸ್ಥಾನಂ ಲಬ್ಧಂ. ಪ್ರಧಾನಮಂತ್ರಿನಾ ನರೇಂದ್ರ ಮೋದಿನಾ ಖೇಲೋ ಇಂಡಿಯಾ ಅಭಿಯಾನಸ್ಯ ವಿಸ್ತಾರಾಯ ಕ್ರೀಡಕಾಃ ಪ್ರೋತ್ಸಾಹಿತಾಃ. ಭಾರೋತ್ತೋಲಿಕಾ ಮೀರಾಬಾಯ್ ಚಾನು ಇತ್ಯಸ್ಯಾಃ ಪ್ರಶಂಸಾಂ ಕುರ್ವತಾ ತೇನ ಸಸಂಭ್ರಮಂ ಪ್ರೋದೀರಿತಂ ಯತ್ ಕ್ರೀಡಕಾನಾಂ ವಿಜಯಃ ಛಾತ್ರಾಣಾಂ ಕೃತೆ ಮಹತಿ ಪ್ರೇರಣಾ ವರ್ತತೆ. ತೇನ ಅಭಾಷಿ ಯತ್ ರಾಷ್ಟ್ರಸ್ಯ ಕ್ರೀಡಾ ಪ್ರಗತಿಃ ಕೇವಲಂ ಸುವಿಧಾಮೂಲ ನ ಭೂತ್ವಾ ಸಮಗ್ರ ಕ್ರೀಡಾ ಸಂಸ್ಕೃತೇಃ ನಿರ್ಮಾಣೆ ಆಶ್ರಿತಾ ಅಸ್ತಿ. ಅಂತೆ ಚ ಪ್ರಧಾನಮಂತ್ರಿಣಾ ಸರ್ವೇಭ್ಯಃ ಕ್ರೀಡಕೇಭ್ಯಃ ಶುಭಕಾಮನಾಃ ಪ್ರಕಟೀಕೃತಾಃ. ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ವಿಶ್ವ ಸಿಂಹ ದಿವಸಾವಸರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನ್ಯಗಾದೀತ್ ಯತ್ ಭಾರತೆ ಏಷಿಯಾಯಿ ಸಿಂಹಾನಾಂ ಸಂಖ್ಯಾ ನಿರಂತರಂ ವರ್ಧತೆ ಸಹೈವ ತೇಷಾಂ ಆವಾಸ ಕ್ಷೇತ್ರಮಪಿ ವಿಸ್ತಾರಂ ಅವಾಪ್ನೋತಿ. ಕೇಂದ್ರೀಯ ಮಂತ್ರಿಣಃ ಭೂಪೇಂದ್ರ ಯಾದವಸ್ಯ ಏಕಂ ಲೇಖಂ ಪ್ರಕಾಶಯನ್ ಶ್ರೀ ಮೋದಿ ಪ್ರತಿಪಾದಿತವಾನ್ ಯತ್ ವನ್ಯಜೀವ ಸಂರಕ್ಷಣಾಯ ಸರ್ವಕಾರಸ್ಯ ದೃಢ ಸಂಕಲ್ಪಃ ಜನಸಮುದಾಯಸ್ಯ ಬಲಿಷ್ಠ ಸಹಭಾಗಿತಾ ಚ ದೇಶಸ್ಯ ವನ್ಯಜೀವಾನಾಂ ರಕ್ಷಣಾಯ ಅನುಕರಣೀಯಂ ಉದಾಹರಣಮಸ್ತಿ. ಝಾರಖಂಡ ರಾಜ್ಯೆ ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷಾಯಾಃ ನಿರಸ್ತೀಕರಣಾಯ ಸಿಬಿಐ ಅನ್ವೇಷಣಾಯ ಚ ಛಾತ್ರಾಂದೋಲನಸ್ಯ ಅದ್ಯ ಸಪ್ತದಶಂ ದಿನಂ ವರ್ತತೆ. ರಾಂಚಿನಗರೆ ವಿಧಾನಸಭಾಂ ಪ್ರತಿ ಪದಯಾತ್ರಾಂ ಕುರ್ವತ್ಸು ಛಾತ್ರೇಷು ಆರಕ್ಷಕ ಬಲೇನ ಜಲ ಪ್ರಕ್ಷೇಪಣಾಸ್ತ್ರಸ್ಯ ಪ್ರಯೋಗಃ ಕೃತಃ. ಪ್ರಶಾಸನಂ ಪಕ್ಷತಃ ಉಕ್ತಂ ಯತ್ ಛಾತ್ರಾಣಾಂ ಯಾಚನಾಃ ಸ್ವೀಕೃತಾಃ ಸಂತಿ ತಥಾಪಿ ಪ್ರದರ್ಶನಕಾರಿಣಃ ಛಾತ್ರಾಃ ಸ್ವಸ್ಯ ಪ್ರಮುಖ ಯಾಚನಾಃ ಅಧಿಕೃತ್ಯ ಅದ್ಯಾಪಿ ಸ್ವನಿರ್ಣಯೇ ದೃಢಾಃ ಸಂತಿ. ಅಶೇಷ ಹಿ ದೇಶೆ ಹರ್ ಘರ್ ತಿರಂಗಾ ಇತ್ಯಭಿಯಾನಂ ಸರ್ವತ್ರ ಅತ್ಯಂತಂ ಉತ್ಸಾಹಪ್ರದಂ ಗತಿಂ ಭಜತೆ. ಯೇನ ರಾಷ್ಟ್ರೀಯ ಗೌರವಸ್ಯ ಐಕ್ಯ ಭಾವನಾಯಾಃ ಚ ಸಾಮೂಹಿಕ ಉತ್ಸವೆ ಸಮಾಜಸ್ಯ ಸರ್ವೇಷಾಂ ವರ್ಗಾಣಾಂ ಜನಾಃ ಸಹಭಾಗಿನಃ ಭವಂತಿ. ಇತತ್ ಅಭಿಯಾನಂ ಅಸ್ಯ ಮಾಸಸ್ಯ ಸಪ್ತದಶ ದಿನಾಂಕಂ ಯಾವತ್ ಪ್ರಚಲಿಷ್ಯತಿ. ಯತ್ ಅಸ್ಮಿನ್ ವರ್ಷೆ ವಂದೇ ಮಾತರಂ ರಾಷ್ಟ್ರಗೀತಸ್ಯ ಸಾರ್ಧಶತ ವಾರ್ಷಿಕೀ ಸಮಾರೋಹೇಣ ಸಹ ಸಂಪದ್ಯತೆ. ಯೇನ ಸರ್ವಸ್ಯ ದೇಶಭಕ್ತಸ್ಯ ಹೃದಯಂ ಅತ್ಯಂತಂ ಪ್ರಮುದಿತಮಸ್ತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಕಸಿತ ಭಾರತಸ್ಯ ಸಂಕಲ್ಪಂ ಪೂರ್ತ್ಯೈ ಅಸ್ಮಿನ್ ಅಭಿಯಾನೆ ಜನ ಸಹಭಾಗಿತಾಯೈ ಆಹ್ವಾನಂ ಅಕರೋತ್. ಕೇಂದ್ರೀಯ ಗೃಹಮಂತ್ರಿಣಾ ಅಮಿತ್ ಶಾಹೇನ ದೇಶವಾಸಿನಃ ಧ್ವಜ ಯಾತ್ರಾ ಮಾಧ್ಯಮೇನ ವಂದೇ ಮಾತರಂ ಗಾನೇನ ಚ ಇತಂ ರಾಷ್ಟ್ರೀಯ ಮಹೋತ್ಸವಂ ಸಂವರ್ಧಯಿತುಂ ಆಗ್ರಹೋ ವಿಹಿತಃ. ಸಹೈವ ಅಸೌ ಸ್ವಗೃಹೇಷು ರಾಷ್ಟ್ರಧ್ವಜಂ ಉತ್ತೋಲ್ಯ ಹರ್ ಘರ್ ತಿರಂಗಾ .com ಜಾಲಪುಟೆ ಸೆಲ್ಫಿ ಇತಿ ಆತ್ಮಚಿತ್ರಂ ಪ್ರೇಷಯಿತುಮಪಿ ಆಹೂತವಾನ್. ಚೀನದೇಶೆ ಡಾಲ್ಫಿನ್ ಚಕ್ರವಾತಸ್ಯ ಸಂಪಾತನಾನಂತರಂ ಶಂಘಾಯಿ ನಗರಂ ಸಮೇತ್ಯ ಪೂರ್ವಚೀನ ಕ್ಷೇತ್ರಾತ್ ದಶಲಕ್ಷತೋಪ್ಯಧಿಕಾಃ ಜನಾಃ ಸುರಕ್ಷಿತ ಸ್ಥಾನೇಷು ಪ್ರಾಪಿತಾಃ. ಅನೇನ ಚಕ್ರವಾತೇನ ಸಂಪೂರ್ಣೆ ಕ್ಷೇತ್ರೆ ಭೀಷಣ ವೃಷ್ಟಿಃ ಅಜಾಯತ ಯೇನ ಯಾತಾಯಾತ ಸೌವಿಧ್ಯಂ ಅಬಾಧತ. ಅತ್ರಾವಧೇಯಂ ಯತ್ ಅದ್ಯ ಶಂಘಾಯಿ ನಗರೆ ಪ್ರಾಯಃ ಸಹಸ್ರಾಧಿಕಾಃ ವಿಮಾನ ಸೇವಾಃ ನಿರಸ್ತಾಃ. ಇತದತಿರಿಚ್ಯ ಶಾಂಗ್ಡಾಂಗ್ ಹೆನಾನ್ ಹುಬೈ ಅನ್ಹುಯ್ ಜಿಂಗಾಂಗ್ಸು ಜೆಜಿಯಾಂಗ್ ಪ್ರಾಂತೇಷು ಅತೀವ ತೀವ್ರ ವೃಷ್ಟೇ ಪೂರ್ವಸೂಚನಾ ಚ ಪ್ರಖ್ಯಾಪಿತಾ. ಶಂಘಾಯಿ ನಗರೆ ಅಪಿ ಅತಿ ತೀವ್ರ ವೃಷ್ಟೇ ಸಂಭಾವನಾ ವರ್ತತೆ. ಪ್ರಶಾಸನೇನ ಜನಾಃ ಬಾಹ್ಯ ಗತಿವಿಧೀನ್ ಪರಿಹರ್ತುಂ ನಿರ್ದಿಷ್ಟಾಃ. ಚೀನ ಪ್ರಶಾಸನೇನ ಪೂರ್ವಮೇವ ಏತದರ್ಥಂ ರಕ್ತವರ್ಣೀಯ ಸಂಚೇತನಾ ಚ ಉದ್ಘೋಷಿತಾ ಆಸೀತ್. ಇತಿ ವಾರ್ತಾಃ.

ಆಕಾಶವಾಣಿ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಹಾವೇರಿ ಜಿಲ್ಲೆ ವಾರ್ತಾಪತ್ರ. ಜಿಲ್ಲೆಯಲ್ಲಿ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿ ರಾಮ್ಜಿ ಯೋಜನೆಯಡಿ 13,24,762 ಮಾನವ ದಿನಗಳ ಕೂಲಿ ಸೃಜನೆಯ ಗುರಿ ಜಿಲ್ಲಾಡಳಿತ ಹೊಂದಿದೆ. ಇಲ್ಲಿಯ ತನಕ 5,56,860 ಮಾನವ ದಿನಗಳ ಕೂಲಿ ಸೃಜಿಸಲಾಗಿದೆ. 45,22,27,000 ರೂಪಾಯಿ ಅರ್ಹ ಕೂಲಿ ಚೀಟಿದಾರರಿಗೆ ಪಾವತಿಸಲಾಗಿದ್ದು, ಸುಸ್ಥಿರ ಗ್ರಾಮೀಣ ಆಸ್ತಿಗಳ ನಿರ್ಮಾಣದಲ್ಲಿ ಶೇಕಡ 52.22% ಪ್ರಗತಿ ಸಾಧಿಸಲಾಗಿದೆ. ಕಳೆದ ಜುಲೈ ತಿಂಗಳಿನಿಂದ ಇಲ್ಲಿಯವರೆಗೆ 39,716 ಮಾನವ ದಿನಗಳ ಕೂಲಿ ಕೆಲಸ ಜಿಲ್ಲಾಡಳಿತ ಸೃಜಿಸಿದೆ. ಜಿಲ್ಲೆಯ 6 ತಾಲೂಕುಗಳ ವ್ಯಾಪ್ತಿಯ 44 ಗ್ರಾಮಗಳಿಗೆ 52 ಖಾಸಗಿ ಕೊಳವೆ ಬಾವಿಗಳ ಮೂಲಕ ಕುಡಿಯುವ ನೀರು ಪೂರೈಸಲಾಗುತ್ತಿದೆ. 62 ಗ್ರಾಮಗಳಲ್ಲಿ 66 ಹೊಸ ಕೊಳವೆ ಬಾವಿಗಳನ್ನು ಜಿಲ್ಲಾಡಳಿತ ಕೊರೆಸಿದೆ. 13 ಗ್ರಾಮಗಳಲ್ಲಿ 15 ಹಳೆ ಕೊಳವೆ ಬಾವಿಗಳನ್ನು ಸ್ವಚ್ಛಗೊಳಿಸಿ ಬಳಕೆಗೆ ಯೋಗ್ಯಗೊಳಿಸಲಾಗಿದೆ. ತುಂಗಾ ಮೇಲ್ದಂಡೆ ಯೋಜನೆಯಡಿ ಕಾಲುವೆಗಳ ಮೂಲಕ ಜಿಲ್ಲೆಯಾದ್ಯಂತ ನೀರು ಹರಿಸಿ ಕೆರೆಗಳನ್ನು ಜನ ಹಾಗೂ ಜಾನುವಾರುಗಳಿಗಾಗಿ ನೀರು ತುಂಬಿಸುವ ಕಾರ್ಯ ಮುಂದುವರೆದಿದೆ. ಜಿಲ್ಲೆಯಾದ್ಯಂತ ಕುಡಿಯುವ ನೀರಿನ ತುರ್ತು ಕಾಮಗಾರಿಗಳನ್ನು ಆಯಾ ತಾಲೂಕು ಆಡಳಿತಗಳು ಕೈಗೊಳ್ಳಲು ಅನುವಾಗುವಂತೆ ಒಟ್ಟು 4 ಕೋಟಿ ರೂಪಾಯಿ ಅನುದಾನ ಜಿಲ್ಲಾಡಳಿತ ಬಿಡುಗಡೆ ಮಾಡಿದೆ. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯ 3,00,000 ರೈತರು ಬೆಳೆ ವಿಮೆ ಕಂತು ಪಾವತಿಸಿ ಹೆಸರು ನೋಂದಾಯಿಸಿದ್ದಾರೆ. ಕಳೆದ ಹಂಗಾಮಿಗೆ ಹೋಲಿಸಿದರೆ ಈ ಬಾರಿ 90,000 ರೈತರು ಬೆಳೆ ವಿಮೆಗೆ ಕಂತು ಪಾವತಿಸಿ ಹೆಸರು ನೋಂದಾಯಿಸಿದ್ದಾಗಿ ಕೃಷಿ ಇಲಾಖೆ ತಿಳಿಸಿದೆ. ಜಿಲ್ಲೆಯಲ್ಲಿ 17ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗಾಗಿ ಮನೆ ಮನೆಗೆ ಭೇಟಿ ನೀಡಿ ಅರ್ಹ ಮತದಾರರ ಹೆಸರನ್ನು ನೋಂದಾಯಿಸಲಿದ್ದಾರೆ. 1,200ಕ್ಕಿಂತ ಅಧಿಕ ಮತದಾರರಿರುವ ಮತಗಟ್ಟೆಗಳನ್ನು ತರ್ಕಬದ್ದಗೊಳಿಸಿ ಹೊಸ ಮತಗಟ್ಟೆಗಳನ್ನು ಸ್ಥಾಪಿಸಲು ಪ್ರಸ್ತಾವಗಳನ್ನು ಆಯಾ ತಾಲೂಕಿನ ತೆಹಸೀಲ್ದಾರರು ಪರಿಶೀಲಿಸಿ ಜಿಲ್ಲಾಡಳಿತಕ್ಕೆ ಸಲ್ಲಿಸುತ್ತಿದ್ದು, ಚುನಾವಣಾ ಆಯೋಗದ ಅನುಮೋದನೆಗಾಗಿ ಸಲ್ಲಿಸಲು ಜಿಲ್ಲಾ ಚುನಾವಣಾ ಅಧಿಕಾರಿ ಸಿದ್ದತೆ ನಡೆಸಿದ್ದಾರೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 1,482 ಮತಗಟ್ಟೆಗಳಿದ್ದು, 93 ಮತಗಟ್ಟೆಗಳಲ್ಲಿ 1,200ಕ್ಕಿಂತ ಅಧಿಕ ಮತದಾರರಿದ್ದಾರೆ. 1,200ಕ್ಕಿಂತ ಅಧಿಕ ಮತದಾರರಿರುವ ಮತಗಟ್ಟೆಗಳನ್ನು ಕಡಿಮೆ ಮತದಾರರಿರುವ ಮತಗಟ್ಟೆಗಳಲ್ಲಿ ವಿಲೀನಗೊಳಿಸಲು ಒಟ್ಟು 25 ಮತಗಟ್ಟೆಗಳು ಹಾಗೂ ಪ್ರಸ್ತುತ ಶಿಥಿಲಗೊಂಡಿರುವ 8 ಮತಗಟ್ಟೆಗಳನ್ನು ಸುದೃಢ ಕಟ್ಟಡಗಳಿಗೆ ಸ್ಥಳಾಂತರಿಸಲು ಜಿಲ್ಲಾಡಳಿತ ಚುನಾವಣಾ ಆಯೋಗಕ್ಕೆ ಪ್ರಸ್ತಾವ ಸಲ್ಲಿಸಲಿದೆ. ಈಗ ವಿಜಯಪುರ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಸೂಕ್ಷ್ಮ ಸಣ್ಣ ಮಧ್ಯಮ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆ ಕಳೆದ 2020ರಲ್ಲಿ ಜಾರಿಗೆ ಬಂದಿತು. ಜಿಲ್ಲೆಯಲ್ಲಿ 469 ಕಿರು ಆಹಾರ ಉದ್ದಿಮೆಗಳ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಿ ನಿಯಮಬದ್ದಗೊಳಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್ ತಿಳಿಸಿದ್ದಾರೆ. ಪಿಎಂ ಎಫ್ಎಂಇ ಯೋಜನೆಯಡಿ ಆಹಾರ ಸಂಸ್ಕರಣಾ ಉದ್ಯಮ ನಡೆಸುತ್ತಿರುವ ಮಸಾಲೆ ತಯಾರಕರು, ಸಿಹಿ ತಿಂಡಿಗಳು, ಹಾಲಿನ ಉಪ ಉತ್ಪನ್ನ ತಯಾರಕರು, ಬಾಲ ಕಿಶೋರ ಹಾಗೂ ತರುಣ ವಿಭಾಗದಲ್ಲಿ ಸಾಲ ಸೌಲಭ್ಯ ಮತ್ತು ಸಹಾಯಧನ ಪಡೆದುಕೊಂಡು ಸ್ವಯಂ ಉದ್ಯೋಗಿಗಳಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಹಸಿರು ನ್ಯಾಯ ಮಂಡಳಿ ಅನುದಾನದಡಿ 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದ ಪುನಶ್ಚೇತನ ಕಾಮಗಾರಿ ಕೈಗೊಳ್ಳಲಾಗಿದೆ. ಜಲಜೀವನ್ ಮಿಷನ್ ಯೋಜನೆಯಡಿ ಜಿಲ್ಲೆಯ ಗ್ರಾಮೀಣ ಭಾಗದ 4,00,000 ಮನೆಗಳಿಗೆ ನಳದ ಸಂಪರ್ಕ ಕಲ್ಪಿಸಲಾಗಿದೆ. ಇದುವರೆಗೆ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಮಂಜುನಾಥ್ ಗುಡಿಸಾಗರ್ ಹಾಗೂ ನೇತಾಜಿ ಗಾಂಧಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.

ಆಕಾಶವಾಣಿ ಬೆಂಗಳೂರು. ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಉಮೇಶ್ ಕುಮಾರ್ ರಾಥೋಡ್ 23 ವರ್ಷದ ಇವರು. ಇವರ ವಯಸ್ಸು 23. ಚಹರೆ ಬಿಳಿ ಮಿಶ್ರಿತ ಕಪ್ಪು ಕೂದಲು, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ದುಂಡುಮುಖ ಎತ್ತರ ಸುಮಾರು 5.7 ಅಡಿ, ಧರಿಸಿರುವ ಬಟ್ಟೆ ಕಪ್ಪು ಬಣ್ಣದ ಅಂಗಿ, ನೀಲಿ ಬಣ್ಣದ ಪ್ಯಾಂಟು ಧರಿಸಿರುತ್ತಾರೆ. ಕನ್ನಡ, ಹಿಂದಿ, ಲಂಬಾಣಿ ಭಾಷೆಯನ್ನ ಮಾತನಾಡುತ್ತಾರೆ. ಕಾಣೆಯಾದ ದಿನಾಂಕ 2/8/2026. ಈ ವ್ಯಕ್ತಿ

ಈ ವ್ಯಕ್ತಿಯ ಮಾಹಿತಿ ಸಿಕ್ಕಿದಲ್ಲಿ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ಸಲಹೆಯನ್ನು ನೀಡಬಹುದು. ಆಕಾಶವಾಣಿ ಬೆಂಗಳೂರು. ಇದೀಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
0: ಮೋದಿ ಹರ್ ಪರಿವಾರ ಘರ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
4: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
5: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
6: ಆರ್ಬಿಐ ಹೇಳುತ್ತೆ,
5: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: 7ನೇ ಗ್ಯಾರಂಟಿಯಾಗಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಎತ್ತಿನ ಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ರಾಜ್ಯಕ್ಕೆ ಅಗ್ರಸ್ಥಾನ, ಎಫ್ಕೆಸಿಸಿಐ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಬೆಂಗಳೂರು ಪೊಲೀಸರಿಂದ ಬೇಡ ಬ್ರೋ ಅಭಿಯಾನ, 55.80 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳ ವಶ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಹಾಗೂ 7ನೇ ಗ್ಯಾರಂಟಿಯಾಗಿ ನೀರಿನ ಗ್ಯಾರಂಟಿ ನೀಡುತ್ತಿದೆ. ಈ ಮೂಲಕ 2027ರ ಅಂತ್ಯದ ವೇಳೆಗೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನ ಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ ಮಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಇಂದು ನಡೆದ ವಿವಿಧ ಇಲಾಖೆಗಳ ಅಭಿವೃದ್ದಿಯ ಯೋಜನೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜನರ ನೀರಿನ ಸಮಸ್ಯೆಗೆ ವಿವಿಧ ರೀತಿಯ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ ಭಾಗದ ರೈತರು ರಾಜ್ಯಕ್ಕೆ ಮಾದರಿಯಾಗಿದ್ದು, ಇಲ್ಲಿ ಅಂತರ್ಜಲ ನೀರಿನ ಮಟ್ಟ 2000 ಅಡಿಗೆ ಕುಸಿದಾಗ ರೈತರು ಆತ್ಮಹತ್ಯೆ ಮಾಡಿಕೊಳ್ಳದೆ ಬೆಂಗಳೂರಿಗೆ ಹಾಲು, ತರಕಾರಿ, ರೇಷ್ಮೆ, ಹೂ ಬೆಳೆದು ತಮ್ಮ ಸ್ವಾಭಿಮಾನ ಮೆರೆದಿದ್ದಾರೆ. ರೈತರ ಕಣ್ಣೀರು ಒರೆಸುವ ಸರ್ಕಾರ ನಿಮ್ಮ ಮುಂದೆ ನಿಂತಿದೆ. ಕೃಷಿ ನಿಮ್ಮೆಲ್ಲರ ಸಂಸ್ಕೃತಿ, ರೈತರು ನಮ್ಮೆಲ್ಲರ ಆಸ್ತಿ ಎಂದು ಮುಖ್ಯಮಂತ್ರಿ ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶದಂತೆ ಸಚಿವರು ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡಿದ್ದು, ವಿವಿಧ ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸುತ್ತಿದ್ದಾರೆ. ತುಮಕೂರಿನ ಪಾವಗಡ ತಾಲೂಕಿನ ಕಿಲಾರಹಳ್ಳಿಯಲ್ಲಿ ಬರ ಪರಿಸ್ಥಿತಿ ಪರಿಶೀಲಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ರೈತರಿಗೆ ಮೇವಿನ ಬೀಜ ಕಿಟ್ಗಳನ್ನು ವಿತರಿಸಿ ಮಾತನಾಡಿ, ನೀರಿನ ಸೌಲಭ್ಯ ಇರುವ ರೈತರು ಮೇವು ಬೆಳೆಸಲು ಉತ್ತೇಜಿಸುವ ನಿಟ್ಟನಲ್ಲಿ ಜಿಲ್ಲೆಯಲ್ಲಿ 1 ಲಕ್ಷ ಕ್ವಿಂಟಾಲ್ ಮೇವಿನ ಬೀಜ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆಯ ಪ್ರಮಾಣ ತೀವ್ರ ಕಡಿಮೆಯಾಗಿದೆ. ಪಾವಗಡ ತಾಲೂಕಿನಲ್ಲಿ 19,000 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಬಿತ್ತನೆ ಮಾಡಬೇಕಿತ್ತು, ಆದರೆ 4,000 ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ಲಾ ಸಚಿವರು ಬರ ಪರಿಸ್ಥಿತಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದ್ದಾರೆ. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಎದುರಾಗಿರುವ ತೀವ್ರ ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿ ಕುರಿತು ಸಚಿವ ಎಂಬಿ ಪಾಟೀಲ್ 2ನೇ ದಿನವೂ ಬರ ಪರಿಶೀಲನೆ ನಡೆಸಿದರು. ಬಬಲೇಶ್ವರ ತಾಲೂಕಿನ ಸಾರಾವಾಡ ಗ್ರಾಮಕ್ಕೆ ಭೇಟಿ ನೀಡಿದ ಅವರು ತೊಗರಿ, ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗಳನ್ನು ವೀಕ್ಷಿಸಿದರು. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ ಅಗ್ರಸ್ಥಾನ ಲಭಿಸಿದೆ ಎಂದು ಎಫ್ಕೆಸಿಸಿಐ ಅಧ್ಯಕ್ಷೆ ಉಮಾರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯದಿಂದ ಸಾಕಷ್ಟು ವಸ್ತುಗಳು ವಿದೇಶಕ್ಕೆ ರಫ್ತಾಗುತ್ತಿದೆ, ನವೋದ್ಯಮಗಳ ಉತ್ಪನ್ನಗಳು ರಫ್ತಾಗುತ್ತಿದ್ದು, ಇದರಿಂದ ದೇಶದ ಜಿಎಸ್ಟಿಗೆ ರಾಜ್ಯದ ಉದ್ಯಮ ಕ್ಷೇತ್ರ ಹೆಚ್ಚಿನ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಈ 21ನೇ ಆವೃತ್ತಿಯ ಅತ್ಯುತ್ತಮ ರಫ್ತು ಶ್ರೇಷ್ಠತಾ ಪ್ರಶಸ್ತಿಗೆ ರಾಜ್ಯದ ವಿವಿಧ ಪ್ರದೇಶಗಳ ರಫ್ತುದಾರರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ಲಭಿಸಿದ್ದು, ಎಂಜಿನಿಯರಿಂಗ್, ಔಷಧೋದ್ಯಮ, ಬಯೋಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಿಂದ 120ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ ಎಂದು ತಿಳಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಕಳಂಕಿತರಾಗಿದ್ದು ಅವರನ್ನು ಸಂಪುಟದಿಂದ ತೆಗೆದುಹಾಕಲು ಬಿಜೆಪಿ ಹಾಗೂ ಜೆಡಿಎಸ್ ಹೋರಾಟ ನಡೆಸಲಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಗೇಂದ್ರ ವಿರುದ್ದ ಸದನದ ಹೊರಗೆ ಹಾಗೂ ಒಳಗೆ ಹೋರಾಟ ನಡೆಯಲಿದೆ. ಜೊತೆಗೆ ಬಿಡದಿ ಟೌನ್ಶಿಪ್ ಯೋಜನೆ, ಕೆಪಿಎಸ್ಸಿ ಹಗರಣ ಮೊದಲಾದ ವಿಷಯಗಳ ವಿರುದ್ದ ಜೆಡಿಎಸ್ ಜೊತೆ ಸೇರಿ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳು ಗುರುಗಂಗಾ, ಮಾಂಜ್ರಾ ನದಿಗೆ ರಾಸಾಯನಿಕ ತ್ಯಾಜ್ಯ ಹರಿಬಿಡುತ್ತಿದ್ದು, ಕೂಡಲೇ 3 ಕೈಗಾರಿಕೆಗಳನ್ನು ಮುಚ್ಚಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ 3 ಕೈಗಾರಿಕೆಗಳು ನದಿಗೆ ವಿಷಯುಕ್ತ ರಾಸಾಯನಿಕ ತ್ಯಾಜ್ಯ ಹರಿಸುತ್ತಿದ್ದು, ಜನರು ಪ್ರತಿಭಟನೆ ಹಾಗೂ ಅಭಿಯಾನ ಆರಂಭಿಸಿದ್ದರು. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಮಾಲಿನ್ಯಕಾರಕ ಕೈಗಾರಿಕೆಗಳನ್ನು ಮುಚ್ಚುವಂತೆ ಸಚಿವರು ನಿರ್ದೇಶನ ನೀಡಿದ್ದಾರೆ. ಕೈಗಾರಿಕೆಗಳ ವಿರುದ್ದ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಪೊಲೀಸರು ಬೇಡ ಬ್ರೋ ಅಭಿಯಾನದಡಿಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ವಿರುದ್ದ ನಡೆಸಿದ ಪ್ರಮುಖ ದಾಳಿಯಲ್ಲಿ 8 ವಿದೇಶಿ ಪ್ರಜೆಗಳು ಸೇರಿದಂತೆ 39 ಮಂದಿಯನ್ನ ಬಂಧಿಸಿದ್ದಾರೆ. ಬಂಧಿತರಿಂದ ಒಟ್ಟು 28.7 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅವುಗಳ ಮಾರುಕಟ್ಟೆ ಮೌಲ್ಯ 55.8 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮತ್ ಕುಮಾರ್ ಸಿಂಗ್ ಪೊಲೀಸರಿಗೆ ದೊರೆತ ಮಾಹಿತಿ ಅನುಸರಿಸಿ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾ ಘಟಕ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಹರ್ ಘರ್ ತಿರಂಗ ಅಭಿಯಾನ ನಡೆಯಿತು. ತ್ರಿವರ್ಣ ಯಾತ್ರೆ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಮಹೇಶ್ ತೆಂಗಿನಕಾಯಿ, ಹರ್ ಘರ್ ತಿರಂಗ ಅಭಿಯಾನವು ಇಂದು ದೇಶದ ಪ್ರತಿ ಮನೆ ಮನೆಯಲ್ಲೂ ದೇಶಪ್ರೇಮದ ಜಾಗೃತಿಯನ್ನು ಮೂಡಿಸುತ್ತಿದೆ ಎಂದು ತಿಳಿಸಿದ್ದಾರೆ. ದೇಶಭಕ್ತಿ ಹಾಗೂ ರಾಷ್ಟೀಯತೆಯ ಭಾವನೆಯನ್ನು ಮೂಡಿಸಲು ಇಂತಹ ಅಭಿಯಾನಗಳು ಅತ್ಯಂತ ಅವಶ್ಯಕ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ಸೇವಿಸುವುದರಿಂದ ರಕ್ತಹೀನತೆ, ಅಪೌಷ್ಟಿಕತೆ, ಸುಸ್ತಾಗುವಿಕೆ ತಡೆಗಟ್ಟುವ ಶಕ್ತಿ ಅಡಗಿದೆ. 1 ರಿಂದ 19 ವರ್ಷದೊಳಗಿನ ಎಲ್ಲಾ ಮಕ್ಕಳು ಈ ಮಾತ್ರೆ ಸೇವಿಸಿ ಆರೋಗ್ಯ ವೃದ್ಧಿಸಿಕೊಳ್ಳಬೇಕು ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಭಾಂಗಣದಲ್ಲಿ ರಾಷ್ಟೀಯ ಜಂತುಹುಳು ನಿವಾರಣಾ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ನೀಡಲು ಆರೋಗ್ಯ ಇಲಾಖೆ ಸಿದ್ದತೆ ಮಾಡಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಜಂತುಹುಳುಗಳು ಅವರ ಪೋಷಕಾಂಶಗಳ ಹೀರುವಿಕೆಗೆ ಅಡ್ಡಪಡಿಸುವುದಲ್ಲದೆ ರಕ್ತಹೀನತೆ, ಅಪೌಷ್ಟಿಕತೆ ಹಾಗೂ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯ ಕುಂಠಿತಕ್ಕೆ ಕಾರಣವಾಗಬಹುದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಚೇತನ್ ಹೇಳಿದ್ದಾರೆ. ಟೊಯೋಟಾ ಕಿರ್ಲೋಸ್ಕರ್ ಕಂಪನಿಯು ಸಿಎಸ್ಆರ್ ಅನುದಾನದಡಿ 2.14 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಜಯಪುರದಲ್ಲಿ ಅತ್ಯಾಧುನಿಕ ಹಾಗೂ ಭವ್ಯ ಶಾಲಾ ಕಟ್ಟಡವನ್ನು ನಿರ್ಮಿಸಿದೆ. ಈ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ಚೆನ್ನಾಗಿ ಓದುವ ಮೂಲಕ ಉನ್ನತ ಹುದ್ದೆ ಅಲಂಕರಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಶಾಲಾ ಕಟ್ಟಡಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಂಪನಿಯು ಆಸ್ಪತ್ರೆ, ಆರೋಗ್ಯ ಕ್ಷೇತ್ರದಲ್ಲೂ ಸಿಎಸ್ಆರ್ ಅನುದಾನ ನೀಡಲು ಉತ್ಸುಕವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇಕೆದಾಟು ಕುಡಿಯುವ ನೀರಿನ ಯೋಜನೆಗೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಇದೇ 13ರಂದು ಕರೆ ನೀಡಲಾಗಿರುವ ಕರ್ನಾಟಕ ಬಂದ್ಗೆ ವಿವಿಧ ಕನ್ನಡ ಸಂಘಟನೆಗಳು ಬೆಂಬಲ ನೀಡಿವೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಬಂದ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಹಾಗೂ ಮೇಕೆದಾಟು ಯೋಜನೆಯನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಮೇಕೆದಾಟು ಯೋಜನೆ ಕಾರ್ಯರೂಪಕ್ಕೆ ಬರದಿದ್ದರೆ ಬೆಂಗಳೂರು ಗಂಭೀರ ನೀರಿನ ಬಿಕ್ಕಟ್ಟನ್ನು ಎದುರಿಸಬಹುದು ಎಂದು ತಿಳಿಸಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಬೋಧಕ ಆಸ್ಪತ್ರೆಯನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು 50 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಮಂಡ್ಯ ಶಾಸಕ ಪಿ ರವಿಕುಮಾರ್ ಗಣಿಗ, ಜಿಲ್ಲಾಧಿಕಾರಿ ಡಾ ಕುಮಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಇಂದು ಸ್ಥಳ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 7ನೇ ಗ್ಯಾರಂಟಿಯಾಗಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ರಾಜ್ಯಕ್ಕೆ ಅಗ್ರಸ್ಥಾನ, ಎಫ್ಕೆಸಿಸಿಐ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಬೆಂಗಳೂರು ಪೊಲೀಸರಿಂದ ಬೇಡ ಬ್ರೋ ಅಭಿಯಾನ, 55.8 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳು ವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
4: ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು.
5: ಬಜೆಟ್ ಮಾಡಿ ಆಯ್ತಾ?
4: ಹಾ, 5,000 ಉಳಿತು.
5: ಹೊಸ ಸೀರೆ ತಗೊಳ್ಳ?
4: ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ.
5: ಇನ್ನೊಂದು?
4: ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ.
5: ಬಂದ್ಬಿಟ್ಲು ದೊಡ್ಡದಾಗಿ.
4: ಹೋಗಿ.
6: ಆರ್ಬಿಐ ಹೇಳುತ್ತೆ,
4: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ಆಕಾಶವಾಣಿ ಬೆಂಗಳೂರು. ಇದೀಗ ಕೃಷಿ ರಂಗ.

0: ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಎಲ್ರಿಗೂ. ನಮಸ್ಕಾರ.
0: ಬೆಳೆ ಸಮೀಕ್ಷೆ ಅಂದ ತಕ್ಷಣ ನಮ್ಮ ರೈತರಿಗೆ ಸ್ವಲ್ಪ ಏನು ಮಾಹಿತಿ ಸಿಗ್ತದೆ, ಸರ್ಕಾರದ ವತಿಯಿಂದ ನಮ್ಮ ಅಧಿಕಾರಿಗಳು ಏನೇನು ಮಾಹಿತಿ ನಮ್ಗೆ ಕೊಡಬಹುದು ಅಂತ ಕುತೂಹಲದಲ್ಲಿ ಇರ್ತಾರೆ. ರೈತರಿಗೂ ಕೂಡ ಈ ಒಂದು ಮಾಹಿತಿ ತುಂಬಾ ಅವಶ್ಯಕ. ಹೇಳಿ ಡಾಕ್ಟರ್ ಬಾಲರೆಡ್ಡಿ ಅವರೇ, ನಮ್ಮ ರೈತರಿಗೆ ಉಪಯುಕ್ತವಾದ ಮಾಹಿತಿ ಇದಾಗಿದೆ.
1: ನೋಡಿ, ಇದು ಡಿಜಿಟಲ್ ಬೆಳೆ ಸಮೀಕ್ಷೆ ಅಂದರೆ ಬೆಳೆ ಸಮೀಕ್ಷೆ ಯೋಜನೆ ಅಂತ ನಾವು ಹೇಳ್ತೀವಿ. ಇದನ್ನು ನಮಗೆ 2017ಕ್ಕಿಂತ ಮುಂಚೆ, 2017ರ ಹಿಂದೆ ಏನಾಗ್ತಿತ್ತು, ನಾವು ಈ ಬೆಳೆ ಸಮೀಕ್ಷೆ ಮಾಡಬೇಕಾದ್ರೆ ನಾವು ಈ ಥರ ಡಿಜಿಟೈಸ್ಡ್ ಅಂದರೆ ಮೊಬೈಲ್ ಆ್ಯಪಲ್ಲಿ ಈ ಬೆಳೆ ವಿವರಗಳನ್ನು ಪಡೆಯೋದು ಇರಲಿಲ್ಲ. ಹಿಂದೆ ಏನು ಮಾಡ್ತಿದ್ರು ಅಂತಂದರೆ ಕಂದಾಯ ಇಲಾಖೆ, ನೀರಾವರಿ ಇಲಾಖೆ ಗ್ರಾಮ ಮಟ್ಟದಲ್ಲಿ ಈ ಬೆಳೆ ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಅವನ್ನ ನಾವು ಭೌತಿಕವಾಗಿ ಅಲ್ಲಿ ಹೋಗಿ ನಾವು ಪಡಿಬೇಕಾಗ್ತಿತ್ತು. ಮತ್ತು ಇತರೆ ಕೃಷಿ ಇಲಾಖೆ ಮತ್ತು ಎಲ್ಲ ಸಂಬಂಧಿಸಿದ ಕಂದಾಯ ಇಲಾಖೆಯಿಂದ ನಾವು ಹೋಗಿ ಪಡಿಬೇಕಾಗ್ತಿತ್ತು. ಬಟ್ 2017 ನಂತರ ಏನು ಈ ಬೆಳೆ ಸಮೀಕ್ಷೆ ಶುರು ಆಯ್ತಲ್ಲ, ಇದು ರಾಷ್ಟ್ರದಲ್ಲೇ ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಈ ಬೆಳೆ ಸಮೀಕ್ಷೆಯನ್ನು ನಾವು ಸ್ಟಾರ್ಟ್ ಮಾಡಿದ್ದು. ಇದರಲ್ಲಿ ಏನಂತಂದರೆ ವಿಶೇಷವಾಗಿ ಮೊಬೈಲ್ ತಂತ್ರಾಂಶವನ್ನು ಬಳಸಿ ಈ ಒಂದು ಬೆಳೆ ವಿವರಗಳನ್ನು ನಾವು ಅಂಕಿಅಂಶಗಳನ್ನು ಪಡೆಯಬಹುದಾಗಿದೆ. ಹಾಗಾಗಿ ಇದು ಏನು ನಿಖರವಾಗಿ ನಮಗೆ ಏನು ಸರ್ವೆ ನಂಬರ್ ಅಥವಾ ಹಿಸ್ಸಾವಾರು ನಮಗೆ ಬೆಳೆ ಮಾಹಿತಿಯನ್ನು ಈ ಒಂದು ಮೊಬೈಲ್ ಮುಖಾಂತರ ನಾವು ಪಡೆಯಬಹುದಾಗಿದೆ. ಮೊಬೈಲ್ ಆ್ಯಪ್ ತಂತ್ರಾಂಶದ ಮುಖಾಂತರ ನಾವು ಪಡೆಯಬಹುದಾಗಿದೆ. ಇದರಿಂದ ಉಪಯೋಗ ಏನು ಅಂತಂದರೆ, ಸುಮಾರು ಈ ಬೆಳೆ ವಿಸ್ತೀರ್ಣ ಎಣಿಕಾ ಕಾರ್ಯದಲ್ಲಿ ಇರ್ಬೋದು, ಅಥವಾ ಬೆಳೆ ಕಟಾವು ಪ್ರಯೋಗಗಳನ್ನು ಕೈಗೊಳ್ಳೋದ್ರಲ್ಲಿರ್ಬೋದು, ಅಥವಾ ನಮ್ಮ ಏನು NDRF ಅಥವಾ SDRF ಯೋಜನೆ ಅಡಿಯಲ್ಲಿ ರೈತರಿಗೆ ಸಹಾಯಧನ ನೀಡೋಕೆ ಇರ್ಬೋದು, ಮತ್ತು ಬೆಳೆ ವಿಮೆ ಯೋಜನೆಯಡಿಯಲ್ಲಿ ಅದೇ ಏನು ವಿಮಾ ಮಾಡಿಸ್ತಕ್ಕಂಥ ಬೆಳೆ ಇದೆಯಾ ಇಲ್ವಾ ಅಂತ ನಾವು ಕ್ರಾಸ್ ಚೆಕ್ ಮಾಡಲಿಕ್ಕೆ ಈ ಬೆಳೆ ಸಮೀಕ್ಷೆ ಭಾಳ ನಮಗೆ ಉಪಯೋಗಕ್ಕೆ ಬರ್ತದೆ. ಮತ್ತು ಅದೇ ರೀತಿ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಅಂದರೆ MSP ಅಂತ ಹೇಳ್ತೀವಿ ನಾವು, ಈ MSP ಯೋಜನೆಯಡಿ ರೈತರು ತಮ್ಮ ಬೆಳೆದ ಏನು ಪ್ರೊಡ್ಯೂಸ್ ಇರ್ತದೆ ಅದನ್ನು MSP ಯೋಜನೆಯಡಿಯಲ್ಲಿ ಸರ್ಕಾರಕ್ಕೆ ಕೊಡುವಾಗೂ ಕೂಡ ಈ ಒಂದು ಅದೇ ತಾಕಿನಲ್ಲಿ ಅದೇ ಬೆಳೆಯನ್ನು ರೈತರು ಬೆಳೆದಿದ್ದಾರೆ ಅನ್ನೋದಕ್ಕೆ ಈ ಸಮೀಕ್ಷೆ ಬಹಳ ಉಪಯುಕ್ತವಾಗ್ತದೆ. ಇದು ಈಗ ಸರ್ಕಾರದ ಮಟ್ಟದಲ್ಲಿ ಅನೇಕ ಯೋಜನೆಗಳಿಗೆ ಈ ಒಂದು ಬೆಳೆ ಯೋಜನೆ ಉಪಯೋಗ ಇದೆ. ಮತ್ತು ಇದರ ಏನು ಕೃಷಿ, ತೋಟಗಾರಿಕೆ, ರೇಷ್ಮೆ ಈ ಒಂದು ಫಲಾನುಭವಿಗಳಿಗೆ ಸಹಾಯಧನದಲ್ಲಿ ನಾವು ಏನಾದರೂ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸೋ ಕೂಡ ಈ ಬೆಳೆ ಸಮೀಕ್ಷೆ ಮಾಹಿತಿ ಆಧಾರದ ಮೇಲೇ ಎಲ್ಲ ಫಲಾನುಭವಿಗಳಿಗೆ ನಾವು ಸೌಲಭ್ಯಗಳನ್ನು ನೀಡೋ ಒಂದು ವ್ಯವಸ್ಥೆನೂ ಇದೆ. ಮತ್ತು RTCಯಲ್ಲಿ ಅಂದರೆ ಪಹಣಿ ಅಂತ ಹೇಳ್ತೀವಿ, RTCಯಲ್ಲಿ ಕೂಡ ಈ ಬೆಳೆ ವಿವರ ದಾಖಲಾದರೆ ಆಗ್ತದೆ. ಈ ಬೆಳೆ ಸಮೀಕ್ಷೆ ಮಾಡಿದ ಆಧಾರದ ಏನು ಮಾಹಿತಿ, ಬೆಳೆ ಮಾಹಿತಿ ಇರ್ತದೆ, ಅದನ್ನು ನಾವು RTCಯಲ್ಲಿ ಕೂಡ ಅಪ್ಡೇಟ್ ಮಾಡಲಾಗ್ತದೆ. RTCಯಲ್ಲೂ ಕೂಡ ಈಗ ಈ ಕಂದಾಯ ಇಲಾಖೆ ಭೂಮಿಗೆ ನಾವು ಈ ಬೆಳೆ ಸಮೀಕ್ಷೆ ಮಾಹಿತಿಯನ್ನು ಒದಗಿಸ್ತೀವಿ. ಭೂಮಿ ಕೋಶದಿಂದ ಅಂದರೆ ಕಂದಾಯ ಇಲಾಖೆಯಿಂದ ಇದು RTCಯಲ್ಲೂ ಕೂಡ ಈ ಬೆಳೆ ಸಮೀಕ್ಷೆ ಏನು ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡಿರ್ತೀವಿ, ಆ ಬೆಳೆ ಮಾಹಿತಿ RTCಯಲ್ಲೂ ಕೂಡ ನಮೂದಾಗ್ತದೆ. ಹೀಗಾಗಿ ಆಮೇಲೆ ಬ್ಯಾಂಕ್ಗಳಲ್ಲಿ ಗ್ರಾಮೀಣ ಬ್ಯಾಂಕ್ ಇರ್ಬೋದು ಅಥವಾ ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು, ಅಲ್ಲೂ ಕೂಡ ಈ ರೈತರಿಗೆ ಸಾಲ ವಿತರಣೆ ಮಾಡೋಕ್ಕೂ ಕೂಡ ಈ ಒಂದು ಬೆಳೆ ಸಮೀಕ್ಷೆ ಮಾಹಿತಿ ಆಧಾರದ ಮೇಲೇ ಈಗ ಬೆಳೆ ಸಾಲನೂ ಕೂಡ ಮಂಜೂರು ಮಾಡಲಾಗ್ತದೆ.
0: ಈ ಬೆಳೆ ಸಮೀಕ್ಷೆ ಈಗ ಪ್ರತಿಯೊಂದು ರೈತರು ಮಾಡಿಸ್ಕೊಂಡ್ರು ಉತ್ತಮನ?
1: ಹೌದು, ಯಾಕಂದರೆ ಈಗ ಕಡ್ಡಾಯವಾಗಿ ನಾವು ಬೆಳೆ ಸಮೀಕ್ಷೆಯಲ್ಲಿ ಏನಿದೆ ಎಲ್ಲ ಸರ್ಕಾರಿ ಸೌಲಭ್ಯಗಳು ಬೇಕು ಅಂತಂದರೆ ಈ ಬೆಳೆ ಸಮೀಕ್ಷೆ ಮಾಡಿಕೊಳ್ಳೇಬೇಕಾಗ್ತದೆ ರೈತರು. ಇಲ್ಲದ್ರೆ ಈ ಬೆಳೆ ಸಮೀಕ್ಷೆ ಆಧಾರದ ಮೇಲೆ ಈಗ ಇಷ್ಟೊಂದು ಸೌಲಭ್ಯಗಳು ಏನು ರೈತರಿಗೆ ಕೊಡ್ತಾ ಇದ್ದೀವಿ ಅದನ್ನೆಲ್ಲ ಕೂಡ ಈ ಬೆಳೆ ಸಮೀಕ್ಷೆ ಆಧಾರದ ಮೇಲೇ ಕೊಡೋದಂತ ಆಗಿರೋದ್ರಿಂದ ರೈತರು ಕಡ್ಡಾಯವಾಗಿ ಇದನ್ನು ಬೆಳೆ ಸಮೀಕ್ಷೆಯನ್ನು ಮಾಡ್ಕೋಬೇಕಾಗ್ತದೆ.
0: ಡಾಕ್ಟ್ರೆ, ಈಗ ಬೆಳೆ ಸಮೀಕ್ಷೆ ಅಂದ ತಕ್ಷಣ ಕೆಲವೊಂದು ಬೆಳೆಗಳು ನಿರ್ಬಂಧ ಆಗಿದಾವ ಅಥವಾ ಎಲ್ಲ?
1: ಇಲ್ಲ ಇಲ್ಲ, ಎಲ್ಲ ಬೆಳೆಗಳನ್ನು ಕೂಡ ಈ ಬೆಳೆ ಸಮೀಕ್ಷೆಯಲ್ಲಿ ನಮ್ಮ ಇದರಲ್ಲಿ ತಂತ್ರಾಂಶದಲ್ಲಿ ಅಳವಡಿಸಲಾಗಿದೆ. ಯಾವುದಾದ್ರೂ ಬಿಟ್ಟು ಹೋದರೂ ಕೂಡ ರೈತರು ನಮಗೆ ತಿಳಿಸಿದ್ರೆ ಅದನ್ನು ಇ ಗವರ್ನೆನ್ಸ್ ಡಿಪಾರ್ಟ್ಮೆಂಟ್, ನಮ್ಮ ಏನು ಗವರ್ಮೆಂಟ್ ಆಫ್ ಕರ್ನಾಟಕದ್ದು ಇ ಆಡಳಿತ ಇಲಾಖೆ ಇದೆ, ಅಲ್ಲಿ ಒಂದು ಆ್ಯಪ್ನ ಡೆವಲಪ್ ಮಾಡಿರ್ತಾರೆ, ಅವ್ರಿಗೆ ನಾವು ಇದನ್ನು ಬೆಳೆ ಸೇರ್ಸೋಕ್ಕೂ ಅವಕಾಶ ಇದೆ. ಆದ್ದರಿಂದ ಈಗ ನಾವು ಸುಮಾರು 230ಕ್ಕೂ ಹೆಚ್ಚು ಬೆಳೆಗಳನ್ನು ಈ ನಮ್ಮಲ್ಲಿ ರಾಜ್ಯದಲ್ಲಿ ಬೆಳೀತಕ್ಕಂಥ ಎಲ್ಲ ಬೆಳೆಗಳನ್ನು ಕೂಡ ಇದರಲ್ಲಿ ಅಳವಡಿಸಲಾಗಿದೆ. ಇದನ್ನು ರೈತರು ಸದುಪಯೋಗ ಪಡಿಸ್ಕೋಬಹುದು.
0: ತಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಈಗಾಗಲೇ ಶೇಕಡ ನಮ್ಮ ರಾಜ್ಯದಲ್ಲಿ ಶೇಕಡ 100ರಷ್ಟು ಈಗ ರೈತರಿದ್ದಾರೆ ಅಂದರೆ ಸಾಮಾನ್ಯವಾಗಿ ಎಷ್ಟು ಶೇಕಡ ರೈತರು ಈ ಒಂದು ಬೆಳೆ ಸಮೀಕ್ಷೆ ವ್ಯಾಪ್ತಿ ಒಳಗೆ ಬಂದಿದ್ದಾರೆ ಡಾಕ್ಟರ್ ಬಾಲರೆಡ್ಡಿ ಅವರೇ?
1: ಹಾಂ, ಇದು ತಮಗೆ ಹೇಳಬೇಕು ಅಂದರೆ ನಮ್ಮ ಒಟ್ಟು ರಾಜ್ಯದಲ್ಲಿನೇ ನಾವು ಒಂದು ವರ್ಷಕ್ಕೆ ಆಲ್ಮೋಸ್ಟ್ ಎಲ್ಲ ಏನು ಸರ್ವೆ ನಂಬರ್ ಇದೆ, ಆ ಸರ್ವೆ ನಂಬರ್ ಅಥವಾ ಹಿಸ್ಸಾ ನಂಬರ್ ಕೂಡ ಇದೆ, ಟೋಟಲ್ ಪ್ಲಾಟ್ಸ್ ಏನಿದೆ ನಮ್ಮಲ್ಲಿ

0: ರಾಜ್ಯದಲ್ಲಿ ಅಂದರೆ ಸುಮಾರು 4 ಕೋಟಿ ವರ್ಷಕ್ಕೆ 4 ಕೋಟಿ 20 ಲಕ್ಷ ಅಷ್ಟು ಪ್ಲಾಟ್ಗಳನ್ನು ನಾವು ಸರ್ವೆ ಮಾಡ್ತಾ ಇದ್ದೀವಿ. ಅಂದರೆ ಯಾರ್ಯಾರು ರೈತರು ನಮ್ಮದು ಫ್ರೂಟ್ಸ್ ಐ ಡಿಯಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾರೆ, ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾರೆ, ಆ ಎಲ್ಲ ರೈತರದ್ದು ಅಂದರೆ ಎಫ್ ಐ ಡಿ ಅಂತ ಹೇಳ್ತೀವಿ ನಾವು, ಫಾರ್ಮರ್ ಐ ಡಿ ಅಂತ ಹೇಳ್ತೀವಿ, ಅದು ಜನರೇಟ್ ಆಗಿರ್ತದೆ ಅವರು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ. ಆ ಎಫ್ ಐ ಡಿಗೆ ಯಾವ್ಯಾವ ಸರ್ವೆ ನಂಬರು ಅವರು ಜೋಡಣೆ ಮಾಡಿರ್ತಾರೆ ರಿಜಿಸ್ಟ್ರೇಷನ್ ಮಾಡುವಾಗ, ಎಲ್ಲ ಸರ್ವೆ ನಂಬರ್ಗಳು ಕೂಡ ಈ ಒಂದು ಬೆಳೆ ಸಮೀಕ್ಷೆಗೆ ಲಭ್ಯವಾಗ್ತದೆ. ಆದ್ದರಿಂದ ದಯವಿಟ್ಟು ಎಲ್ಲ ರೈತರ ಬಾಂಧವರಿಗೆ ಹೇಳೋದೇನಂತಂದರೆ, ಕಂಪಲ್ಸರಿ ಫ್ರೂಟ್ಸಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಮತ್ತು ಎಫ್ ಐ ಡಿ ಏನು ಕ್ರಿಯೇಟ್ ಆಗ್ತದೆ, ಫಾರ್ಮರ್ ಐ ಡಿ ಬರ್ತದೆ, ಆ ಫ್ರೂಟ್ಸ್ ಐ ಡಿ ಬರ್ತದೆ, ಅದಕ್ಕೆ ಎಲ್ಲ ಸರ್ವೆ ನಂಬರ್ನು ಕೂಡ ಜೋಡಣೆ ಮಾಡ್ಕೋಬೇಕು. ಯಾವುದಾದ್ರೂ ಸರ್ವೆ ನಂಬರ್ ಜೋಡಣೆ ಆಗಿಲ್ಲ ಅಂದರೆ ಅದು ಬೆಳೆ ಸಮೀಕ್ಷೆಗೆ ಲಭ್ಯ ಆಗೋದಿಲ್ಲ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸರ್ವೆ ನಂಬರ್ಗಳನ್ನು ಜೋಡಣೆ ಮಾಡ್ಕೋಬೇಕು. ಸುಮಾರು 72 ಲಕ್ಷ ರೈತರದು ನಮ್ಮಲ್ಲಿ ಈಗಾಗಲೇ ಫ್ರೂಟ್ಸ್ ಐ ಡಿ ಎಫ್ ಐ ಡಿ ಇದೆ, ವಿತ್ ಲ್ಯಾಂಡ್ ಇರತಕ್ಕಂಥ ರೈತರದು ಎಲ್ಲ ಜೋಡಣೆ ಆಗಿದೆ. ಇನ್ನುಳಿದ ರೈತ ಬಾಂಧವರಿಗೂ ಕೂಡ ಈ ಎಫ್ ಐ ಡಿ ಕ್ರಿಯೇಷನ್ನು ವಿತ್ ಲ್ಯಾಂಡ್ ಡೀಟೇಲ್ಸು ಅದರಲ್ಲಿ ಫ್ರೂಟ್ಸ್ನಲ್ಲಿ ಜೋಡಣೆ ಮಾಡ್ಕೋಬೇಕು ಅಂತ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ.
1: ಡಾಕ್ಟರ್ ಬಾಲರೆಡ್ಡಿ ಅವರೇ, ಈಗ ಈ ಬೆಳೆ ಸಮೀಕ್ಷೆಗೆ ಮತ್ತು ಬೆಳೆ ವಿಮೆಗೆ ಏನಾದರೂ ಸಂಬಂಧ ಇದೆಯಾ?
0: ಇದೆ ಖಂಡಿತವಾಗಲೂ ಇದೆ. ಯಾಕಂತಂದರೆ ಈ ಬೆಳೆ ವಿಮೆ ಮಾಡುವಾಗ ಏನು ರೈತರು ಯಾವ ಬೆಳೆಗೆ ಅವರು ವಿಮೆಯನ್ನು
1: ಮಾಡಿಸಿರ್ತಾರೆ,
0: ಅದು ಎನ್ರೋಲ್ ಆಗ್ತಾರೆ, ಆ ಬೆಳೆಯನ್ನು ರೈತರು ಕಂಪಲ್ಸರಿಯಾಗಿ ಬೆಳೆದಿರಬೇಕು. ಈಗ ಬೆಳೆ ವಿಮೆಯಲ್ಲಿ ನಾವು ಎಫ್ ಐ ಡಿ ಕಡ್ಡಾಯ ಮಾಡಿದ್ದೀವಿ. ಅಂದರೆ ಬೆಳೆ ಸಮೀಕ್ಷೆಯಲ್ಲಿ ಯಾವ ಬೆಳೆ ಇರ್ತದೋ, ಫೋಟೋ ಏನು ಕ್ಯಾಪ್ಚರ್ ಮಾಡಿರ್ತಾರೆ ರೈತರು, ಆ ಫೋಟೋ ಮತ್ತು ಬೆಳೆ ಎರಡೂ ಯಾವುದು ಇದೆಯೋ ಅದನ್ನು ನಾವು ಬೆಳೆ ವಿಮೆ ಮಾಡಿಸಿದಂಥ ಬೆಳೆಗೆ ನಾವು ಹೊಂದಾಣಿಕೆ ಮಾಡಿ ನೋಡ್ತೀವಿ. ಅದನ್ನು ಇಂಟಿಗ್ರೇಷನ್ ಅಂತ ಹೇಳ್ತೀವಿ ನಾವು. ಅದನ್ನು ಇಂಟಿಗ್ರೇಷನ್ ಮಾಡಿದಾಗ ಆ ಬೆಳೆ ವಿಮೆ ಮಾಡಿಸ್ತಕ್ಕಂಥ ಬೆಳೆ ಮತ್ತು ಬೆಳೆ ಸಮೀಕ್ಷೆಯಲ್ಲಿ ದಾಖಲಾದಂಥ ಬೆಳೆ ಎರಡೂ ಸೇಮ್ ಇದ್ದರೆ ಮಾತ್ರ ಅದು ಕ್ಲೇಮ್ಸ್ಗೆ ಎಲಿಜಿಬಲ್ ಆಗ್ತದೆ. ಅದು ಮಿಸ್ಮ್ಯಾಚ್ ಏನಾದರೂ ಬಂದರೆ ಅವರಿಗೆ ಅಂಥ ರೈತರಿಗೆ ನಾವು ಬೆಳೆ ವಿಮೆ ಕೊಡಲಾಗುವುದಿಲ್ಲ.
1: ಅಂದರೆ ಬೆಳೆ ವಿಮೆ ಸಮಯದಲ್ಲಿ ಈ ಎಲ್ಲ ವಿಷಯಗಳು ಲೆಕ್ಕಕ್ಕೆ ಬರ್ತವೆ.
0: ಹೌದು ಬರೀ ಬೆಳೆ ವಿಮೆ ಒಂದೇ ಅಲ್ಲ, ನಾನು ಆಗಲೇ ಹೇಳ್ದಂಗೆ ಎಮ್ ಎಸ್ ಪಿ ನಲ್ಲಿ ರೈತರು ಅವರ ಏನು ಬೆಳೆದಿರ್ತಕ್ಕಂಥ ಬೆಳೆಯನ್ನು
1: ಮಿನಿಮಮ್ ಸಪೋರ್ಟ್
0: ಪ್ರೈಸ್ ಅಲ್ಲಿ ಕೊಡಬೇಕಂದ್ರೂ ಕೂಡ ಅಲ್ಲಿ ರೈತರು ಇದೇ ಬೆಳೆ ಬೆಳೆದಿದ್ದ ಅಂತ ಹೇಳೋದಕ್ಕೆ ಇದು ದಾಖಲಾತಿ
1: ಗ್ಯಾರಂಟಿ.
0: ಇದು
1: ನೀವು ದಾಖಲಾತಿ ನಿಮ್ಮ
0: ಅಂದ್ರೆ
1: ಬೆಳೆದಿದ್ದೀವಿ
0: ಅಂತ ಬೆಳೆ ಸಮೀಕ್ಷೆಯಲ್ಲಿ ಇರಬೇಕು.
1: ಅಲ್ಲಿ ನಮೂದಾಗಿರುತ್ತೆ
0: ಇರುತ್ತೆ ಆ ಬೆಳೆ ಬೆಳೆದಿದ್ದು ಬೆಳೆ ಸಮೀಕ್ಷೆಯಲ್ಲಿ ಆ ಕ್ರಾಪ್ ಇದ್ರೆ ಮಾತ್ರ, ಆ ಬೆಳೆ ಇದ್ರೆ ಮಾತ್ರ ಅದು ಎಮ್ ಎಸ್ ಪಿ ನಲ್ಲಿ ತಗೊಳ್ತಾರೆ, ಇಲ್ಲಾಂದ್ರೆ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಆ ತರ ಇರ್ತದೆ ಅದು.
1: ಓ, ಅದಕ್ಕಾಗಿ ಬೆಳೆ ವಿಮೆ ಮಾಡ್ಕೋಬೇಕು, ಬೆಳೆ ವಿಮೆ ಮಾಡಿಸ್ಬೇಕಂದ್ರೆ ನಿಮ್ಮ ಬೆಳೆ ಸಮೀಕ್ಷೆ ಮಾಡ್ತಾರೆ.
0: ಅದು ಬೆಳೆ ಸಮೀಕ್ಷೆಯಲ್ಲಿ ಆ ಬೆಳೆ ಬಂದಿರಬೇಕು. ಹಾಗಾಗಿ ಇದರಲ್ಲಿ ಏನಿದೆ, ಎರಡು ಏನಿದೆ ಅಂದರೆ, ಒಂದು ಮೊಬೈಲ್ ಆ್ಯಪಲ್ಲಿ ಮಾಡ್ತಕ್ಕಂಥದ್ದು, ಒಂದು ರೈತರ ಆ್ಯಪ್ ಇದೆ, ರೈತರೇ ಸ್ವತಃ ಅವ್ರದ್ದು ತಮ್ಮ ಮೊಬೈಲಲ್ಲಿ ಅವ್ರ ಬೆಳೆಯನ್ನು ಅವರು ಫೋಟೋ ತೆಗೆದು ಅಪ್ಲೋಡ್ ಮಾಡ್ಬೋದು. ಇನ್ನೊಂದು ಇದೆ, ಅಕಸ್ಮಾತ್ ರೈತರು ಅದನ್ನು ಮಾಡಕ್ಕೆ ಅಲ್ಲ, ಅವರು ಮಾಡ್ಕೋಬೇಕು. ರೈತರೇ ಮಾಡಿದರೆ ಉತ್ತಮ, ಯಾಕಂದರೆ ಅವ್ರದ್ದು ಜಮೀನಲ್ಲಿ ಅವ್ರು ಬೆಳೆದಕ್ಕಂಥ ಬೆಳೆನ ಅವರೇ ಫೋಟೋ ತೆಗೆದು ಇದನ್ನು ಬೆಳೆ ಸಮೀಕ್ಷೆ ಮಾಡಿದರೆ ಅದು ನಿಖರವಾಗಿ ನಮಗೆ ಅವರೇ ಸ್ವತಃ ಅದನ್ನು ಮಾಡಿಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ. ಸಪೋಸ್ ಅವರೇನಾದರೂ ಅದನ್ನು ಆಪ್ರೇಟ್ ಮಾಡೋಕ್ಕೆ ಬರಲಿಲ್ಲ, ಅಥವಾ ಮೊಬೈಲು ಇನ್ನೂ ಅಷ್ಟೊಂದು ಅವರಿಗೆ ಆ್ಯಂಡ್ರಾಯ್ಡ್ ಮೊಬೈಲ್ ಫೋನ್ ಇರಬೇಕು, ಮತ್ತು ಜಿಯೋ ರೆಫರೆನ್ಸ್ಡ್ ವಿಲೇಜ್ ಮ್ಯಾಪ್ಸ್ ಎಲ್ಲ ಅದು ಇದರಲ್ಲಿ ಹಾಕಿರ್ತೀವಿ ನಾವು. ಕೆಸ್ರೆಕ್ಕಿಂದ ತೊಗೊಂಡು ಎಸ್ ಎಸ್ ಎಲ್ ಆರಿಂದ ಮ್ಯಾಪ್ಸ್ ತೊಗೊಂಡು ಕೆಸ್ರೆಕ್ಕಿಂದ ವಿಲೇಜಸ್ ಎಲ್ಲ ಎಲ್ಲ ಹಳ್ಳಿಗಳನ್ನು ಕೂಡ ಜಿಯೋ ರೆಫರೆನ್ಸ್ ಮಾಡಿ ಹಾಕಿರ್ತಾರೆ, ಮತ್ತು ಎಲ್ಲ ಸರ್ವೆ ನಂಬರ್ ಕೂಡ ಅದರಲ್ಲಿ ಭೂಮಿಯಿಂದ ತೊಗೊಂಡು ಬೆಳೆ ಸರ್ವೆ ಆ್ಯಪಲ್ಲಿ ಇರ್ತದೆ, ಬೆಳೆ ಸಮೀಕ್ಷೆ ಆ್ಯಪಲ್ಲಿ ಇರ್ತದೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ, ಇನ್ನೊಂದು ಈ ಗ್ರಾಮದಲ್ಲಿ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಆದಂಥ ಯುವಕರಿರ್ತಾರೆ ಅಥವಾ ಅವರಿಗೆ ನಾವು ಒಂದು ಎಂಪ್ಲಾಯ್ಮೆಂಟು ಕೊಟ್ಟಂಗೆ ಆಗುತ್ತೆ ಅಂತ ಸರ್ಕಾರದಿಂದ ಈ ಪ್ರೈವೇಟ್ ರೆಸಿಡೆಂಟ್ಸ್ ಅಂತ ಹೇಳ್ತೀವಿ, ಖಾಸಗಿ ನಿವಾಸಿಗಳು, ಅವರು ಈ ಬೆಳೆ ಸಮೀಕ್ಷೆಯಲ್ಲಿ ನಮ್ಮಲ್ಲಿ ರಾಜ್ಯದಲ್ಲಿ ಸುಮಾರು 18-19 ಕೂಡ ಇಲ್ಲಿವರೆಗೆ ಮಾಡ್ತಾ ಬರ್ತಿದ್ದಾರೆ. ಈ ಪಿ ಆರ್ಸ್ ಅಥವಾ ಖಾಸಗಿ ನಿವಾಸಿಗಳ ಆ್ಯಪ್ ಕೂಡ ನಾವು ಈ ಗವರ್ನೆನ್ಸ್ನಿಂದ ನಾವು ಬಿಡುಗಡೆ ಮಾಡ್ತಾ ಇರ್ತೀವಿ. ಅವ್ರ ಮುಖಾಂತರ ನಾವು ಮ್ಯಾಕ್ಸಿಮಮ್ ಅಂದರೆ 95-98-99% ನಮ್ಮ ಬೆಳೆ ಸಮೀಕ್ಷೆ ಖಾಸಗಿ ನಿವಾಸಿಗಳಿಂದನೇ ಮಾಡ್ತಾ ಇದ್ದೀವಿ. ರೈತರ ಆ್ಯಪು ಕೂಡ ಬಿಡುಗಡೆ ಆಗಿರ್ತದೆ, ಅವರು ಕೂಡ ತಮ್ಮ ಜಮೀನಿನಲ್ಲಿ ಬೆಳೆ ಸಮೀಕ್ಷೆಯನ್ನು ಮಾಡ್ಕೋಬಹುದು.
1: ಅಂದರೆ ಇದ್ರ ಜೊತೆಗೆ ಅವರು ಬೆಳೆ ವಿಮೆಯನ್ನು ಕೂಡ ಮಾಡುವಂಥ ಒಂದು ಅರ್ಹತೆ ಇರುತ್ತಾ?
0: ಇದೆ ಎಲ್ಲ ರೈತರು ಕೂಡ ಬೆಳೆ ವಿಮೆ ಮಾಡೋಕ್ಕೆ.
1: ತಾವೇನೀಗ ಖಾಸಗಿ
0: ನಿವಾಸಿಗಳಿಗೆ
1: ತಾವು ಈ ಒಂದು ಜವಾಬ್ದಾರಿ ವಹಿಸಿರ್ತೀರಿ, ಯುವಕರಿಗೆ, ರೈತರ ಮಕ್ಕಳಿಗೆ, ಕೆಲವೊಬ್ಬರಿಗೆ ಅವರೇ ಇದನ್ನು ಏನು ಬೆಳೆ ವಿಮೆ ಮಾಡಿಸೋಕ್ಕೂ ಕೂಡ ಕೆಲವೊಂದು ಕಡೆ ಅರ್ಹತೆ ಕೊಡ್ತೀರಾ?
0: ಇಲ್ಲ ಅವ್ರು ಮಾಡಂಗಿಲ್ಲ. ಇದು ಬೆಳೆ ವಿಮೆ ಏನಿದೆ

0: ರೈತರು ತಮ್ಮದು ಯಾವುದು ಬೆಳೆನ ನಮ್ಮದು ವಿಮೆ
1: ಮಾಡಿಸ್ಬೇಕು
0: ಮಾಡಿಸ್ಬೇಕು ಅಂತಾರೆ, ಅವರು ಈ ಬ್ಯಾಂಕ್ಗಳಲ್ಲಿ ಅಥವಾ ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಹೇಳ್ತೀವಿ, ಈಗ ಬ್ಯಾಂಕ್ಗಳಲ್ಲಿ ಅವರು ಈ ಲೋನಿ ಫಾರ್ಮರ್ಸ್ ಸಾಲ ಪಡೆದಂಥ ರೈತರು ಪಡೆಯುವ ರೈತರು ಅದು ಬ್ಯಾಂಕ್ಗಳಲ್ಲಿ ಮಾಡಬೇಕು ಅಥವಾ ಈ ಪ್ಯಾಕ್ಸ್ ಅಂತ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ಈ ಏನು ಬ್ಯಾಂಕ್ಗಳಿರ್ತವೆ ಅಲ್ಲಿ ಈ ಸಾಲ ಪಡೆದ ರೈತರು ಮಾಡಬೇಕಾಗ್ತದೆ. ಉಳಿದಂತೆ ಈ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಹೇಳ್ತೀವಿ, ಗ್ರಾಮವನ್ನು ಸಿ ಎಸ್ ಸಿ ಇಲ್ಲಿ ಕರ್ನಾಟಕವನ್ನು ಅಲ್ಲಿ ಈ ಸಾಲ ಪಡೆಯದ ರೈತರು ಇಲ್ಲ ಸಾಲ ಪಡೆಯದ ರೈತರು ಅಲ್ಲಿ ಹೋಗಿ ಮಾಡಬೇಕಾಗ್ತದೆ. ಅಂದ್ರೆ ನಾನ್ ಲೋನಿ ಫಾರ್ಮರ್ಸ್ ಈ ಸಿ ಎಸ್ ಸಿ ಆಮೇಲೆ ಗ್ರಾಮವನ್ನು ಸೆಂಟರ್ಗಳಲ್ಲಿ ಹೋಗಿ ಅವರು ಬೆಳೆ ವಿಮೆ ಮಾಡಿಸ್ಕೋಬಹುದು. ಈಗ ಈ ವರ್ಷ ಏನಾಗಿದೆ 26-27 ಮಳೆ ಕಡಿಮೆ ಆಗಿ ಈ ಒಂದು ಬರಗಾಲದ ಪರಿಸ್ಥಿತಿ ಏನು ನಿರ್ಮಾಣ ಆಗಿದೆ, ಇವಾಗ ಎಲ್ಲ ರೈತರು ಬಂದವರಿಗೆ ಹೇಳೋದೇನಂತಂದರೆ ಈ ಬೆಳೆ ವಿಮೆ ಒಂದು ಬೆಳೆ ವಿಮೆ ರಕ್ಷಣೆಯನ್ನು ಅಂದರೆ ವಿಮೆಯನ್ನು ಎಲ್ಲರೂ ಕಡ್ಡಾಯವಾಗಿ ಮಾಡಿಸ್ಕೋಬೇಕು. ಅಂದರೆ ರೈತರು ಮುಂದೆ ಬಂದು ಮಾಡಿಸ್ಕೊಂಡ್ರೆ ಅವರ ಬೆಳೆ ಏನಾದರೂ ನಷ್ಟ ಆದರೆ ಮುಂದೆ ಅದೇನು ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ಅಂದರೆ ನಮ್ಮ ಕೇಂದ್ರ ಸರ್ಕಾರದ ಏನಿದೆ ಆ ಬೆಳೆ ವಿಮೆ ಅದು ಆಮೇಲೆ ನಂತರ ಅವರಿಗೆ ಬೆಳೆ ನಷ್ಟ ಹೊಂದಿದಲ್ಲಿ ಬೆಳೆ ಇಳುವರಿಯಲ್ಲಿ ನಷ್ಟ ಆದರೆ ಅವರಿಗೆ ಗ್ರಾಮ ಪಂಚಾಯತಿ ಅಥವಾ ಹೋಬಳಿ ಮಟ್ಟದಲ್ಲಿ ಒಂದು ಇನ್ಶೂರೆನ್ಸ್ ಯೂನಿಟ್ ಅಂತ ಇರ್ತದೆ, ಅದರ ಪ್ರಕಾರ ಅದು ಬೆಳೆ ವಿಮೆದೆ ಸಪರೇಟ್ ಆಗಿ ಒಂದು ಗೈಡ್ಲೈನ್ ಇದೆ. ಆ ಒಂದು ಮಾರ್ಗಸೂಚಿ ಪ್ರಕಾರ ನಾವು ಅದನ್ನ ನಂತರ ಅರ್ಹ ರೈತರಿಗೆ ಬೆಳೆ ವಿಮೆಯನ್ನು ಕೊಡಬಹುದಾಗಿದೆ.
1: ಇನ್ನೊಂದು ಡಾಕ್ಟರ್ ಬಾಲರೆಡ್ಡಿ ಅವರೇ, ಈಗ ನಮ್ಮ ರೈತರು ಬೆಳೆ ವಿಮೆ ಮಾಡಿಸ್ಬೇಕಂದ್ರೆ FID ಒಂದು ನೋಂದಣಿ ಕಡ್ಡಾಯ ಏನು?
0: ಹೌದೌದು, FID ಈಗ ಬೆಳೆ ವಿಮೆಗೆ ಸಂಬಂಧಪಟ್ಟಂಗೆ ಕಡ್ಡಾಯ ಆಗಿದೆ. ಅದನ್ನ ಕಡ್ಡಾಯವಾಗಿ 2023 ಅದು ಹಿಂದೆ ಇರಲಿಲ್ಲ, ಈಗ 2023 ಇತ್ತೀಚೆಗೆ ಏನಿದೆ ಅಲ್ಲ FIDನ ಕಂಪಲ್ಸರಿ ಕಡ್ಡಾಯ ಮಾಡಿದೀವಿ. ಎಲ್ಲ ರೈತ ಬಂದರು ಕೂಡ ಬೆಳೆ ವಿಮೆ ಮಾಡಿಸ್ಬೇಕಾದ್ರೆ ಕಂಪಲ್ಸರಿ FID ಇರಬೇಕಾಗ್ತದೆ.
1: FIDಯಲ್ಲಿ ಏನೇನು ಅಂಶಗಳನ್ನು ಸೇರಿಸಿರ್ತಾರೆ ಡಾಕ್ಟ್ರೆ?
0: FID ಅಂದರೆ ಅದು ಒಂದು ರೈತರಿಗೆ ನಮ್ಗೆ ಹೆಂಗೆ ಹೆಂಗೋ ಆಧಾರದ ಒಂದು ಯೂನಿಕ್ ID ಇದೆ ಆ ಥರ ಅದು ನಮ್ಮದು ಫ್ರೂಟ್ಸಲ್ಲಿ ಅದನ್ನು ರಿಜಿಸ್ಟರ್ ಮಾಡಿಕೊಂಡ್ರೆ ರೈತರಿಗೆ ಒಂದು ಯೂನಿಕ್ ID ಬರ್ತದೆ. ID ಬಂದಾಗ ಅವರು
1: ಇಷ್ಟು
0: ಎಲ್ಲ ಬರುತ್ತೆ, ರೈತರ ಹೆಸರು, ರೈತರದ್ದು ಸರ್ವೆ ನಂಬರು, ಅವ್ರದ್ದು ಎಷ್ಟು ಜಮೀನಿದೆ, ಅವ್ರದ್ದು ಎಕ್ಸ್ಟೆಂಟ್ ಲ್ಯಾಂಡ್ ಎಷ್ಟಿದೆ, ಮತ್ತು ಅವ್ರ ಮೊಬೈಲ್ ನಂಬರು, ಅವ್ರದ್ದು ಬ್ಯಾಂಕ್ ಆಧಾರ್ಸು ಡೀಟೇಲ್ಸು ಎಲ್ಲ ಅವರು ರೈತರು ಫೀಡ್ ಮಾಡಬೇಕಾಗ್ತದೆ, ಕೊಡಬೇಕಾಗ್ತದೆ. ಒಂದ್ಸಲ ರಿಜಿಸ್ಟರ್ ಮಾಡಿದ್ರೆ ಅವ್ರು ಯೂನಿಕ್ FID ಬರ್ತದೆ ಅವ್ರಿಗೆ, ಅದನ್ನ ಅವರು ಮುಂದೆ ಎಲ್ಲ ಇದಕ್ಕೂ ಕೂಡ ಅದನ್ನ FIDನ ಯೂಸ್ ಮಾಡಬಹುದು.
1: ಒಟ್ಟಾರೆ ಹೇಳಬೇಕಂದ್ರೆ ಬೆಳೆ ಸಮೀಕ್ಷೆ ದತ್ತಾಂಶ ನಮ್ಮ ರೈತರಿಗೆ ತುಂಬಾ ಪ್ರಾಮುಖ್ಯ.
0: ಹೌದು, ಬೆಳೆ ಸಮೀಕ್ಷೆ ತುಂಬಾ ಪ್ರಾಮುಖ್ಯ, ಮತ್ತು ಅದನ್ನ ಈ ಬೆಳೆ ಸಮೀಕ್ಷೆ ಆಧಾರದ ಮೇಲೆ ನಿಮ್ಗೆ ಹೇಳಿದಾಗೆ ಹಲವಾರು ಸೌಲಭ್ಯಗಳನ್ನು ಪಡೀಲಿಕ್ಕೆ ಅದು ಉಪಯೋಗ ಆಗ್ತದೆ. ಮತ್ತು ಇದೇ ಬೇಸ್ ಮೇಲೇ ಬೆಳೆ ಸಮೀಕ್ಷೆ ಆಧಾರದ ಮೇಲೇ ಹಲವಾರು ಸೌಲಭ್ಯಗಳನ್ನು ರೈತರಿಗೆ ದೊರಕೋದ್ರಿಂದ ಈ ಬೆಳೆ ಸಮೀಕ್ಷೆಯನ್ನು ಕಡ್ಡಾಯವಾಗಿ ರೈತರು ಎಲ್ಲರೂ ಅವರ ರೈತರ ಆ್ಯಪಲ್ಲೇ ಮಾಡ್ಕೋಬೋದು ಅಥವಾ ಈ ಖಾಸಗಿ ನಿವಾಸಿಗಳ ಮುಖಾಂತರ ಕೂಡ ಅವರು ಮಾಡಿಸ್ಬೋದು ಅಂತ ಹೇಳಕ್ಕೆ ಇಚ್ಛೆ.
1: ಆಮೇಲೆ ಡಾಕ್ಟರ್, ಈಗ ರೈತರು ಸಲ್ಲಿಸುವಂತ ಆಕ್ಷೇಪಣೆಗಳನ್ನು ಇತ್ತರ್ಸಪಡಿಸಕ್ಕೆ ಏನಾದರೂ ಮಾಹಿತಿ ಸಿಗುತ್ತಾ?
0: ಹಾ, ಇದು ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವೀಗ. ಯಾಕಂದರೆ ಈಗ ರೈತರು ಈ ಖಾಸಗಿ ನಿವಾಸಿಗಳು ಏನು ಬೆಳೆ ಸಮೀಕ್ಷೆ ಮಾಡಿರ್ತಾರೆ ಅದನ್ನು ಈ ರೈತರು ಇಲ್ಲ ಅವರು ತಪ್ಪಾಗಿದೆ, ಅವರು ನಮ್ಮ ಬೆಳೆ ನಾವು ಬೆಳೆದಿದ್ದು ಬೇರೆ ಇದೆ, ಅದು ಫೋಟೋದಲ್ಲಿ ಬೇರೆ ಬಂದಿದೆ ಅಂತಂದರೆ ರೈತರು ಕೂಡ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಅದು ಹೇಗೆ ಸಲ್ಲಿಸ್ಬೋದು ಅಂದರೆ ಗೂಗಲ್ ಪ್ಲೇಸ್ಟೋರಲ್ಲಿ ಬೆಳೆ ದರ್ಶಕ್ ಅಂತ ಇನ್ನೊಂದು ಆ್ಯಪ್ ಇದೆ, ಬೆಳೆ ದರ್ಶಕ್ ಆ್ಯಪಲ್ಲಿ ರೈತರು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅವ್ರದ್ದು KYC ಆಧಾರ್ ಡೀಟೇಲ್ಸ್ ಎಲ್ಲ ಹಾಕಿ ಅವ್ರಿಗೆ OTP ಬರುತ್ತೆ, ಆಮೇಲೆ ಅದನ್ನೆಲ್ಲ ಎಂಟ್ರಿ ಮಾಡಿ ಆಮೇಲೆ ಬೆಳೆ ದರ್ಶಕ್ ಆ್ಯಪ್ನ ಅವರು ಆಕ್ಟಿವೇಟ್ ಮಾಡಿಕೊಂಡು ಅದರಲ್ಲಿಯೂ ಕೂಡ ಅವರು ಅಬ್ಜೆಕ್ಷನ್ಸ್ ಸಲ್ಲಿಸಲಿಕ್ಕೆ ಅಂದರೆ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ, ಅದರಲ್ಲಿ ಕೂಡ ಸಲ್ಲಿಸ್ಬೋದು. ಅಥವಾ ಅವರಿಗೆ ಅದು ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಹತ್ತಿರದ ಏನು ಇಲಾಖೆಗಳಿದ್ದಾವೆ, ತೋಟಗಾರಿಕೆ ಇಲಾಖೆ, ಕಂದಾಯ ಇಲಾಖೆ ಅಥವಾ ನಮ್ಮ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆಗೆ ಹೋಗಿ ಅವರು ಲಿಖಿತವಾಗಿಯೂ ಕೂಡ ಏನು ಒಂದು ಆಕ್ಷೇಪಣೆಯನ್ನು ಸಲ್ಲಿಸಬಹುದು.
1: ಇನ್ನೊಂದು ಡಾಕ್ಟರ್ ಬಾಲರೆಡ್ಡಿ ಅವರೇ, ಈಗ ಪ್ರತಿ ಹಂಗಾಮಿಗೂ ರೈತರು ಬೆಳೆ ಸಮೀಕ್ಷೆಯನ್ನು ಅಪ್ಲೋಡ್ ಮಾಡಲೇಬೇಕಾಗುತ್ತೆ ಹೆಂಗೆ?
0: ಹೌದು, ಅಂದರೆ ಈಗ ನಾನು ಆಗಲೇ ಹೇಳಿದ ಹಾಗೆ ಈಗ ರೈತರು ಪ್ರತಿ ಹಂಗಾಮಿನಲ್ಲಿ ಅಂತಂದರೆ ನಮ್ಮಲ್ಲಿ 4 ಅವಧಿಯನ್ನು ನಾವು ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಏನು ಬೆಳೆ ಸಮೀಕ್ಷೆ ಮಾಡುವಾಗ. ಅಂದರೆ ಇದು ಬಿತ್ತನೆ ಅವಧಿ 1 April to June 30 ಏನಿದೆ ಅದು ಪೂರ್ವ ಮುಂಗಾರು ಅಂತ ಹೇಳ್ತೀವಿ. ಅದಕ್ಕೆ ನೀವು ಬೆಳೆ ಸಮೀಕ್ಷೆಯನ್ನು ಜುಲೈ ತಿಂಗಳಲ್ಲಿ ಅಂದರೆ ಏಪ್ರಿಲ್ನಿಂದ ಜೂನ್ನಲ್ಲಿ ಬಿತ್ತನೆ ಮಾಡಿದಂಥ ಬೆಳೆಗಳು, ಅಂದರೆ ಇದು ಮುಖ್ಯವಾಗಿ ಬೆಳೆ ಸಮೀಕ್ಷೆ ಮಾಡೋಕ್ಕೆ ಒಂದು ಕಂಡೀಷನ್ ಏನಿದೆ ಅಂದರೆ ನಿಖರ ನಿಖರವಾಗಿ ಬೆಳೆ ಬೆಳೆದಿರಬೇಕು ಮತ್ತು ಐಡೆಂಟಿಫೈಲ್ ಸ್ಟೇಜಲ್ಲಿ ಇರಬೇಕು, ಯಾವ ಬೆಳೆ ಅಂತ ಕಾಣಬೇಕು ಫೋಟೋದಲ್ಲಿ. ಅದಕ್ಕೆ ನಾವು ಅದು ನಾವು ಏಪ್ರಿಲಿಂದ ಜೂನ್ ಬಿತ್ತನೆ ಮಾಡಿದಂಥ ಪೂರ್ವ ಮುಂಗಾರದಲ್ಲಿ ಏನು ಬಿತ್ತನೆ ಮಾಡಿರ್ತಾರೆ ಅದನ್ನು ಜುಲೈ 1 ಜುಲೈ 31 ಒಳಗೆ ನಾವು ಬೆಳೆ ಸಮೀಕ್ಷೆ ಮಾಡಬೇಕಾಗ್ತದೆ. ಆವಾಗ ಅದು ಏನು ಒಂದು ಐಡೆಂಟಿಫೈಲ್ ಸ್ಟೇಜ್ಗೆ ಅಂದರೆ ಕ್ರಾಪ್ ಒಂದು
1: ಬೆಳೆ ಆಗ್ತದೆ
0: ಇರುತ್ತೆ, ಅಂಥ ಸ್ಟೇಜಲ್ಲಿ ಮಾತ್ರ ಅದು ನಾವು ಬೆಳೆ ಸಮೀಕ್ಷೆ ಮಾಡಬೇಕಾಗ್ತದೆ. ಮತ್ತು ಇದರಲ್ಲಿ ತಡ ಮುಂಗಾರು ಅಂತ ಬರ್ತದೆ. ತಡ ಮುಂಗಾರು ಅಂದರೆ ಜುಲೈ 1 ಆಗಸ್ಟ್ 31 ಆವಾಗ ಏನು ಬಿತ್ತನೆ ಆಗ್ತದೆ ಅದು ಸೆಪ್ಟೆಂಬರ್ 1 ನಾವು ಬೆಳೆ ಸಮೀಕ್ಷೆ ಮಾಡಬೇಕಾಗ್ತದೆ. ಹಿಂಗಾರು ಹಂಗಾಮು ಅಂತಂದರೆ ನಮ್ಮದು ಸೆಪ್ಟೆಂಬರ್ 1 ಡಿಸೆಂಬರ್ 31 ಏನು ಬಿತ್ತನೆ ಮಾಡ್ತಾರೆ ಅದು ಜನವರಿ ತಿಂಗಳಲ್ಲಿ ಜನವರಿ 1 ಜನವರಿ 31 ನಾವು ಈ ಬೆಳೆ ಸಮೀಕ್ಷೆ ಮಾಡಬೇಕಾಗ್ತದೆ. ಅದೇ ರೀತಿ ಬೇಸಿಗೆ ಹಂಗಾಮ ಅಂತ ಹೇಳ್ತೀವಿ, ಬೇಸಿಗೆ ಏನಿದೆ ಜನವರಿಯಿಂದ ಮಾರ್ಚ್ 31 ಆವಾಗ ಏನು ಬಿತ್ತನೆ ಆಗ್ತದೆ ಅದು ಬೇಸಿಗೆಯಲ್ಲಿ ಎಲ್ಲ ನೀರಾವರಿ ಬೆಳೆಗಳು ಇರ್ತವೆ, ಆವಾಗ ನಾವು ಬಿತ್ತನೆ ಮಾಡಿದಂಥ ಬೆಳೆಗಳನ್ನು ನಾವು ಬೆಳೆ ಸಮೀಕ್ಷೆಯನ್ನು ಏಪ್ರಿಲಿಂದ ಏಪ್ರಿಲ್ 30 ಮಾಡ್ತೀವಿ. ಇದು ಒಂದು 4 ಹಂತದಲ್ಲಿ ನಾವು ಬೆಳೆ ಸಮೀಕ್ಷೆಯನ್ನು ಮಾಡಬೇಕಾಗ್ತದೆ. ನಾನು ಈಗಾಗಲೇ ಹೇಳ್ದಂಗೆ ಈಗ ಖಾಸಗಿ ನಿವಾಸಿಗಳು ಏನು ಮಾಡಿರ್ತಾರೆ ಅವು ಲೋಕಲಿ ನಾವು ಯುವಕರನ್ನ ತಗೊಂಡು ನಾವು ಬೆಳೆ ಸಮೀಕ್ಷೆ ಮಾಡಿಸಿರ್ತೀವಿ ಅದನ್ನು ವ್ಯಾಲಿಡೇಟ್ ಮಾಡಬೇಕಲ್ಲ, ಅವ್ರು ಮಾಡಿದ ಸರಿ ಇದೆಯೇ ಇಲ್ಲೋ ಅನ್ನೋದು ವ್ಯಾಲಿಡೇಷನ್ಗೆ ಅದಕ್ಕೆ ನಾವು ಸೂಪರ್ವೈಸರ್ಸ್ ಅಂತ ನಾವು ನೇಮಕ ಮಾಡಿರ್ತೀವಿ, ತಹಶೀಲ್ದಾರ್ ಮುಖಾಂತರ ಅದನ್ನ ನೇಮಕ ಮಾಡ್ತಾರೆ.
1: ಅವರು ಖಾಯಂ ನೌಕರಸ್ತ್ರ
0: ಅದು ನಮ್ಮ ಸರ್ಕಾರಿ ನೌಕರರೇ ಇರ್ತಾರೆ ಅವರು, ನಮ್ಮ ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ಮತ್ತು ರೇಷ್ಮೆ ಇಲಾಖೆ ಇಲ್ಲಿಂದ ಏನು ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರು ನಮ್ಮಲ್ಲಿ. ಫಾರ್ ಎಕ್ಸಾಂಪಲ್ ಕಂದಾಯ ಇಲಾಖೆಯಲ್ಲಿ ಏನು ಗ್ರಾಮ ಲೆಕ್ಕಾಧಿಕಾರಿಗಳು ಅಂತ ಮುಂಚೆ ಹೇಳ್ತಿದ್ರು, ಈಗ ಗ್ರಾಮ ಆಡಳಿತ ಅಧಿಕಾರಿಗಳು ಅಂತ ಹೇಳ್ತೀವಿ, ಅವರು VAO ಏನಿರ್ತಾರೆ ಅವರು ಇರ್ತಾರೆ. ನಮ್ಮ ಕೃಷಿ ಇಲಾಖೆಯಿಂದ ಕೃಷಿ ಅಧಿಕಾರಿಗಳು ಅಥವಾ ಸಹಾಯಕ ಕೃಷಿ ಅಧಿಕಾರಿಗಳು ಇರ್ತಾರೆ, ಆಮೇಲೆ ತೋಟಗಾರಿಕೆ ಇಲಾಖೆಯಿಂದನೂ ಕೂಡ ಅಧಿಕಾರಿಗಳು ಇರ್ತಾರೆ, ರೇಷ್ಮೆ ಇಲಾಖೆಯಿಂದನೂ ಅಧಿಕಾರಿ ಇರ್ತಾರೆ. ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಏನು PRs ಅಂತ ಏನು ಹೇಳ್ತೀವಿ ಖಾಸಗಿ ನಿವಾಸಿಗಳು ಇರ್ತಾರೆ ಅವರು ಏನು ಬೆಳೆ ಸಮೀಕ್ಷೆ ಮಾಡಿರ್ತಾರಲ್ಲ ಅದು ಸರಿ ಇದೆಯಾ ಇಲ್ವಾ ಅಂಥೇಳಿ ಅವರು ವ್ಯಾಲಿಡೇಷನ್ಗೋಸ್ಕರ ಅವರು ಏನು ಆ ಬೆಳೆ ಫೋಟೋ ನೋಡಿ ಆ ಬೆಳೆ ಸರಿಯಾಗಿ ಖಾಸಗಿ ನಿವಾಸಿಗಳು ಬೆಳೆ ಸಮೀಕ್ಷೆ ಮಾಡಿದಾರೋ ಇಲ್ವೋ ಅಂಥೇಳಿ ಅವರು ನೋಡಿ ಅದು ಅಪ್ರೂವ್ ಮಾಡಬೇಕಾಗ್ತದೆ. ಸಪೋಸ್ ಅವ್ರಿಗೇನಾದರೂ ಆ ಬೆಳೆ ಸರಿಯಾಗಿ ಕಾಣಲಿಲ್ಲ ಅಥವಾ ಸಣ್ಣ ಸ್ಟೇಜ್ ಇದ್ದಾಗಲೇ ಹೊಡೆದಿದ್ರು ಯಾವುದು ಬೆಳೆ ಅಂತ ಗೊತ್ತಾಗಿಲ್ಲ ಅಂತಂದರೆ ಅವರು ಅಪ್ರೂವ್ ಮಾಡಲಾರ್ದೇ ರಿಜೆಕ್ಟೂ ಮಾಡ್ಬೋದು ಸೂಪರ್ವೈಸರ್. ರಿಜೆಕ್ಟ್ ಮಾಡಿದಾಗ ಅಗೇನ್ ಅದು PR ಲಾಗಿನ್ಗೆ ಹೋಗುತ್ತೆ, ಅಂದರೆ ಈ ಖಾಸಗಿ ನಿವಾಸಿಗಳು ಮತ್ತೆ ವಾಪಸ್ಸು ಜಮೀನಿಗೆ ಹೋಗಿ ತಿರ್ಗಾ ಮತ್ತೆ ಫೋಟೋ ಹೊಡೆದು ಬೆಳೆ ಸಮೀಕ್ಷೆ ಮಾಡಬೇಕಾಗ್ತದೆ. ಆವಾಗ ಮತ್ತೆ ತಿರ್ಗಾ ಅದು ಸೂಪರ್ವೈಸರ್ ಲಾಗಿನ್ಗೆ ಹೋಗ್ತದೆ, ರೀಸರ್ವೆ ಅಂತ ಹೇಳ್ತೀವಿ ಅದನ್ನ, ರೀಸರ್ವೆ ಮಾಡಿದಾಗ ಏನು ಹೋಗುತ್ತಲ್ಲ ಆವಾಗ ಅದನ್ನ ಮತ್ತೆ ಸೂಪರ್ವೈಸರ್ ಅಪ್ರೂವ್ ಮಾಡಬೇಕು.
1: ಅಲ್ಲ ಡಾಕ್ಟ್ರೆ, ಈಗ ಸಮಯ ಮೀರಿ ಹೋಗಿರುತ್ತಲ್ಲ ನಿಮ್ಮ ಬೆಳೆ?
0: ಇಲ್ಲ, ಅದೆಲ್ಲ ನಮಗೆ ಏನಿದ್ರು ಕೂಡ ಬೆಳೆ ಕಟಾವು ಆಗೋಕ್ಕಿಂತ ಮುಂಚೆನೆ ಮಾಡಬೇಕಾಗ್ತದೆ. ಇದೆಲ್ಲ ಪ್ರಕ್ರಿಯೆನೂ ಕೂಡ ಬೆಳೆ ಕಟಾವುಗಿನ ಮುಂಚೆನೆ, ಅದರಿಗೆ ನಾವು ಟೈಮ್ ಲೈನ್ ಹೇಳಿದ್ನಲ್ಲ ಆಗಲೇ, ಆ ಪೀರಿಯಡ್ ಅಲ್ಲೇ ಕೂಡ ನಮ್ಮ ಖಾಸಗಿ ನಿವಾಸಿಗಳು ಹೋಗಿ ಬೆಳೆ ಸಮೀಕ್ಷೆ ಮಾಡಬೇಕಾಗ್ತದೆ. ಅದಕ್ಕೆ ನಾವು ರೈತ ಬಾಂಧವರು ಇಲ್ಲಿ ಕೇಳ್ಕೊಳ್ಳೋದೇನೆಂದರೆ ತಮ್ಮ ಜಮೀನಿನ ಬೆಳೆಯನ್ನು ರೈತರ ಆ್ಯಪ್ ಮುಖಾಂತರನೇ ಅವರೇ ಮಾಡಿಕೊಂಡ್ರೆ ಒಳ್ಳೆಯದು ಅಂತ. ಅಕಸ್ಮಾತ್ ಅದೆಲ್ಲ ನಮ್ಮಲ್ಲಿ ಈಗ ನಾವೇನು ಮಾಡ್ತಾ ಇದೀವಿ ಅಂದರೆ ನಾವೆಲ್ಲ PRಗಳು
1: ಕಡೆಯಿಂದನೇ ಮಾಡ್ತಾ ಇದ್ದೀವಿ.
0: ಅಲ್ಲ, 2-3 ಅಲ್ಲ, ಅದೇನಿದೆ ಒಂದು ಈಗ ಒಂದು ಬೆಳೆ ಇದ್ದರೆ ಫೋಟೋ ತೆಗಿಬೋದು PRಗಳು, ಸಪೋಸ್ 2 ಬೆಳೆ ಇದ್ದರೆ ಮೂರು ಬೆಳೆ ಇದ್ರೂ ಕೂಡ ಫೋಟೋ ತೆಗಿಬೋದು. ಅದು ಸಪ್ರೇಟಾಗಿ ಅವರಿಗೆ PRಗಳಿಗೆ ಸಹಾಯ ಗೌರವಧನ ಕೊಡಲಾಗ್ತದೆ, ಹಾಗಾಗಿ ಮೂರು ಬೆಳೆ ತೆಗಿಲಿಕ್ಕೂ ಕೂಡ ಅವಕಾಶ ಇದೆ. ಇಂಟರ್ ಕ್ರಾಪ್ ಅಥವಾ ಮಿಕ್ಸ್ಡ್ ಕ್ರಾಪ್ ಇದ್ದರೂ ಕೂಡ ತೆಗಿಬೋದು. ಒಂದು ಬೆಳೆ ಇದ್ದರೆ ಫೋಟೋ ತೆಗಿಬೇಕು, 2 ಬೆಳೆ ಇದ್ರೂ ತೆಗಿಬೋದು, 3 ಬೆಳೆ ಇದ್ರೂ ಫೋಟೋ ತೆಗೆದು ಅಪ್ಲೋಡ್ ಮಾಡ್ಬೋದು. ಇದು ಸೂಪರ್ವೈಸರ್ಸು ಏನು ಫೈನಲ್ ಅಪ್ರೂವ್ ಮಾಡಿ ಕೊಡ್ತಾರೆ, ದ್ಯಾಟ್ ಬಿಕಮ್ಸ್ ದಿ ಏನು ಫೈನಲ್ ನಮ್ಮ ಸರ್ವರಲ್ಲಿ ಅಪ್ಲೋಡ್ ಆಗುತ್ತೆ, ಅದು ನಮ್ಮ ಬೆಳೆ ಸಮೀಕ್ಷೆಯಲ್ಲಿ ಫೈನಲ್ ಡೇಟಾ ನಮಗೆ ಬರುತ್ತೆ.
1: ತುಂಬ ಸಂತೋಷ ಡಾಕ್ಟರ್ ಬಾಲರೆಡ್ಡಿ ಅವರೇ. ಪ್ರಸ್ತುತ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ಬೆಳೆ ಅಭಿವೃದ್ಧಿ ಮತ್ತು ಯೋಜನಾ ವಿಭಾಗದ ಅಪರ ಕೃಷಿ ನಿರ್ದೇಶಕರಾಗಿ ನಮ್ಮ ರೈತ ಬಂಧುಗಳಿಗೆ ಬೆಳೆ ಸಮೀಕ್ಷೆ ವಿಷಯ ಕುರಿತು ತುಂಬ ಮಹತ್ವವಾದ ಮಾಹಿತಿ ಒದಗಿಸಿದ್ದಕ್ಕೆ ತಮಗೆ ಎಲ್ಲ ಆಕಾಶವಾಣಿಯ ಪರವಾಗಿ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮ್ಮ ಎಲ್ಲ ರೈತ ಬಾಂಧವರಿಗೂ ಹಾಗೂ ನಿಮ್ಮ ಆಕಾಶವಾಣಿಯ ಎಲ್ಲ ಅಧಿಕಾರಿಗಳಿಗೂ ಮತ್ತು ತಮಗೂ ಕೂಡ ನಮಸ್ಕಾರಗಳು.
2: ಇದುವರೆಗೂ ಬೆಳೆ ಸಮೀಕ್ಷೆ ಕುರಿತು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆಯ ಅಪರ ಕೃಷಿ ನಿರ್ದೇಶಕರಾದ ಸಿಬಿ ಬಾಲರೆಡ್ಡಿ ಅವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಇದೀಗ ಕೃಷಿ ರಂಗದಲ್ಲಿ ಕೇಳೋಣ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಶೇ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ.

ಇದುವರೆಗೂ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ ಕೇಳಿದಿರಿ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಿಸಾನ್ ವಾಣಿ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಒಣ ಕೃಷಿ ಬೇಸಾಯ ಕ್ರಮಗಳು ಈ ಕುರಿತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಸಂಧ್ಯಾ ಕೆ ಅವರೊಂದಿಗೆ ಸಂದರ್ಶನವಿದೆ. ಇವರನ್ನ ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣ ಶೇಕಡಾ 20ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಕೇಂದ್ರ ಸಚಿವ ಸುರೇಶ್ ಗೋಪಿ ಸ್ಪಷ್ಟನೆ. ಲೋಕಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡನೆ. ವಂದೇ ಮಾತರಂಗೆ 150 ವರ್ಷಗಳು, 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಅಂಶ, ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ. ವಾರ್ತೆಗಳ ವಿವರ. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ನ್ನು ಸಂಸತ್ತು ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಈ ಮಸೂದೆಯನ್ನು ಅನುಮೋದಿಸಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಪ್ರಸ್ತುತ ಬ್ಯಾಂಕಿಂಗ್ ವ್ಯವಸ್ಥೆಯ ಅವಶ್ಯಕತೆಗಳನ್ನು ಪೂರೈಸಲು ಕಾನೂನು ಚೌಕಟ್ಟನ್ನು ಆಧುನೀಕರಿಸುವ ಗುರಿಯನ್ನು ಹೊಂದಿರುವ ಮಸೂದೆಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಅವರು, ಈ ಮಸೂದೆಯು ಸುಧಾರಣಾ ಕ್ರಮವಾಗಿದ್ದು ಇದು ದೇಶವು ವೇಗವಾಗಿ ಮುಂದುವರಿಯಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಕಾಯ್ದೆಯನ್ನು 1891ರಲ್ಲಿ ರೂಪಿಸಲಾಯಿತು. ಆಗ ಬ್ಯಾಂಕಿಂಗ್ ವ್ಯವಸ್ಥೆಗಳು ಸಂಪೂರ್ಣವಾಗಿ ಕಾಗದ ಆಧಾರಿತವಾಗಿದ್ದವು. ಇಂದು ಭಾರತ ತನ್ನ ಆರ್ಥಿಕತೆಯನ್ನು ಡಿಜಿಟಲೀಕರಣಗೊಳಿಸುವಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದರು. ಬ್ಯಾಂಕಿಂಗ್ ಮತ್ತು ಹಣಕಾಸು ವಹಿವಾಟುಗಳನ್ನು ಈಗ ಹೆಚ್ಚಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಂದ ನಡೆಸಲಾಗುತ್ತಿದೆ. ಇದನ್ನು ಸಾಮಾನ್ಯವಾಗಿ ಮೊಬೈಲ್ ಫೋನ್ನಲ್ಲಿ ಸರಳ ಕ್ಲಿಕ್ ಮೂಲಕ ಪ್ರವೇಶಿಸಬಹುದು. ಇಂತಹ ಸನ್ನಿವೇಶದಲ್ಲಿ ಈ ಪ್ರಗತಿಗಳಿಗೆ ಅನುಗುಣವಾಗಿ ದೇಶದ ಕಾನೂನು ಚೌಕಟ್ಟು ವಿಕಸನಗೊಳ್ಳುವುದು ಅತ್ಯಗತ್ಯ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದರು. ಪೆಟ್ರೋಲ್ನೊಂದಿಗೆ ಎಥೆನಾಲ್

0: ಶಿಕ್ಷಣವನ್ನು ಶೇಕಡಾ 20%ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಹೆಚ್ಚಿನ ಎಥೆನಾಲ್ ಮಿಶ್ರಣ ಕುರಿತು ಯಾವುದೇ ಭವಿಷ್ಯದ ನಿರ್ಧಾರವನ್ನು ವಿವರವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಧ್ಯಯನಗಳು ಹಾಗೂ ಆಟೋಮೊಬೈಲ್ ತಯಾರಕರು, ತೈಲ ಮಾರುಕಟ್ಟೆ ಕಂಪನಿಗಳು ಸೇರಿದಂತೆ ಎಲ್ಲಾ ಸಂಬಂಧಿತ ಪಾಲುದಾರರೊಂದಿಗೆ ಸಮಾಲೋಚನೆಯ ನಂತರವೇ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವನ್ನು ನೀತಿ ಆಯೋಗ, ಆಟೋಮೊಬೈಲ್ ತಯಾರಕರು, ತೈಲ ಮಾರುಕಟ್ಟೆ ಕಂಪನಿಗಳು ಮತ್ತು ತಾಂತ್ರಿಕ ಸಂಸ್ಥೆಗಳನ್ನು ಒಳಗೊಂಡ ಹಂತ ಹಂತವಾಗಿ ವೈಜ್ಞಾನಿಕವಾಗಿ ಮೌಲ್ಯೀಕರಿಸಿದ ಮತ್ತು ಸಮಾಲೋಚನಾ ಪ್ರಕ್ರಿಯೆಯ ಮೂಲಕ ಜಾರಿಗೆ ತರಲಾಗಿದೆ ಎಂದು ಸಚಿವರು ಹೇಳಿದರು. ಎಂಜಿನ್ ಬಾಳಿಕೆ, ಹೊರಸೂಸುವಿಕೆ ಮತ್ತು ಇಂಧನ ದಕ್ಷತೆಯಂತಹ ನಿಯತಾಂಕಗಳನ್ನು ಒಳಗೊಂಡ ವ್ಯಾಪಕ ಪ್ರಯೋಗಾಲಯ ಅಧ್ಯಯನಗಳು ಮತ್ತು ಪ್ರಾಯೋಗಿಕ ಪ್ರಯೋಗಗಳು ನಿಗದಿತ ಮಾನದಂಡಗಳ ಅಡಿಯಲ್ಲಿ ಇ-20 ಬಳಕೆಗೆ ಸುರಕ್ಷಿತವಾಗಿದೆ ಎಂದು ದೃಢಪಡಿಸಿವೆ. ವಾಹನಗಳು ಇ-20 ಕಾರಣದಿಂದಾಗಿ ಕಾರ್ಯಕ್ಷಮತೆಯಲ್ಲಿ ಯಾವುದೇ ಗಮನಾರ್ಹ ವ್ಯತ್ಯಾಸ ಅಥವಾ ಅಸಹಜ ಸವೆತ ಇಲ್ಲ ಎಂಬುದನ್ನು ಅಧ್ಯಯನಗಳು ತಿಳಿಸಿವೆ ಎಂದು ಸಚಿವ ಸುರೇಶ್ ಗೋಪಿ ವಿವರಿಸಿದರು. ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಇಂದು ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 12 ಗಂಟೆಗೆ ಸದನ ಮತ್ತೆ ಸೇರಿದ್ದಾಗ ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘಾವಾಲ್ ಅವರು ವಿರೋಧ ಪಕ್ಷದ ಗದ್ದಲದ ನಡುವೆಯೇ ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ದಕ್ಷತೆಯನ್ನು ಸುಧಾರಿಸುವುದು, ಸ್ವಾತಂತ್ರ್ಯ, ಪಾರದರ್ಶಕತೆ ಮತ್ತು ಅರ್ಹತೆಗಳಲ್ಲಿ ಏಕರೂಪತೆಯನ್ನು ಖಚಿತಪಡಿಸುವುದು, ವಿವಿಧ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಸೇವೆಯ ನೇಮಕಾತಿ ಹಾಗೂ ನ್ಯಾಯಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸುವುದು ಇದರ ಗುರಿಯಾಗಿದೆ. ರಾಷ್ಟೀಯ ನ್ಯಾಯಮಂಡಳಿ ಸ್ಥಾಪಿಸಲು ಸಹ ಈ ಶಾಸನವು ಪ್ರಸ್ತಾಪಿಸುತ್ತದೆ. ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರು ಗಣಿ ಮತ್ತು ಖನಿಜಗಳ ಅಭಿವೃದ್ದಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಮಸೂದೆಯು ಗಣಿ ಮತ್ತು ಖನಿಜಗಳ ಅಭಿವೃದ್ದಿ ಮತ್ತು ನಿಯಂತ್ರಣ ಕಾಯ್ದೆ 1957 ಮತ್ತಷ್ಟು ತಿದ್ದುಪಡಿ ತರಲು ಪ್ರಯತ್ನಿಸುತ್ತದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ಕೇರಳ ರಾಜ್ಯದ ಹೆಸರನ್ನು ಬದಲಾಯಿಸುವ ಗುರಿಯನ್ನು ಹೊಂದಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್ ಅವರು ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು 1962 ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ನಂತರ ಪೀಠಾಸೇನಾಧಿಕಾರಿ ಸಂಧ್ಯಾ ರೇ ಅವರು ವಿರೋಧ ಪಕ್ಷದ ಸದಸ್ಯರು ತಮ್ಮ ಸ್ಥಾನಗಳಿಗೆ ಹಿಂತಿರುಗಿ ಸದನವನ್ನು ಕಾರ್ಯನಿರ್ವಹಿಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸ್ ಕ್ರಮದ ಆರೋಪದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರತಿಕ್ರಿಯೆ ನೀಡಬೇಕು ಎಂದು ಪ್ರತಿಪಕ್ಷ ಸದಸ್ಯರು ಒತ್ತಾಯಿಸಿದರು. ಗದ್ದಲ ಮುಂದುವರೆದಂತೆ ಪೀಠಾಸೀನಾಧಿಕಾರಿಗಳು ಮಧ್ಯಾಹ್ನ 2 ಗಂಟೆಯವರೆಗೆ ಸದನವನ್ನು ಮುಂದೂಡಿದರು. ಇದಕ್ಕೂ ಮೊದಲು ಬೆಳಗ್ಗೆ 11 ಗಂಟೆಗೆ ಸದನ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ಎನ್ಕೆ ಪ್ರೇಮಚಂದ್ರನ್ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಕಲಾಪವನ್ನು ಮಧ್ಯಾಹ್ನ 12 ಗಂಟೆಯವರೆಗೆ ಮುಂದೂಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಲಾಪ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಇಂದು ವಿವಿಧ ಪಕ್ಷಗಳ ನಾಯಕರಿಗೆ ವೈಯಕ್ತಿಕವಾಗಿ ಮನವಿ ಮಾಡಿದ್ದಾರೆ. ಸಂಸತ್ ಭವನದಲ್ಲಿ ನಡೆದ ವ್ಯವಹಾರ ಸಲಹಾ ಸಮಿತಿ ಸಭೆಯಲ್ಲಿ ಸದನದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನ ಬಗ್ಗೆ ಅವರು ಬೇಸರ ವ್ಯಕ್ತಪಡಿಸಿದರು. ಪ್ರಶ್ನೋತ್ತರ ವೇಳೆಯನ್ನ ನಡೆಸಲು ಹಾಗೂ ಪ್ರಮುಖ ಮಸೂದೆಗಳ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಲು ಸದನದ ಕಲಾಪಕ್ಕೆ ಅವಕಾಶ ನೀಡುವಂತೆ ವಿಪಕ್ಷಗಳ ನಾಯಕರಿಗೆ ಭಾವುಕರಾಗಿ ಮನವಿ ಮಾಡಿದರು. ಜನರಿಗೆ ಸಂಬಂಧಿಸಿದ ವಿಷಯಗಳನ್ನು ಸಮಗ್ರವಾಗಿ ಮತ್ತು ಫಲಪ್ರದವಾಗಿ ಚರ್ಚಿಸಲು, ಸದನದ ಕಲಾಪಗಳು ಸುಗಮವಾಗಿ ಹಾಗೂ ವ್ಯವಸ್ಥಿತವಾಗಿ ನಡೆಯಲು ಎಲ್ಲಾ ಪಕ್ಷಗಳು ಸಹಕರಿಸುವಂತೆ ಲೋಕಸಭಾಧ್ಯಕ್ಷರು ಕೋರಿದರು. ಇತ್ತೀಚಿನ ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತು

ಸಂಬಂಧಿತ ವಿಷಯಗಳ ಕುರಿತು ಸಂಸತ್ತಿನಲ್ಲಿ ವಿವರವಾದ ಚರ್ಚೆಗೆ ಸರ್ಕಾರ ಸಿದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ವ್ಯವಹಾರ ಸಲಹಾ ಸಮಿತಿ ಸಭೆಯ ನಂತರ ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಯೊಂದು ವಿಷಯಕ್ಕೂ ಪ್ರತಿಕ್ರಿಯಿಸಲು ಸಿದ್ದರಿದ್ದಾರೆ, ನಾಗರಿಕರಿಗೆ ಸತ್ಯಗಳನ್ನು ತಿಳಿದುಕೊಳ್ಳುವ ಹಕ್ಕಿದೆ ಎಂದರು. ಪ್ರತಿಪಕ್ಷಗಳು ಕಲಾಪಕ್ಕೆ ಅಡ್ಡಿಪಡಿಸುವುದನ್ನು ನಿಲ್ಲಿಸಬೇಕು ಎಂದು ಮನವಿ ಮಾಡಿದ ಅವರು, ಕೇಂದ್ರ ಸರ್ಕಾರ ಎಂದಿಗೂ ಸಂಸತ್ತಿನ ಚರ್ಚೆಗಳಿಂದ ಹಿಂದೆ ಸರಿದಿಲ್ಲ ಎಂದು ಹೇಳಿದರು. ಈ ವರ್ಷದ 80ನೇ ಸ್ವಾತಂತ್ರ್ಯ ದಿನಾಚರಣೆಯು ಯುವಶಕ್ತಿ ಮತ್ತು 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಿಸಲು ಯುವ ಭಾರತದ ಕೊಡುಗೆ ಜೊತೆಗೆ ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಸ್ಮರಣಾರ್ಥವಾಗಿದೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್, ಐತಿಹಾಸಿಕ ಕೆಂಪುಕೋಟೆಯಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಆಚರಣೆ ನಡೆಯಲಿದೆ. ಪ್ರಧಾನಿಯವರು ರಾಷ್ಟ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಹೇಳಿದರು. ವಂದೇ ಮಾತರಂನ 150 ವರ್ಷಗಳ ಸ್ಮರಣಾರ್ಥ ಈ ವರ್ಷದ ಆಚರಣೆಯ ಪ್ರಮುಖ ಅಂಶವಾಗಿದೆ. ಮೊದಲ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಕೆಂಪುಕೋಟೆಯಿಂದ ರಾಷ್ಟೀಯ ಗೀತೆಯನ್ನು ಹಾಡಲಾಗುತ್ತದೆ. ಸುಮಾರು 2500 ಎನ್ಸಿಸಿ ಕೆಡೆಟ್ಗಳು ಮತ್ತು ಮೈಭಾರತ್ ಸ್ವಯಂ ಸೇವಕರು ಜ್ಞಾನಪಥ್ನಲ್ಲಿ ವಂದೇ ಮಾತರಂ ರಚನೆಯನ್ನ ರಚಿಸುತ್ತಾರೆ ಎಂದು ತಿಳಿಸಿದರು. ವಂದೇ ಮಾತರಂ ಸರ್ವಿಸ್ ಬ್ಯಾಂಡ್ಗಳೊಂದಿಗೆ ಕೆಂಪುಕೋಟೆಯಲ್ಲಿ ಸಾಮೂಹಿಕವಾಗಿ ಹಾಡಲಾಗುತ್ತದೆ. ಪ್ರಧಾನಮಂತ್ರಿಯವರ ಭಾಷಣದ ನಂತರ ಎನ್ಸಿಸಿ ಕೆಡೆಟ್ಗಳು ಮತ್ತು ಮೈಭಾರತ್ ಸ್ವಯಂ ಸೇವಕರು ರಾಷ್ಟಗೀತೆಯನ್ನು ಹಾಡುತ್ತಾರೆ. ನಂತರ ರಾಷ್ಟಗೀತೆಯನ್ನು ಹಾಡುತ್ತಾರೆ ಎಂದು ವಿವರಿಸಿದರು. ಸಮಾರಂಭದಲ್ಲಿ MI-17 ಹೆಲಿಕಾಪ್ಟರ್ಗಳು ಭಾಗವಹಿಸಲಿದ್ದು, ವೈಮಾನಿಕ ಪ್ರದರ್ಶನದಲ್ಲಿ ರಾಷ್ಟಧ್ವಜ ಮತ್ತು 150 ವರ್ಷಗಳ ವಂದೇ ಮಾತರಂ ಸ್ಮರಣಾರ್ಥ ವಿಶೇಷ ಬ್ಯಾನರ್ ಪ್ರದರ್ಶಿಸಲಾಗುತ್ತದೆ ಎಂದು ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದರು. ಹರ್ಗರ್ ತಿರಂಗ ಅಭಿಯಾನ ದೇಶದ ಸಾಮೂಹಿಕ ಶಕ್ತಿಯ ಪ್ರತಿಬಿಂಬವಾಗಿದ್ದು, ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪದಲ್ಲಿ ನಾಗರಿಕರನ್ನು ಒಗ್ಗೂಡಿಸುತ್ತದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣ ಶೇಕಡ 20ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಕೇಂದ್ರ ಸಚಿವ ಸುರೇಶ್ ಗೋಪಿ ಸ್ಪಷ್ಟನೆ. ಲೋಕಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡನೆ. ವಂದೇ ಮಾತರಂಗೆ 150 ವರ್ಷಗಳು, 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಅಂಶ, ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಸುಮಧುರವಾದ ಚಿತ್ರಗೀತೆಗಳನ್ನು ಕೇಳುತ್ತಾ ಸಾಗೋಣ.

ಹುಡುಗರು ಚಿತ್ರದ ಗೀತೆಯನ್ನ ಸುನಿತಾ ಗೋಪುರಾಜ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಗೀತೆಯನ್ನ ಬರೆದಿದ್ದವರು ಜಯಂತ್ ಕೈಕಿಣಿ, ಗೀತೆಗೆ ಸಂಗೀತ ನೀಡಿದ್ದವರು ವಿ ಹರಿಕೃಷ್ಣ.

ಮುಂಗಾರು ಮಳೆಯಿಟ್ಟು ಚಿತ್ರದ ಗೀತೆಯನ್ನ ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಜಯಂತ್ ಕಾಯ್ಕಿನಿಯವರ ಸಾಹಿತ್ಯ, ಅರ್ಜುನ್ ಚನ್ನ್ಯಾರವರ ಸಂಗೀತವಿತ್ತು ಈ ಗೀತೆಗೆ. ಬನ್ನಿ ಇದೀಗ ಕೇಳೋಣ ಬನಾರಸ್ ಚಿತ್ರದ ಗೀತೆಯನ್ನ. ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ ಜೊತೆಗೂಡಿದ್ದಾರೆ ಸಂಗೀತ ರವೀಂದ್ರನಾಥ್. ವಿ ನಾಗೇಂದ್ರ ಪ್ರಸಾದ್ ಅವರು ಗೀತೆಯನ್ನ ಬರೆದಿದ್ದಾರೆ ಅಜಿನೇಶ್ ಬಿ ಲೋಕನಾಥ್ ಅವರ ಸಂಗೀತಕ್ಕೆ.

ಸೋನು ನಿಗಮವರ ಧ್ವನಿಯಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆ ಕೇಳಿದರೆ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ವಿ ಹರಿಕೃಷ್ಣನ್ ಅವರ ಸಂಗೀತ.

ಜಾಕಿ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳುತ್ತಿರುವಿರಿ. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

ಕೋಟಿಯೊಬ್ಬ ಟು ಚಿತ್ರದ ಗೀತೆಯನ್ನ ಶ್ರೇಯಾ ಘೋಷಾಲ್ ಹಾಗೂ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳುತ್ತಿರುವಿರಿ. ವಿ ನಾಗೇಂದ್ರ ಪ್ರಸಾದ್ ಅವರು ಗೀತೆಯನ್ನ ಬರೆದಿದ್ದಾರೆ. ಡಿ ಇಮಾನ್ ಅವರು ಗೀತೆಗೆ ಸಂಗೀತ ನೀಡಿದ್ದಾರೆ.

ಕೆರೆಕ್ ಪಾರ್ಟಿ ಚಿತ್ರದ ಗೀತೆ ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಸಾಹಿತ್ಯ ಧನಂಜಯ್ ರಂಜನ್ ಅವರದು, ಸಂಗೀತ ಅಜನೀಶ್ ಬಿ ಲೋಕನಾಥ್.

ಪ್ರೇಮ್ ಅಡ್ಡಾ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರು ಗೀತೆಯನ್ನ ಬರೆದಿದ್ದಾರೆ. ವಿ ಹರಿಕೃಷ್ಣ ಅವರ ಸಂಗೀತ ನೀಡಿದ್ದಾರೆ.

ಆಕಾಶವಾಣಿ ಬೆಂಗಳೂರು. ಇದೀಗ ಸಮಯ 9:15. ಇದೀಗ ಕೇಳೋಣ ಭಜನೆಗಳು ಅನುಷಾ ಜಿಬಿ ಅವರಿಂದ.

ಸೂರ್ದಾಸ್ ಅವರು ರಚಿಸಿರುವಂತಹ ಈ ಭಜನೆಯನ್ನ ಜಿ ಬಿ ಅನುಷಾ ಅವರ ಧ್ವನಿಯಲ್ಲಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ತೂ ದಯಾಳು ಅನ್ನುವಂಥ ಒಂದು ಭಜನೆಯನ್ನು ತುಳಸಿದಾಸ್ ಅವರ ರಚನೆಯಲ್ಲಿ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠ್ಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

ಆಕಾಶವಾಣಿ ಬೆಂಗಳೂರು. ಇದೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾನ್ಸೂರಿ ವಾದನ ವಿಶ್ವನಾಥ್ ಆರ್ ಕಾಲ್ಬಾಗ್ ಅವರಿಂದ, ತಬಲಾ ಎಸ್ವಿ ಪ್ರಶಾಂತ್.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾನ್ಸೂರಿ ವಾದನ ಕೇಳಿದಿರಿ. ವಿಶ್ವನಾಥ್ ಆರ್ ಕಾಲ್ಬಾಗ್ ಅವರಿಂದ, ತಬಲಾ ಎಸ್ ವಿ ಪ್ರಶಾಂತ್ ಅವರದಾಗಿದ್ದು.

ಇದು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಇದೀಗ ಸಮಯವಾಗಲಿದೆ 10 ಗಂಟೆ. ಇನ್ನು ಮುಂದೆ ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಇದುವರೆಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಗೀತ ಪಲ್ಲವ, ಕ್ಷಮಿಸಿ, ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಸಮಯ.

ಐಶ್ವರ್ಯ ಚಿತ್ರದ ಗೀತೆಯನ್ನ ಕುನಾಲ್ ಗಾಂಜಾವಾಲ ಅವರ ಧ್ವನಿಯಲ್ಲಿ ಕೇಳಿದಿರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಈ ಗೀತೆಗಿತ್ತು.

ಕುಚ್ ಕುಚ್ ಹೋತಾ ಹೇ ಚಿತ್ರದ ಗೀತೆಯನ್ನ ಕುಮಾರ್ ಸಾನು, ಕವಿತಾ ಕೃಷ್ಣಮೂರ್ತಿ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಗೀತೆಯನ್ನ ಬರೆದಿದ್ದವರು ಸಮೀರ್, ಗೀತೆಗೆ ಸಂಗೀತ ನೀಡಿದ್ದವರು ಜತಿನ್ ಲಲಿತ್.

ಗೀತಚಂದ್ರಿಕೆಯಲ್ಲಿ ಇದೀಗ ಕೇಳೋಣ AK-47 ಚಿತ್ರದ ಗೀತೆಯನ್ನ. ಹರಿಹರನ್ ಹಾಗೂ ಚಿತ್ರರವರ ಧ್ವನಿಯಲ್ಲಿ ಹಂಸಲೇಖರವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಇದೀಗ ಕೇಳೋಣ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಗೀತರಚನೆ ಚಿ ಉದಯ್ ಶಂಕರ್ ಅವರದು, ಗೀತೆಗೆ ಸಂಗೀತ ರಾಜನ್ ನಾಗೇಂದ್ರ.

ಸರ್ಜನ್ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ದೊರೆಯಲ್ಲಿ ಕೇಳುತ್ತಿರುವಿರಿ. ಸಾಹಿತ್ಯ ಸಮೀರ್ ಅವರದು, ಸಂಗೀತ ನದೀಮ್ ಶ್ರವಣ್ ಅವರ.

ಆಕಾಶವಾಣಿ ಬೆಂಗಳೂರು, ಇದೀಗ ಸಮಯ 11:20. ಕೇಳಿ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಬಣ್ಣ ಆಶಿಹಾಳ್, 6:50 ರೈತರಿಗೆ ಸಲಹೆ, 7:15 ವಿನಯ್ ಕುಮಾರ್ ಬಿಎನ್ ಅವರಿಂದ ಭಾವಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನಹರೆ ಪಲ್, 11:00 ಸವಿನೆನಪು, 12:05 ವನಿತಾ ವಿಹಾರ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ ಈ ಕುರಿತು ಕಾರ್ಯಕ್ರಮ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ವಕೀಲರಾದ ಸಿರಿವಾನಹಳ್ಳಿ ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಾಲಿನಿ ಆರ್ ಪಾಲಾಕ್ಷ ನಡೆಸಿಕೊಡುತ್ತಾರೆ ಸಹನ ಕಾರ್ಯಕ್ರಮ. ಮೈಸೂರು ಕೇಂದ್ರದ ಕೊಡುಗೆ 12:35 ಆರೋಗ್ಯ ಸಂಚಿಕೆ, ಆಸ್ಟ್ರೋ ಆರ್ಥಟೈಟಿಸ್ ಕಾಯಿಲೆ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿಯ ಪಾತ್ರ ಈ ಕುರಿತು ಡಾ ತುಳಸಿ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ನಂತರ ಮಹಿಳೆಯರು ಮುಖ್ಯವಾಗಿ ಮಾಡಿಸಬೇಕಾದ ತಪಾಸಣೆಗಳು ಡಾ ಸಹನಾ ನಾಯಕ್ ಅವರಿಂದ ಮಾಹಿತಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಇನ್ನು ನಾಳೆ ಮಧ್ಯಾಹ್ನ 1:00 ಪ್ರಗತಿ ಪಥ, ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗ ಕೃಷಿ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇನ್ನು ನಾಳೆ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ, 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನಳಿನಿ ಪೈ, ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:20 ಕಿಸಾನ್ ವಾಣಿ, ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಒಣ ಕೃಷಿ ಬೇಸಾಯ ಕ್ರಮಗಳು ಈ ಕುರಿತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಸಂಧ್ಯಾ ಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇನ್ನು ನಾಳೆ ರಾತ್ರಿ 7:45 ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು, 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರೆಯಲಿದೆ, 9:15 ಸಂಪದ ಭಟ್ ಅವರು ಹಾಡಿರುವ ಭಾವಗೀತೆಗಳು, 9:30 ಮನಿ ಟಾಕ್ ನಂತರ ಮಂಥನ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ, ರಾತ್ರಿ 10:00 ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದಿಂದ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಬೆಂಗಳೂರು, ಇದೀಗ ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.